ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಆಷಾಢ ಮಾಸದ 12ನೇ ದಿನ, ಅಂದರೆ 2026ನೇ ಇಸ್ವಿಯ ಜುಲೈ ತಿಂಗಳ 3ನೇ ತಾರೀಕು ಶುಕ್ರವಾರ. ಈಗ ಸಮಯ 5:58:41. ನಮ್ಮ ನಿಲಯದ ಬೆಳಗಿನ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ತರಂಗಾಂತರಗಳಲ್ಲಿ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಸೀಮಾ ಎಂ ಮಾಡುವ ನಮಸ್ಕಾರಗಳು ಹಾಗೂ ಇಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಶುಭ ನುಡಿ. ಜೀವನದಲ್ಲಿ ಬುದ್ಧಿವಂತಿಕೆ ಒಂದೇ ಸಾಲದು, ತಾಳ್ಮೆ ಮತ್ತು ವಿವೇಚನೆ ಕೂಡ ಮುಖ್ಯ ಎಂದಿದ್ದಾರೆ ವಿನೋಬ ಭಾವೆ ಅವರು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು ಇದೀಗ ಕೇಳಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಾಜ್ಯವ್ಯಾಪಿ ಪ್ರಸಾರವಾಗಲಿರುವ ನಮ್ಮ ನಿಲಯದಿಂದ ಚಿಂತನ ಕೇಳುವಿರಿ ಡಾಕ್ಟರ್ ಜಗದೀಶ್ ಅವರಿಂದ. 6:35 ದೇಶಭಕ್ತಿ ಗೀತೆಯನ್ನು ಕೇಳುವಿರಿ. 6:40 ರೈತರಿಗಾಗಿ ಸಲಹೆ. 6:45 ಭಾವಗೀತೆಯನ್ನು ಕೇಳುವಿರಿ. 6:50 ಆರೋಗ್ಯ ಬಿಂದು, ಯುನಾನಿ ವೈದ್ಯ ಪದ್ಧತಿಯಲ್ಲಿ ಬಾಣಂತಿ ಆರೈಕೆ, ಈ ವಿಷಯದ ಕುರಿತು ಮಾಹಿತಿಯನ್ನು ನೀಡ್ತಾರೆ ಡಾಕ್ಟರ್ ನೈಲಾ. 7:15 ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ. 7:30 ಸೇವಾ ಮಾಹಿತಿ. 7:45 8:30

ಮತ್ತು 9:30 ಚಿತ್ರಗೀತೆಗಳ ಕಾರ್ಯಕ್ರಮ, 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಎಂ ಮಹದೇವ್ ಪೈ ಅವರಿಂದ, 9:10 ಗಾಂಧಿ ಸ್ಮೃತಿ ಮತ್ತು ಮೀರಾ ಭಜನ್ಸ್ ಕೇಳುವಿರಿ, 10:00 ಜನರಂಜನಿ ಕರೆಕೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ, 11:00 ಜನಪದ ಗೀತೆಗಳ ಕಾರ್ಯಕ್ರಮ, 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಧಕರ ಪರಿಚಯ ಮಾಡಿಕೊಳ್ಳುವಿರಿ. ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವ ಅವರ ಭಾಷಣ ಕೇಳುವಿರಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾನವರ ದೇಹದಲ್ಲಿ ಹಾರ್ಮೋನ್ಗಳ ಪಾತ್ರ ಕುರಿತು ಹಾಸನದ ಡಾಕ್ಟರ್ ಗಾನವಿ ವೈಪಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಮ್ಮ ನಿಲಯದಿಂದ 1:20 ಉಲ್ಲಾಸ ಕಾರ್ಯಕ್ರಮ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 3:00 ಸಂಜೆ 5:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:00 ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ, 5:30 ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ, 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ದಂಡಿನ ಕುರುಬರಹಟ್ಟಿ ಗ್ರಾಮದ ಡಿ ಶಿವಣ್ಣ ಹಾಗೂ ಸಂಗಡಿಗರಿಂದ ಗೊರವರ ಪದ ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ, ನಮ್ಮ ನಿಲಯದಿಂದ 6:35 ಸೇವಾ ಮಾಹಿತಿ, 6:51 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹಲೋ ಕೃಷಿರಂಗ ಕಾರ್ಯಕ್ರಮ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೃಷಿ ಇಲಾಖೆಯಿಂದ ವಿಷಯ ಬೆಳೆ ವಿಮೆ ಯೋಜನೆ, ಭಾಗವಹಿಸುತ್ತಾರೆ ಶ್ರೀಮತಿ ಶೋಭಾ ಎಚ್ ಬಿ ಜಂಟಿ ನಿರ್ದೇಶಕರು, ಬೆಳೆ ವಿಮೆ ವಿಭಾಗ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ನಮ್ಮ ನಿಲಯದಿಂದ 7:45 ಭಾಷಣ, ಆಹಾರ ಕಲಬರಕೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಸಿ ರಘು. 8:00 ಜನರಂಜನಿ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ, 8:45 ವಚನಗಳನ್ನು ಆಲಿಸುವಿರಿ, 9:15 ಭಾವಗೀತೆಗಳನ್ನು ಕೇಳುವಿರಿ, 9:30 ಭಕ್ತಿ ಪ್ರಧಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ರಾತ್ರಿ 11:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳು. ಈಗ ಸಮಯ 6:18. ಇದೀಗ ಕೇಳಿ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ವಿಷ್ಣುವಿನ ದಶಾವತಾರಗಳ ಮಾಹಿತಿಯನ್ನ ಮುಂದುವರಿಸುತ್ತಾ ಇಂದಿನ ನಮನ ಕಾರ್ಯಕ್ರಮದಲ್ಲಿ ವಿಷ್ಣುವಿನ 9ನೇ ಅವತಾರ ಬುದ್ಧನ ಅವತಾರದ ಬಗ್ಗೆ ತಮಗೆ ಕಿರು ಮಾಹಿತಿಯನ್ನ ತಿಳಿಸ್ತೇನೆ. ಲೋಕದಲ್ಲಿ ಅಧರ್ಮ ಮತ್ತು ಯಜ್ಞಯಾಗಾದಿಗಳಲ್ಲಿ ಹಿಂಸೆ ಹೆಚ್ಚಿದಾಗ ಜನರಿಗೆ ಅಹಿಂಸೆ, ಕರುಣೆ ಮತ್ತು ಜ್ಞಾನೋದಯದ ಮಾರ್ಗವನ್ನು ಬೋಧಿಸಲು ವಿಷ್ಣುವು

ಬುದ್ಧನಾಗಿ ಅವತರಿಸಿದ್ದಾನೆ ಎಂದು ನಮಗೆ ಪುರಾಣಗಳಿಂದ ತಿಳಿದು ಬರುತ್ತೆ. ವಿಷ್ಣುವಿನ ಬುದ್ಧ ಅವತಾರವು ಪ್ರೀತಿ, ದಯೆ ಮತ್ತು ಅಹಿಂಸೆ ಹಾಗೆ ಸತ್ಯದ ಸಂಕೇತವಾಗಿದೆ. ಕಲಿಯುಗದಲ್ಲಿ ಧರ್ಮದ ಹಾದಿ ತಪ್ಪಿದ ಜನರನ್ನ ಸನ್ಮಾರ್ಗಕ್ಕೆ ತರಲು ಮತ್ತು ಜಗತ್ತಿನಲ್ಲಿ ಶಾಂತಿ ಮತ್ತು ಅಹಿಂಸೆಯನ್ನ ಮೂಡಿಸಲು ವಿಷ್ಣುವು ಬುದ್ಧನಾಗಿ ಅವತರಿಸಿದನೆಂದು ನಂಬಲಾಗಿದೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಆರ್ ಎನ್ ಜೈಗೋಪಾಲರ ರಚನೆಯನ್ನ. ಸಾವಿರ ಕಲೆಗಳ ಸಾಗರವಾಗಿಯೇ ನಿಂತವಳೆ ವಿದ್ಯಾಲಕ್ಷ್ಮಿಯೇ ಬಾ, ವಿಶ್ವವ ಬೆಳಗಿಸುಬಾ ಎಂದು ಹಾಡಿದ್ದಾರೆ ಎಸ್ ಜಾನಕಿ.

ಕೇಳುಕರೆ, ವಿಷ್ಣುವಿನ 9ನೇ ಅವತಾರ ಬುದ್ಧನ ಅವತಾರದ ಬಗ್ಗೆ ತಮಗೆ ಹೇಳ್ತಾ ಇದ್ದೆ. ಇನ್ನು ಬುದ್ಧನಾಗಿ ಜನಿಸಿದ ಈತನ ಮೊದಲ ಅಂದರೆ ಬಾಲ್ಯದ ಹೆಸರು ಸಿದ್ಧಾರ್ಥ. ಈತನ ತಂದೆ ಶುದ್ಧೋಧನ ಮತ್ತು ತಾಯಿಯ ಹೆಸರು ಮಾಯಾದೇವಿ. ರಾಜಕುಮಾರನಾಗಿದ್ದ ಸಿದ್ಧಾರ್ಥನು ಲೋಕದಲ್ಲಿನ ದುಃಖವನ್ನು ಕಂಡು ವೈರಾಗ್ಯ ಹೊಂದಿ ತಪಸ್ಸು ಮಾಡಿ ಜ್ಞಾನೋದಯವನ್ನು ಪಡೆದ ನಂತರ ಬುದ್ಧನೆಂದು ಪ್ರಸಿದ್ಧನಾದನು ಮತ್ತು ಮಾನವ ಕುಲಕ್ಕೆ ಶಾಂತಿ ಮತ್ತು ಧರ್ಮದ ಮಾರ್ಗವನ್ನು ಬೋಧಿಸಿದನು. ಬುದ್ಧನು ಬೋಧಿಸಿದ ಪ್ರಮುಖ ಬೋಧನೆಗಳೆಂದರೆ ಅಹಿಂಸೆಯನ್ನು ಪಾಲಿಸಬೇಕು, ಎಲ್ಲ ಜೀವಿಗಳ ಮೇಲೆ ಕರುಣೆ ಮತ್ತು ದಯೆ ತೋರಬೇಕು, ಆಸೆಯೇ ದುಃಖಕ್ಕೆ ಕಾರಣ, ಆಸೆಯನ್ನು ನಿಯಂತ್ರಿಸಬೇಕು, ಸತ್ಯ ಶಾಂತಿ ಮತ್ತು ಸದಾಚಾರದ ಜೀವನ ನಡೆಸಬೇಕು, ದ್ವೇಷವನ್ನು ಪ್ರೀತಿಯಿಂದಲೇ ಜಯಿಸಬೇಕು. ಹಾಗೆ ಬುದ್ಧನ ಅವತಾರದ ಮುಖ್ಯ ಉದ್ದೇಶ ಏನು ಅನ್ನೋದು ನೋಡೋದಾದರೆ ಅಹಿಂಸೆಯ ಬೋಧನೆ. ಯಾಗ ಯಜ್ಞಗಳ ಹೆಸರಿನಲ್ಲಿ ಮೂಕ ಪ್ರಾಣಿಗಳ ಬಲಿ ಹೆಚ್ಚಾದಾಗ ಪ್ರಾಣಿ ಹಿಂಸೆಯನ್ನು ತಡೆದು ಕರುಣೆಯನ್ನು ಬೆಳೆಸಲು ಈ ಬುದ್ಧ ಅವತಾರ ಸಂಭವಿಸಿತೆಂದು ಹೇಳಲಾಗಿದೆ. ಇನ್ನು ಸನ್ಮಾರ್ಗ ಪ್ರದರ್ಶನ. ಕರ್ಮಕಾಂಡಗಳ ಆಡಂಬರವನ್ನು ಬದಿಗೊತ್ತಿ ಸರಳ ಹಾಗೂ ನೈತಿಕ ಜೀವನ ನಡೆಸುವ ಮಾರ್ಗವನ್ನು ತೋರುವುದು ಈ ಬುದ್ಧ ಅವತಾರದ ಮುಖ್ಯ ಉದ್ದೇಶವಾಗಿತ್ತು. ಮಾಹಿತಿಯನ್ನು ಮುಂದುವರಿಸ್ತೇನೆ. ಈಗ ಕೇಳೋಣ. ಬಾರೆ ಗೌರಿ ಪೂಜಿಸುವೆನು, ಸಾರ ಸಾಂಬಾಕಿ ಸಾರುವೆ, ಸಂಸಾರ ದೀನಿ ಸುಖವ ತೋರೆ ವಿಧುಮುಖಿ ಎಂದು ಹಾಡಿದ್ದಾರೆ ವಿದ್ಯಾಭೂಷಣ.

ಕೇಳುಗರೆ, ವಿಷ್ಣುವು ತಾಳಿದ ಬುದ್ಧಾವತಾರದ ಮಹತ್ವವನ್ನ ನೋಡೋದಾದ್ರೆ ಜಗತ್ತಿಗೆ ಶಾಂತಿ ಮತ್ತು ಅಹಿಂಸೆಯ ಸಂದೇಶವನ್ನ ನೀಡಿದ್ದು ಮಾನವರಲ್ಲಿ ಕರುಣೆ, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳನ್ನ ಬೆಳೆಸಿತ್ತು. ಹಿಂಸೆ, ಅಜ್ಞಾನ ಮತ್ತು ಮೂಢನಂಬಿಕೆಗಳಿಂದ ದೂರವಿದ್ದು ಧರ್ಮ

ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸಿತು. ಧರ್ಮ, ನೈತಿಕತೆ ಮತ್ತು ಆತ್ಮಜ್ಞಾನಕ್ಕೆ ಮಹತ್ವ ನೀಡಿತು. ವಿಷ್ಣುವಿನ ದಶಾವತಾರಗಳಲ್ಲಿ ಬುದ್ಧನ ಅವತಾರವು ಕರುಣೆ, ಅಹಿಂಸೆ ಮತ್ತು ಜ್ಞಾನದ ಸಂಕೇತವಾಗಿದೆ. ಈ ಅವತಾರವು ಧರ್ಮವೆಂದರೆ ಕೇವಲ ಆಚರಣೆಗಳಲ್ಲ, ಬದಲಾಗಿ ಉತ್ತಮ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬ ಸಂದೇಶವನ್ನು ನೀಡುತ್ತೆ. ಹಾಗಾದರೆ ಬುದ್ಧನಿಗೆ ಸಂಬಂಧಿಸಿದಂತೆ ನಮ್ಮ ಭಾರತ ಮತ್ತು ಕರ್ನಾಟಕದಲ್ಲಿರುವ ಕೆಲವು ಪ್ರಮುಖ ದೇವಾಲಯಗಳ ಬಗ್ಗೆ ಹೇಳೋದಾದರೆ, ಮಹಾಬೋಧಿ ದೇವಾಲಯ ಬಿಹಾರ. ಇದು ಗೌತಮ ಬುದ್ಧರು ಜ್ಞಾನೋದಯ ಪಡೆದ ಪವಿತ್ರ ಸ್ಥಳ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಕೂಡ ಆಗಿದೆ. ಹಾಗೆ ತವಾಂಗ್ ಮಠ, ಇದು ಅರುಣಾಚಲ ಪ್ರದೇಶದಲ್ಲಿದೆ. ಭಾರತದ ಮತ್ತು ವಿಶ್ವದ ಪ್ರಮುಖ ಬೌದ್ಧ ಮಠಗಳಲ್ಲಿ ಒಂದಾಗಿದೆ. ನಳಂದ ಮಹಾವಿಹಾರ ಬಿಹಾರ ಪ್ರಾಚೀನ ಬೌದ್ಧ ಶಿಕ್ಷಣ ಕೇಂದ್ರವಾಗಿದೆ. ಸಾಂಚಿ ಸ್ತೂಪ, ಚಕ್ರವರ್ತಿ ಅಶೋಕನು ನಿರ್ಮಿಸಿದ ಪ್ರಸಿದ್ಧ ಬೌದ್ಧ ಸ್ಮಾರಕ, ಇನ್ನು ನಾಮ್ದ್ರೋಲಿಂಗ್ ಮಠ, ಗೋಲ್ಡನ್ ಟೆಂಪಲ್ ಅಂತಾನೆ ಕರೀತಾರೆ, ಬೈಲಕುಪ್ಪೆ ಕೊಡಗು ಜಿಲ್ಲೆಯಲ್ಲಿ. ಇನ್ನು ಮುಂಡಕೋಡು ಟಿಬೇಟಿ ಎನ್ನುವ ಸಹತ್ತು ಉತ್ತರ ಕನ್ನಡ ಜಿಲ್ಲೆ. ಬುದ್ಧ ವಿಹಾರ ಕಲಬುರಗಿ, ತೋಂಡ್ಲಿನಿಂಗ್ ಗ್ರಿಪಾ ಬರ್ಮಾ ಮಠ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ. ಇದಾಗಿತ್ತು ಕೇಳುಗರೆ, ಮಾನವ ಕುಲಕ್ಕೆ ಶಾಂತಿಯುತ ಜೀವನ ನಡೆಸುವ ಮಾರ್ಗವನ್ನು ತೋರಿಸಿ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಸಂದೇಶವನ್ನು ನೀಡಿದ ವಿಷ್ಣುವಿನ ಬುದ್ಧಾವತಾರದ ಕುರಿತಾದ ಕಿರುಮಾಹಿತಿ. ಮುಂದಿನ ನಮನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷ್ಣುವಿನ ದಶಾವತಾರದ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸ್ತೇನೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಪುರಂದರದಾಸರ ರಚನೆಯನ್ನ. ಲಕ್ಷ್ಮೀಕಾಂತ ಬಾರೋ ಅಂತ ಹಾಡಿದ್ದಾರೆ ಮೀರಾ ಕೃಷ್ಣಮೂರ್ತಿ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಕೇಳುವಿರಿ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಜಗದೀಶ್ ಅವರಿಂದ.
1: ಶ್ರುತಿ ಲಯ ತಾಳಗಳ ನಿಯಮಕ್ಕೆ ಅನುಗುಣವಾಗಿ ಸ್ವರಗಳನ್ನು ಜೋಡಿಸಿ ಮನಸ್ಸಿಗೆ ಆನಂದ ನೀಡುವ ಭಾವನೆ ವ್ಯಕ್ತಪಡಿಸುವ ಕಲೆಯೇ ಸಂಗೀತ. ನಮ್ಮ ದೇಶದಲ್ಲಿ ಸಂಗೀತಕ್ಕೆ ಸಹಸ್ರಮಾನ ವರ್ಷಗಳ ಇತಿಹಾಸವಿದೆ. ಮಾನವರ ಸಾಮಾಜಿಕ ಧಾರ್ಮಿಕ ಜೀವನದ ಅವಿಭಾಜ್ಯ ಅಂಗ ಇದಾಗಿದೆ. ಸಪ್ತಸ್ವರಗಳು ರಾಗಗಳು ತಾಳಗಳು ಸಂಗೀತದ ಶಾಸ್ತ್ರಗಳಾಗಿವೆ. ಇನ್ನು ಕೀರ್ತನೆ ವರ್ಣಗಳು ಸಂಗೀತದ ಕೃತಿಗಳು ಎಂದು ಕರೆಯಲಾಗಿದೆ. ರಾಗ ಆಲಾಪನೆ ನೆರವಲ್ ಕಲ್ಪನಾ ಸ್ವರ ತಾನ ರಾಗತಾನ ಪಲ್ಲವಿಯನ್ನು ಮನೋಧರ್ಮ ಸಂಗೀತ ಎಂದು ಹೇಳಲಾಗುತ್ತದೆ. ಸಂಗೀತ ಮಾನವನ ಮಾನಸಿಕ ಭಾವನಾತ್ಮಕ ಬೆಳವಣಿಗೆಯ ಅಡಿಗಲ್ಲಾಗಿದೆ. ಏಕಾಗ್ರತೆ ಬೆಳೆಯಲು ಮನಸ್ಸಿಗೆ ನೆಮ್ಮದಿ ಹಾಗೂ ಆನಂದ ಉಂಟು ಮಾಡುವ ದಿವ್ಯ ಔಷಧಿಯಾಗಿ ಸಂಗೀತ ಮಹತ್ವಕ್ಕೆ ಬರುತ್ತದೆ. ಅಷ್ಟೇ ಅಲ್ಲದೆ ಹೃದಯದ ಬಡಿತವನ್ನು ಸ್ಥಿರಗೊಳಿಸಿ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಂಗೀತ ಸಹಾಯಕಾರಿ ಎಂದು ದೃಢಪಡಿಸಲಾಗಿದೆ. ಸಂಗೀತ ಪಾರಂಪರಿಕ ಇತಿಹಾಸ ಸಂಪ್ರದಾಯವನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಕೊಂಡೊಯ್ಯುವ ಕಾರ್ಯದಲ್ಲಿ ಹಾಗೂ ನಮ್ಮ ಸಾಮಾಜಿಕ ವ್ಯವಸ್ಥೆ ಸದೃಢವಾಗುವಲ್ಲಿ ನೆರವಾಗುತ್ತದೆ. ನಮ್ಮ ಸುತ್ತಲಿನ ಪರಿಸರವನ್ನು ನಾವು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದಾಗ ಸಂಗೀತ ಪ್ರಕೃತಿಯ ಪ್ರತಿ ಕಣದಲ್ಲೂ ತುಂಬಿರುವುದು ನಮ್ಮ ಅರಿವಿಗೆ ಬರೆದಿರಲಾರದು. ಹರಿವ ನದಿಗಳು, ಭೋರ್ಗರೆವ ಜಲಪಾತಗಳು, ಬೀಸುವ ಗಾಳಿಯ ಶಬ್ದ, ಸಾಗರದ ಅಲೆಗಳ ಶಬ್ದ, ಇಳೆಗೆ ತಾಳಬದ್ಧವಾಗಿ ಬೀಳುವ ಮಳೆಹನಿಗಳಲ್ಲಿ ಸಂಗೀತ ಅಡಗಿದೆ. ಈ ಕಾರಣಕ್ಕಾಗಿಯೇ ಹೇಳುವುದು, ಕೇಳುವ ಕಿವಿ ನೋಡುವ ಕಣ್ಣಿದ್ದರೆ ಎಲ್ಲೆಲ್ಲೂ ಸಂಗೀತವೇ. ನಮ್ಮ ದೇಶದಲ್ಲಿ ಸಂಗೀತ ಎರಡು ಮುಖ್ಯ ಪ್ರಕಾರಗಳನ್ನು ಹೊಂದಿದೆ. ಅವು ಯಾವುವೆಂದರೆ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಎಂಬುವಾಗಿವೆ. ಸಂಗೀತ ನಮ್ಮ ದೇಶದ ಪ್ರಾಚೀನ ಶಿಲಾಯುಗದಲ್ಲೂ ಕೂಡ ಇತ್ತು ಎಂಬುದಕ್ಕೆ ಆ ಸಮಯದಲ್ಲಿ ನಮಗೆ ದೊರೆತಿರುವ ವಾದ್ಯಗಳು ಹಾಗೂ ಇತರೆ ಸಾಧನಗಳಿಂದ ಪುಷ್ಟಿ ನೀಡುತ್ತದೆ. ವೇದಗಳ ಕಾಲದಿಂದ ಜೀವನದ ಅವಿಭಾಜ್ಯ ಅಂಗವಾಗಿ ಸಂಗೀತ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ಎಲ್ಲಿ ಮಾತುಗಳು ಕೊನೆಗೊಳ್ಳುತ್ತವೆಯೋ ಅಲ್ಲಿ ಸಂಗೀತದ ಆರಂಭ ಆಗುತ್ತದೆ ಎಂಬ ಮಾತು ಜನಜನಿತವಾಗಿದೆ. ಸಂಗೀತದ ಒಂದು ಕ್ಷಣ ಸೃಷ್ಟಿಸಲು ವರ್ಷಗಳ ಮೌನ ಬೇಕಾಗುತ್ತದೆ ಎಂದು ನಾಡಿನ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ರವರು ಅಭಿಪ್ರಾಯಪಟ್ಟಿದ್ದಾರೆ. ಸಾರ್ವತ್ರಿಕ ಭಾಷೆಯಾದ ಸಂಗೀತ ದೈವಿಕ ಅನುಭೂತಿಯಾಗಿದೆ. ಸಂಗೀತಾಸಕ್ತರನ್ನು ಭಾವಪರವಶರಾಗಿಸುವ, ಹರ್ಷ ಪುಲಕಿತರನ್ನಾಗಿಸುವ, ಭಕ್ತಿಯ ಭಾವೋತ್ಕಟತೆಯನ್ನ ಅನುಭವಿಸುವಂತಹ ಶಕ್ತಿ ಸಂಗೀತಕ್ಕೆ ಇದೆ. ಬ್ರಹ್ಮಾಂಡ ಮೌನ ಸೃಷ್ಟಿಸುವ ಮತ್ತು ಆ ಒಂದು ಅನುಭವವನ್ನು ಅನುಭವಿಸುವ ಅದ್ಭುತ ಶಕ್ತಿ ಸಂಗೀತಕ್ಕೆ ಮಾತ್ರ ಇದೆ. ಮನದ ಮಾತಾದ ಭಾವನೆಗಳ ಅಭಿವ್ಯಕ್ತಿಯಾದ ಸಂಗೀತಕ್ಕೆ ನಾಡಿನ ಅನೇಕ ಖ್ಯಾತನಾಮರು ತಮ್ಮದೇ ಆದ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಿವಪುತ್ರಪ್ಪ ಕಾಂಕೊಳಿ ಮಠ ಅಂದರೆ ಕುಮಾರ ಗಂಧರ್ವರು, ಸಾಯಿ ಗಂಧರ್ವರು, ಪಂಡಿತ ಭೀಮಸೇನ್ ಜೋಶಿಯವರು, ಶ್ರೀಮತಿ ಗಂಗೂಬಾಯಿ ಹಾನಗಲ್ರವರು, ಪಂಚಾಕ್ಷರ ಸ್ವಾಮಿ ಗವಾಯಿಗಳವರು, ಡಾಕ್ಟರ್ ಬಸವರಾಜ ರಾಜಗುರುಗಳವರು, ಪಂಡಿತ ಪುಟ್ಟರಾಜ ಗವಾಯಿಗಳವರು, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಇವರೆಲ್ಲರ ಕೊಡುಗೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅಗಣಿತವಾಗಿದೆ, ಅಪರಿಮಿತವಾಗಿದೆ. ಉಭಯ ಗಾನ ವಿಶಾರದ ಪಂಡಿತ ಪಂಚಾಕ್ಷರ ಗವಾಯಿಗಳು ಹಾಗೂ ಪಂಡಿತ ಪುಟ್ಟರಾಜ ಗವಾಯಿಗಳ ಸಂಗೀತ ಸೇವೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯವಾದುದು. ಶಿಲ್ಪಕಲೆ ಕಲ್ಲುಗಳಲ್ಲಿ ಸಂಗೀತ ಹೊರಹೊಮ್ಮಿಸಿದ ಖ್ಯಾತರ ನಾಡು ನಮ್ಮ ಕನ್ನಡ ನಾಡು. ಹೀಗೆ ಸಂಗೀತದ ಬಗ್ಗೆ ಹೇಳ ಹೊರಟಾಗ ಪದಗಳು ಸಾಕಾಗುವುದಿಲ್ಲ. ಕೇವಲ ನಮ್ಮ ಭಾವನೆಯನ್ನು ಕೆಲ ನುಡಿಗಳಲ್ಲಿ ನಾವು ವ್ಯಕ್ತಪಡಿಸಬಹುದೇ ವಿನಃ ಸಂಗೀತಕ್ಕೆ ಅದರದೇ ಆದ ಶಕ್ತಿ ಇದೆ. ಇದನ್ನು ಆಲಿಸುವ ಕಿವಿ ಇರಬೇಕು, ನೋಡುವ ಕಣ್ಣಿರಬೇಕು, ಆಗ ಜೀವನ ಪಾವನವಾಗುತ್ತದೆ ಅಲ್ಲವೇ?
0: ಇದುವರೆಗೂ ಡಾಕ್ಟರ್ ಜಗದೀಶ್ ಅವರಿಂದ ಚಿಂತನ ಪ್ರಸಾರವಾಯಿತು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 6:36:15. ಇದೀಗ ಕೇಳಿ ದೇಶಭಕ್ತಿ ಗೀತೆಯನ್ನ. ಹಿಮಗಿರಿ ಭೂಷಿತೆ ಸಾಗರ ಪರಿವೃತೆ ಪ್ರಪಂಚ ಪೂಜಿತೆ ಓ ಮಾತೆ ತಾರಾಮಂಡಲ ನೀರಾಜಿತೆಯೇ ಜನನೇ ಭಾರತಿ ವಿಖ್ಯಾತೆ ಎನ್ನುವ ಸಿಪಿ ಕೃಷ್ಣಕುಮಾರ್ ಅವರ ರಚನೆಯನ್ನ ಕೇಳೋಣ ಸಮೂಹ ಗಾನದಲ್ಲಿ.

0: ಇದುವರೆಗೂ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ನೂರ ಎರಡು ಪಾಯಿಂಟ್ ಆರು ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 6:40:20. ಇದೀಗ ಕೇಳಿ ರೈತರಿಗಾಗಿ ಸಲಹೆ.
1: ರೈತ ಬಂಧವರೇ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುವಿಯನ್ ಅಂತ. ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇತ್ತೀಚೆಗೆ ಎರೆಹುಳ ಗೊಬ್ಬರನ ರೈತರು ತುಂಬಾನೇ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಾವಯವ ಕೃಷಿನಲ್ಲಿ ಒಂದು ಮುಖ್ಯವಾದ ಪೋಷಕಾಂಶಗಳ ನಿರ್ವಹಣೆ ಕ್ರಮಗಳಲ್ಲಿ ಎರೆಹುಳುಗಳು ಬಳಸೋದು ಕೂಡ ಒಂದು. ಎರೆಹುಳುಗಳನ್ನ ನಾವು ಸುಲಭವಾಗಿ ಗೊಬ್ಬರನ ತಯಾರು ಮಾಡ್ಕೊಬೋದು. ಎರೆಹುಳುಗಳನ್ನ ನಾವು ರೈತರ ಮಿತ್ರ ಅಂತ ಕರಿತೀವಿ. ಜಮೀನಿನಲ್ಲಿ ಎಲ್ಲೆಲ್ಲಿ ಕೃಷಿ ತ್ಯಾಜ್ಯಗಳಿರುತ್ತೋ ಅಲ್ಲೆಲ್ಲ ಕೂಡ ಎರೆಹುಳುಗಳನ್ನು ನೀವು ಕಾಣ್ಬೋದು. ಹಾಗಾಗಿ ಕೃಷಿ ತ್ಯಾಜ್ಯಗಳನ್ನು ಪುನರ್ಬಳಕೆ ಮಾಡೋದಕ್ಕೆ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆ ಅಂದರೆ ಕಾಂಪೋಸ್ಟ್ ತಯಾರಿಕೆ ಮತ್ತು ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದು. ಎರೆಹುಳು ಗೊಬ್ಬರನ ನಾವು ಸುಲಭವಾಗಿ ರೈತರು

ನೀವೇ ತಯಾರಿಸ್ಕೊಳ್ಬೋದು. ಒಂದು ಹಿಂದೆಲ್ಲ ಗುಂಡಿ ಪದ್ಧತಿನಲ್ಲಿ ಮಾಡ್ತಾ ಇದ್ವಿ, ಆದರೆ ಮಳೆ ನೀರು ಬಂದು ನಿಲ್ಲೋದು, ಜೊತೆಗೆ ಪೋಷಕಾಂಶಗಳು ಆವಿಯಾಗೋದು, ಜೊತೆಗೆ ಇಂಗೋದು, ಜೊತೆಗೆ ಇಲಿ ಹೆಗ್ಣಗಳು ಎಳೆದಾಕೋದು, ಇರುವೆ ಕಾಟಗಳು. ಹಾಗಾಗಿ ಟ್ರೆಡಿಷನಲ್ ತೊಟ್ಟಿ ಪದ್ಧತಿಯಿಂದ ರೈತರು ಏನು ಮಾಡಿದರು, ಸ್ವಲ್ಪ ವೈಜ್ಞಾನಿಕವಾಗಿ ತೊಟ್ಟಿನಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಕ್ರಮಕ್ಕೆ ಒತ್ತು ನೀಡ್ತಾ ಬಂದರು. ಹೀಗೆ ತೊಟ್ಟಿನಲ್ಲಿ ಮಾಡಿದಾಗ ಮಾತ್ರ ಹುಳು ಹರಿದು ಹೋಗದೇ ಇರೋದ ರೀತಿಯಲ್ಲಿ ಅತಿ ವೇಗವಾಗಿ ಕ್ಷಿಪ್ರವಾಗಿ ನಾವು ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತೊಟ್ಟಿ ನಿರ್ಮಿಸ್ಕೊಳ್ಳೋದಕ್ಕೆ ಬಂದ್ಬಿಟ್ಟು ನರೇಗಾ ಯೋಜನೆಯಲ್ಲಿ ಕೂಡ ರೈತರಿಗೆ ಸಾಕಷ್ಟು ಸೌಲಭ್ಯಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಸಿಗುತ್ತೆ. ರೈತರು ಸುಲಭವಾಗಿ ಸಿಗ್ತಕ್ಕಂಥ ಕಡಪಾಕಲ್ಲು ಇದನ್ನು ಬಳಸ್ಕೊಂಡು ಸುಲಭವಾಗಿ ಕೂಡ ನೀವು ತೊಟ್ಟಿಗಳನ್ನು ನಿರ್ಮಿಸ್ಕೊಳ್ಬೋದು. ಅಥವಾ ನೀವು ಸಿಮೆಂಟ್ ಕಾಂಕ್ರೀಟ್ ಮಾಡಿ ತೊಟ್ಟಿನ ಬಹಳ ವರ್ಷಗಳವರೆಗೆ ಬೇಕು ಅಂದರೆ ತುಂಬ ವ್ಯವಸ್ಥಿತವಾಗಿ ಕೂಡ ನೀವು ನಿರ್ಮಿಸ್ಕೊಳ್ಬೋದು. ಸುಮಾರು 10 ಅಡಿ 10-15 ಅಡಿ ಉದ್ದ, 3-4 ಅಡಿ ಅಗಲ, 2-3 ಅಡಿ ಆಳಕ್ಕೆ ತೊಟ್ಟಿನ ನೀವು ನಿರ್ಮಿಸ್ಕೊಂಡ್ರೆ, ಕೆಲವೊಂದು ಸಾರಿ ಜೋಡು ತೊಟ್ಟಿನೂ ಕೂಡ ರೈತರು ನಿರ್ಮಿಸ್ಕೊಳ್ತಾರೆ. ಅದರಿಂದನೂ ಕೂಡ ಹಲವಾರು ಅನುಕೂಲಗಳಿದ್ದಾವೆ. ಒಂದರಲ್ಲಿ ಇದ್ದಿದ್ದಾಗ ತೆಗಿಯೋದಕ್ಕೆ ಇದು ಮಾಡೋದಕ್ಕೂ ಕೂಡ ಜೋಡು ತೊಟ್ಟಿನೂ ಕೂಡ ನಿರ್ಮಿಸ್ಕೊಳ್ಬೋದು. ಅಥವಾ

0: ಬಹಳ ವರ್ಷಗಳವರೆಗೆ ಬೇಕು ಅಂದರೆ ತುಂಬ ವ್ಯವಸ್ಥಿತವಾಗಿ ಕೂಡ ನೀವು ನಿರ್ಮಿಸ್ಕೊಳ್ಬೋದು. ಸುಮಾರು 10 ಅಡಿ 10-15 ಅಡಿ ಉದ್ದ, 3-4 ಅಡಿ ಅಗಲ, 2-3 ಅಡಿ ಆಳಕ್ಕೆ ತೊಟ್ಟಿನ ನೀವು ನಿರ್ಮಿಸ್ಕೊಂಡ್ರೆ, ಕೆಲವೊಂದು ಸರಿ ನಾವು ಜೋಡು ತೊಟ್ಟಿನೂ ಕೂಡ ರೈತರು ನಿರ್ಮಿಸ್ಕೊಳ್ತಾರೆ. ಅದರಿಂದ ಕೂಡ ಹಲವಾರು ಅನುಕೂಲಗಳಿದ್ದಾವೆ. ಒಂದರಲ್ಲಿ ಇದ್ದಾಗ ತೆಗೆಯೋದಕ್ಕೆ ಇದು ಮಾಡೋದಕ್ಕೂ ಕೂಡ ಜೋಡು ತೊಟ್ಟಿನೂ ಕೂಡ ನಿರ್ಮಿಸ್ಕೊಳ್ಬೋದು, ಅಥವಾ ಸಿಂಗಲ್ ತೊಟ್ಟಿಗಳನ್ನು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಅನುಕೂಲತೆ ತಕ್ಕಂಗೆ. ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ನೀವು ಕೃಷಿ ತ್ಯಾಜ್ಯಗಳು, ತೆಂಗಿನ ಗರಿ, ಅಡಿಕೆ ಸಿಪ್ಪೆ, ಜೊತೆಗೆ ಭತ್ತದ ಹುಲ್ಲು, ರಾಗಿ ಹುಲ್ಲು, ಮೆಕ್ಕೆಜೋಳ ತ್ಯಾಜ್ಯ, ಹತ್ತಿ ಕಡ್ಡಿ ತ್ಯಾಜ್ಯ, ಜೊತೆಗೆ ಈ ಬೇರೆ ಬೇರೆ ಮೆಕ್ಕೆಜೋಳ ತ್ಯಾಜ್ಯ, ಈ ರೀತಿ ಕೃಷಿ ತ್ಯಾಜ್ಯಗಳು ಏನೇನು ಬರುತ್ತೋ ಅದೆಲ್ಲದನ್ನು ಕೂಡ ನೀವು ಕಟ್ ಮಾಡಿ ಒಂದು ಲೇಯರ್ ಕೃಷಿ ತ್ಯಾಜ್ಯ ಹಾಕಿದರೆ ಮೇಲ್ಗಡೆ ಒಂದಂಗಲ ಸಗಣಿ ಹಾಕ್ತೀವಿ ಅಥವಾ ಬಗ್ಡನ ಸಿಂಪಡಣೆ ಮಾಡ್ತೀವಿ. ಮತ್ತೆ ನೀವು ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಈ ರೀತಿಯಾಗಿ ಪದರ ಪದರವಾಗಿ ನೀವು ತುಂಬ್ತಾ ಬಂದಾಗ ಒಂದು ಹಂತದಲ್ಲಿ ಬೇಕಾದರೆ ಒಂದು ಲೇಯರ್ ನೀವು ಮಣ್ಣನ್ನು ಕೂಡ ನೀವು ಒಂದು ಅಂಗಳದಷ್ಟು ಮಣ್ಣನ್ನು ಕೂಡ ನೀವು ಫಲವತ್ತಾದ ಮಣ್ಣನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಮೇಲ್ಗಡೆ ನೀವು ಮತ್ತೆ ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಅಥವಾ ಸಗಣಿನ ನೀವು ಹಾಕಿ ಈ ರೀತಿಯಾಗಿ ತೊಟ್ಟಿ ತುಂಬೋ ತನಕನೂ ಕೂಡ ನಿರಂತರವಾಗಿ ತುಂಬ್ತಾ ಬರಬೇಕು. ಹಿಂಗೆ ತುಂಬಿದ ಮೇಲೆ 15-20 ದಿವಸ ಕಳೆಯೋದಕ್ಕೆ ಬಿಡಬೇಕು. ಹಿಂಗೆ ತ್ಯಾಜ್ಯ ಕಳಿತಕ್ಕಂಥ ಹಂತಕ್ಕೆ ಬಂದಾಗ ನೀವೇನು ಮಾಡ್ತೀರಿ, ಒಂದು 2 ಕೆಜಿಯಷ್ಟು ತೊಟ್ಟಿಗೆ 1 ಕೆಜಿಯಷ್ಟು ಹುಳು ಬಿಟ್ಟರು ಕೂಡ ನಿಮಗೆ ಸಾಕಾಗುತ್ತೆ. ಒಂದು ತೊಟ್ಟಿಗೆ ಹುಳುಗಳು ಬಂದುಬಿಟ್ಟು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ನಿಮಗೆ ಯಾವಾಗಲೂ ಕೂಡ ಲಭ್ಯ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ತಗೊಂಡು ಹೋಗಿ ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ರೈತರ ಮೂಲಕ ನೀವು ತಗೊಂಡು ತೊಟ್ಟಿಗೆ ಬಿಡ್ಬೋದು. ಹಿಂಗೆ ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ಯಾವಾಗಲೂ ಕೂಡ ತೇವಾಂಶ ಇರೋ ರೀತಿಯಲ್ಲಿ ಹಸಿ ಇರಬೇಕಷ್ಟೇ, ನೀರು ನಿಲ್ಲಬಾರ್ದು. ಆ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಎರೆಹುಳು ಗೊಬ್ಬರನ ತೊಟ್ಟಿಗೆ ನೀವು ಯಾವುದೇ ಪ್ಲಾಸ್ಟಿಕ್ ಮತ್ತು ಗಾಜು ಕಳ್ಳಿ ಇದನ್ನು ಹಾಕಬಾರ್ದು. ಈ ಹುಳುಗಳನ್ನು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ತ್ಯಾಜ್ಯನ ತಿಂತ ಹೋದಂಗೆ. ಗೊಬ್ಬರ ತಯಾರಾಗಿರ್ತಕ್ಕಂಥ ಹಂತ ಬಂದಾಗ ಕಾಫಿ ಪೌಡರ್ ಕಲರ್ ಅಪಿಯರೆನ್ಸ್ ನಮಗೆ ಸಿಗುತ್ತೆ. ಹುಡಿ ಹುಡಿಯಾಗಿರುತ್ತೆ, ಹಗುರವಾಗಿರುತ್ತೆ ಗೊಬ್ಬರ. ಈ ರೀತಿ ಒಂದ್ಸರಿ ಗೊಬ್ಬರ ತಯಾರಾಯಿತು ಅಂದರೆ ನಾವು ಗುಡ್ಡೆ ಆಕಾರದಲ್ಲಿ ಹಾಕಿ ಹುಳುಗಳನ್ನು ಸಂಗ್ರಹಣೆ ಮಾಡಿ ತೆಗಿತೀವಿ. ಇಲ್ಲಾಂದರೆ ಸಗಣಿ ಉಂಡೆಗಳನ್ನ ಅಲ್ಲಲ್ಲೇ ತೊಟ್ಟಿನಲ್ಲಿಟ್ಟು ಹುಳುಗಳು ಅಟ್ರ್ಯಾಕ್ಟ್ ಆಗಿ ಹುಳುಗಳನ್ನ ಮತ್ತೆ ಗೊಬ್ಬರನ ಬೇರ್ಪಡಿಸ್ತೇವೆ. ಇಲ್ಲಾಂದರೆ ಸೀವಿಂಗ್ ಮಾಡಿಬಿಟ್ಟು ನಾವು ಇದನ್ನು ಜರಡಿ ಹಿಡಿದ್ಬಿಟ್ಟು ಗೊಬ್ಬರನ ಇದು ಮಾಡಿಬಿಡ್ತೀವಿ. ಈ ರೀತಿಯಾಗಿ ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡತಕ್ಕಂಥ ಕ್ರಮಗಳನ್ನು ಅನುಸರಿಸಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಸಂಪರ್ಕ ಸಂಖ್ಯೆ ಬಂದುಬಿಟ್ಟು 8867097307. ಧನ್ಯವಾದಗಳು.
1: ಇದುವರೆಗೂ ರೈತರಿಗಾಗಿ ಸಲಹೆ ಕೇಳಿದಿರಿ. ಕೇಳುಗರೆ ಗಮನಿಸಿ, ಇಂದು ಸಂಜೆ 6:51 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೃಷಿ ಇಲಾಖೆಯಿಂದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುತ್ತಾರೆ ಶ್ರೀಮತಿ ಶೋಭಾ ಹೆಚ್ಬಿ, ಜಂಟಿ ನಿರ್ದೇಶಕರು ಬೆಳೆ ವಿಮೆ ವಿಭಾಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಸಮಯ ಸರಿಯಾಗಿ 6:45:10. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಕಾರ್ಯಕ್ರಮಗಳನ್ನ 102.6 MHz ಕೇಳ್ತಾ ಇದ್ದೀರಾ. ಈಗ ಕೇಳಿ ಭಾವಗೀತೆಯನ್ನ. ಹಾಡಿದ್ದಾರೆ ರಾಜು ಅನಂತಸ್ವಾಮಿ, ರಚನೆ NS ಲಕ್ಷ್ಮೀನಾರಾಯಣ ಭಟ್.

0: ಇದುವರೆಗೂ ಭಾವಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 6:50.24. ಈಗ ಕೇಳಿ ಆರೋಗ್ಯ ಬಿಂದು. ಯುನಾನಿ ವೈದ್ಯ ಪದ್ಧತಿಯಲ್ಲಿ ಬಾಣಂತಿ ಆರೈಕೆ, ಈ ವಿಷಯದ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ನೈಲಾ.
1: ಪ್ರಸವದ ನಂತರ ಅವಧಿಯನ್ನು ಬಾಣಂತಿ ಅವಸ್ಥೆ ಎಂದು ಕರೆಯುತ್ತಾರೆ. ಯುನಾನಿ ವೈದ್ಯ ಪದ್ಧತಿಯಲ್ಲಿ ಇದನ್ನು ನಫಾಸ್ ಎಂದು ಕರೆಯುತ್ತಾರೆ. ಬಾಣಂತಿಯರು ಗರ್ಭಿಣಿಯರಾಗಿದ್ದಾಗ ಅವರ ದೇಹದಲ್ಲಿ ಅನೇಕ ಬದಲಾವಣೆಗಳು ಕಂಡುಬರುತ್ತದೆ. ಪ್ರಸವದ ನಂತರ ದೇಹಸ್ಥಿತಿ ಮೊದಲಿನಂತೆ ಆಗಲು 6 ವಾರಗಳ ಅವಕಾಶ ಬೇಕು. ಭಾರತೀಯ ಮನೆಗಳಲ್ಲಿ ಸಾಂಪ್ರದಾಯಿಕ 40 ದಿನಗಳ ಸವಾ ತಿಂಗಳು ಪ್ರಸೂತಿ ನಂತರ ಪಾಲಿಸಲಾಗುತ್ತದೆ. ಇದು ಸ್ತ್ರೀಯರನ್ನು ಮರುಚೇತನ ಹೊಂದಲು ಸಮಯ ಕೊಡುತ್ತದೆ. ಬಾಣಂತಿಯರ ದೇಹ ಮತ್ತು ಮನಸ್ಸಿನ ಸ್ಥಿತಿ ತುಂಬಾ ಸೂಕ್ಷ್ಮವಾಗಿರುತ್ತದೆ. ಆ ಸಮಯದಲ್ಲಿ ಅವರನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ಯುನಾನಿ ವೈದ್ಯ ಪದ್ಧತಿಯಲ್ಲಿ ಬಾಣಂತಿಯರ ಆರೈಕೆ ಬಗ್ಗೆ ವಿವರವಾಗಿ ಚರ್ಚಿಸಲಾಗಿದೆ. ಮೊದಲನೆಯದಾಗಿ ಶುದ್ಧ ಹಾಗೂ ಸ್ವಚ್ಛವಾದ ಕೋಣೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ದೈನಂದಿನ ವೈಯಕ್ತಿಕ ಚಟುವಟಿಕೆಗಳನ್ನು ಮೊದಲನೇ ದಿನದಿಂದಲೇ ಪ್ರಾರಂಭಿಸಬಹುದು. ಈ ಸಮಯದಲ್ಲಿ ನಿಮ್ಮ ಮಗುವಿನ ಜೊತೆ ಸಮಯ ಕಳೆಯುವುದು ಉತ್ತಮ. ಹೆರಿಗೆಯಾದ ನಂತರ ಮೊದಲ ದಿನ ಸುಲಭವಾಗಿ ಜೀರ್ಣವಾಗುವ ಪೌಷ್ಟಿಕ ಆಹಾರ ಕೊಡಬೇಕು. ತುಪ್ಪದಲ್ಲಿ ತಯಾರಿಸಿದ ಗಂಜಿಗಳನ್ನು ಕೊಡಬಹುದು. ಹೆಸರು ಬೇಳೆಯಿಂದ ತಯಾರಿಸಿದ ಹಾಗೂ ತರಕಾರಿ ಅಥವಾ

0: ಉಪಯೋಗಿಸದ ನೀರನ್ನು ಕೊಡಬಹುದು. ಕುಡಿಯಲು ಉಗುರು ಬೆಚ್ಚಿನ ನೀರನ್ನೇ ಉಪಯೋಗಿಸಬೇಕು. ಸ್ತನಪಾನ ಅಂದರೆ ಲ್ಯಾಕ್ಟೇಟಿಂಗ್ ಮಹಿಳೆಯವರಿಗೆ ಪೌಷ್ಟಿಕಾಂಶ ಅವಶ್ಯಕತೆ ಹೆಚ್ಚಾಗುತ್ತದೆ. ತಾಜಾ ಹಣ್ಣುಗಳು, ಹಾಲು, ಹಸಿರು ತರಕಾರಿ, ಸೊಪ್ಪು ಆಹಾರ ರೂಪದಲ್ಲಿ ನೀಡಬೇಕು. ಬಾಣಂತಿಯರಲ್ಲಿ ಬೆನ್ನು ನೋವು ಸಾಮಾನ್ಯವಾಗಿ ಕಾಣುಬರುವ ರೋಗ. ಹೀಗಿರುವಾಗ 6ನೇ ದಿನದಿಂದ ಎಳ್ಳೆಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡಿಸಿ. ಪಂಜೇರಿ ಉಂಡೆ ಬಹಳ ಉಪಯೋಗವಾಗುತ್ತದೆ. ಇದನ್ನು ತಯಾರಿಸುವ ವಿಧಾನ: ಬಾದಾಮಿ, ಒಣಖರ್ಜುರ, ಪಿಸ್ತಾ, ಒಣದ್ರಾಕ್ಷಿ ಎಲ್ಲ 100 ಗ್ರಾಂ, ಗೋಂದು 200 ಗ್ರಾಂ, ತೊದರಿ ಬೀಜ 25 ಗ್ರಾಂ, ಒಣಕೊಬ್ಬರಿ 1/2 ಕೆಜಿ, ಕಲ್ಲು ಸಕ್ಕರೆ 1 ಕೆಜಿ, ತುಪ್ಪ 200 ಗ್ರಾಂ. 2 ಚಮಚ ತುಪ್ಪ ಹಾಕಿ ಬಾದಾಮಿ, ಪಿಸ್ತಾ, ಒಣಖರ್ಜುರ, ಗೋಂದು ಎಲ್ಲ ಬೇರೆ ಬೇರೆ ಹುರಿದುಕೊಂಡು ಇಡಿ. ಒಣಕೊಬ್ಬರಿ ತುರಿದು ಕಲ್ಲು ಸಕ್ಕರೆಯ ಪುಡಿ ಮತ್ತು ಉಳಿದ ತುಪ್ಪ ಬೆರೆಸಿ ಈ ಮಿಶ್ರಣದಿಂದ ಉಂಡೆ ತಯಾರಿಸಿ. ಹಾಲಿನ ಜೊತೆ ಈ ಉಂಡೆ ಸೇವಿಸುವುದು ಬಾಣಂತಿಯರಿಗೆ ಬಹಳ ಉತ್ತಮ. ಮಗುವಿಗೆ ನೀರು, ಜೇನುತುಪ್ಪ ಮತ್ತಿತರ ಪದಾರ್ಥಗಳನ್ನು ಕೊಡಬಾರದು. 6 ತಿಂಗಳವರೆಗೆ ಬರೀ ತಾಯಿ ಹಾಲೇ ಕೊಡಬೇಕು. ಹೆರಿಗೆಯಾದ ದಿನದಿಂದಲೇ ಪ್ರತಿ 2 ಅಥವಾ 3 ಗಂಟೆಯ ಅವಧಿಯಲ್ಲಿ ಮಗುವಿಗೆ ಸ್ತನಪಾನ ನೀಡಬೇಕು. ಹೆರಿಗೆಯಾದ ದಿನ ಕೊಲೆಸ್ಟ್ರಾಲ್ ಬರುತ್ತದೆ. ಇದರಲ್ಲಿ ಪೌಷ್ಟಿಕಾಂಶ ಹಾಗೂ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಅಂಶಗಳು ಇರುತ್ತದೆ. ಸ್ತನಪಾನ 1ನೇ ದಿನದಿಂದಲೇ ಆರಂಭಿಸಬೇಕು. ಕೊಲೆಸ್ಟ್ರಾಲ್ ಮಗುವಿನ ದೇಹಕ್ಕೆ ಒಳ್ಳೆಯದು. ಬಾಣಂತಿಯರಿಗೆ 3ನೇ ದಿನದಿಂದ ಹಾಲು ಬರಲು ಶುರುವಾಗುತ್ತದೆ. ತಾಯಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು, ದ್ರವಗಳು, ಫ್ಲೂಯಿಡ್ಸ್ ಕುಡಿಯಲು ಕೊಡಬೇಕು. ಇದು ತಾಯಿ ಮಗು ಇಬ್ಬರಿಗೂ ಲಾಭದಾಯಕ. ಯುನಾನಿ ವೈದ್ಯದಲ್ಲಿ ಬಾಣಂತಿಯರ ಸ್ತನಪಾನ ಹೆಚ್ಚಿಸಲು ಈ ಪದಾರ್ಥಗಳನ್ನು ನೀಡಲಾಗುತ್ತದೆ. ಶತಾವರಿ ಬೇರನ್ನು ಹಾಲಿನಲ್ಲಿ ಅರೆದು ಸಕ್ಕರೆ ಬೆರೆಸಿ ಶೋಧಿಸಿ ಸೇವಿಸುವುದರಿಂದ ಎದೆ ಹಾಲು ಹೆಚ್ಚು ಉತ್ಪತ್ತಿಯಾಗುತ್ತದೆ. ತೊದರಿ ಬೀಜ ಕಷಾಯವನ್ನು ಉಪಯೋಗಿಸಬಹುದು. ಸಬ್ಬಸ್ಗಿ ಬೀಜ, ಮೆಂತೆಕಾಳು ಸಮ ಪ್ರಮಾಣದಲ್ಲಿ ರಾತ್ರಿ ನೆನೆಸಿರಿ. 6ನೇ ದಿನ ಬೆಳಗ್ಗೆ ತೊಳೆದು ಒಣಗಿಸಿ ಪುಡಿ ಮಾಡಿರಿ. ಹಾಲಿನ ಜೊತೆ 1 ಚಮಚ ಈ ಪುಡಿಯನ್ನು ಸಕ್ಕರೆ ಸೇರಿಸಿ ಕುಡಿಯುವುದರಿಂದ ಎದೆ ಹಾಲು ಹೆಚ್ಚಾಗುತ್ತದೆ. ಪಂಬದಾನ ಅಂದರೆ ಹತ್ತಿ ಬೀಜ, ಜೀರಿಗೆ, ಅಶ್ವಗಂಧ ಎಲ್ಲ ಸಮ ಪ್ರಮಾಣದಲ್ಲಿ ಪುಡಿ ಮಾಡಿ ದಿನಕ್ಕೆ 5 ಗ್ರಾಂ ಹಾಲಿನಲ್ಲಿ ಹಾಕಿ ಸೇವಿಸಬೇಕು. ಯುನಾನಿ ವೈದ್ಯಶಾಸ್ತ್ರದಲ್ಲಿ ಬಾಣಂತಿಯರ ಲೇಹ್ಯ ದೊರೆಯುತ್ತದೆ.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಯುನಾನಿ ವೈದ್ಯ ಪದ್ಧತಿಯಲ್ಲಿ ಬಾಣಂತಿ ಆರೈಕೆ ಈ ವಿಷಯದ ಕುರಿತು ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ನೈಲಾ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ರಜಾಝಾ. ಪ್ರಧಾನಮಂತ್ರೀ ನರೇಂದ್ರ ಮೋದಿ ತಸ್ಯ ಜಾಪಾನಸ್ಯ ಸಮಕಕ್ಷೀಯ ಸಾನೆ ತಾಕಾಯಿಚಿ ಇತ್ಯೇಷ ಪಾಕಿಸ್ತಾನಾತ್ ಸೀಮಾಪಾರೆ ಆತಂಕವಾದಂ ಸಮೇತ್ಯ ಸರ್ವೇಷು ರೂಪೇಷು ಅಭಿವ್ಯಕ್ತಿಷು ಆತಂಕವಾದಸ್ಯ ಹಿಂಸಕ ಉಗ್ರವಾದಸ್ಯ ಚ ನಿಂದಾಂ ಕೃತವಂತೌ. ಭಾರತ ಜಾಪಾನ ವಾರ್ಷಿಕ ಶಿಖರ ಸಮ್ಮೇಳನಸ್ಯ ಸಂಯುಕ್ತ ವಕ್ತವ್ಯೆ ದ್ವೌ ನೇತಾರೌ ಗತವರ್ಷೆ ಅಪ್ರೇಲ ಮಾಸಸ್ಯ ದ್ವಾವಿಂಶತಿ ದಿನಾಂಕೆ ಜಮ್ಮೂ ಕಾಶ್ಮೀರಸ್ಯ ಪಹಲಗಾಂ ಇತ್ಯತ್ರ ಜಾತಂ ಆತಂಕ್ಯಾಕ್ರಮಣಂ ಕಟ್ವಾ ಲೋಚಿತವಂತೌ. ಉಭೌ ಪ್ರಧಾನಮಂತ್ರಿಣೌ ಹಿಂದ ಪ್ರಶಾಂತ ಕ್ಷೇತ್ರಸ್ಯ ಉಭಯೋ ದೇಶಯೋ ಮಧ್ಯೆ ಸಹಯೋಗಂ ವಿಸ್ತಾರಯಿತುಂ ಪ್ರತಿಬದ್ಧತಾಂ ಪುನರುದ್ಘಾಟಿತವಂತೌ.
3: आज भारत और जापान दोनों ही विश्व की सबसे बड़ी इकोनॉमीज में से हैं. एक फ्री, प्रॉस्परस और रूल्स बेस्ड इंडो पैसिफिक हमारी साझा प्राथमिकता है. क्षेत्र की सबसे बड़ी डेमोक्रेटिक और मार्केट इकोनॉमीज के रूप में आज हमने कई महत्वपूर्ण पहल की है. इनसे हम मिलकर पूरे क्षेत्र में शांति, स्थिरता और प्रगति का मार्ग प्रशस्त करेंगे.
2: ಭಾರತ ಜಾಪಾನ ವಿಶೇಷ ಸಾಮರಿಕ ವೈಶ್ವಿಕ ಸಹಭಾಗಿತ್ವಸ್ಯ ಆಧಾರ ಸ್ತಂಭೇಷು ಅನ್ಯತಮಾರ್ಥಿಕ ಸುರಕ್ಷಾ ಪ್ರಧಾನತಾಯಾಹ ವಿಷಯೆ ಭಾರತ ಜಾಪಾನ ದೇಶೌ ಪರಸ್ಪರಂ ಪ್ರತಿಬದ್ಧತಾಂ ಪುನಃ ದೃಢೀಕೃತವಂತೌ. ಆರ್ಥಿಕ ಸುರಕ್ಷಾ ಸಹಕಾರ ವಿಷಯೆ ಭಾರತ ಜಾಪಾನ ಸಂಯುಕ್ತ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 7:10. ಕೇಳುಕರೇ ಗಮನಿಸಿ, ಇಂದು ಬೆಳಗ್ಗೆ 10:00 ನಮ್ಮ ನಿಲಯದಿಂದ ಜನರಂಜನಿ ಕರೆಕೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿಮ್ಮ ನೆಚ್ಚಿನ ಗೀತೆಗಾಗಿ ಗ್ರಾಮೀಣ ಮಹಿಳೆಯರು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನ ಆಲಿಸಬಹುದು. ಕೇಳುಕರೇ ಗಮನಿಸಿ, ದಿನಾಂಕ 4/7/2026 ಶನಿವಾರ, ಅಂದರೆ ನಾಳೆ ಬೆಳಗ್ಗೆ 10:00-11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಗಲಿದೆ. ಕೇಳುಗರು ವಾಟ್ಸಪ್ ಮೂಲಕ ಸಂದೇಶವನ್ನ ಕಳಿಸಬಹುದು. ಅದಕ್ಕಾಗಿ ನೀವು ಬಳಸಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273. ಆಕಾಶವಾಣಿ ಚಿತ್ರದುರ್ಗ, ಸಮಯ

0: 7:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.
1: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

0: ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ.
1: ಅಮ್ಮ ಏನೇ ಅದು, ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
2: ಏನಮ್ಮ ಹಾಗೆ ಹೇಳ್ತೀಯ, ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು, ಅವರು ನಮ್ ಹಾಗೆ ಮನುಷ್ಯರಲ್ವಾ.
0: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ, ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
2: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
1: ಅವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
3: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
3: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
3: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆ ನಂದಿ ಸಿನ್ನೂರು ಬಳಿ ಕಿರಣಗಿ ಗ್ರಾಮದ 1000 ಎಕರೆ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ 500 ಕೋಟಿ ರೂಪಾಯಿ ಬಂಡವಾಳದೊಂದಿಗೆ ರಾಜ್ಯ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ 1000 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಅಭಿವೃದ್ಧಿಪಡಿಸಲು ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ. ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ಮಾಧ್ಯಮದಲ್ಲಿ ಈ ಮಾಹಿತಿ ನೀಡಿ 1700 ಕೋಟಿ ರೂಪಾಯಿ ಯೋಜನಾ ವೆಚ್ಚದೊಂದಿಗೆ ಜವಳಿ ಪಾರ್ಕ್ ಸ್ಥಾಪನೆಯಾಗಲಿದೆ. 320 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ಹಂತದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದಿದ್ದಾರೆ. ಜವಳಿ ಪಾರ್ಕ್ 1 ಲಕ್ಷ ಜನರಿಗೆ ನೇರ ಉದ್ಯೋಗ ಹಾಗೂ 2 ಲಕ್ಷ ಜನರಿಗೆ ಪರೋಕ್ಷ ಉದ್ಯೋಗಾವಕಾಶ ಒದಗಿಸುವ ನಿರೀಕ್ಷೆಯಿದೆ. ಡಿಜಿಟಲ್ ಇಂಡಿಯಾ ಯೋಜನೆ ದೇಶದ ಆಡಳಿತಕ್ಕೆ ಹೊಸ ಭಾಷ್ಯ ಬರೆದಿದ್ದು ನಾಗರಿಕರನ್ನು ಸಬಲೀಕರಿಸಿದೆ, ಸರ್ವಾಂಗೀಣ ಅಭಿವೃದ್ಧಿಯ

0: ವೇಗವರ್ಧಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಎಕ್ಸ್ ಮಾಧ್ಯಮದಲ್ಲಿ ಅವರು ಪ್ರತಿಕ್ರಿಯಿಸಿ, ಡಿಜಿಟಲ್ ಇಂಡಿಯಾ ದೇಶದ ಆರ್ಥಿಕತೆಯ ಭದ್ರ ಬುನಾದಿಯಾಗಿದೆ ಎಂದಿದ್ದಾರೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು ತನ್ನೆಲ್ಲ ಸೇವೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಪ್ರಿಯಾಂಗ.
1: ನಮ್ಮ ವಾಯುವ್ಯ ಸಾರಿಗೆ ಬಸ್ಗಳಲ್ಲಿ ಯುಪಿಐ ವ್ಯವಸ್ಥೆ, ಡೈನಾಮಿಕ್ ಕ್ಯೂಆರ್ ಯುಪಿಐ ವ್ಯವಸ್ಥೆಯನ್ನು ಜಾರಿ ಮಾಡುತ್ತಿದ್ವಿ. ನಮ್ಮ ವಾಹನಗಳಲ್ಲಿ ಪ್ರಯಾಣ ಮಾಡುವ ಜನರಿಗೆ ಯುಪಿಐ ಮುಖಾಂತರ ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡುವ ಅವಕಾಶ ಸಿಕ್ಕಿದೆ. ಕೆಲವೊಂದು ಸಂದರ್ಭದಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಅಮೌಂಟ್ ಡೆಬಿಟ್ ಆಗಿದೆ ಅಂದ್ರೆ ರೀಫಂಡ್ ಮಾಡುವ ಒಂದು ಫೆಸಿಲಿಟಿ ಕೂಡ ಮೊದಲನೇ ಸಾರಿಯಾಗಿ ವಾಯುವ್ಯದಲ್ಲಿ ಜಾರಿ ಮಾಡ್ತದೆ. ಯಾವುದೇ ಕಾರಣಕ್ಕೆ ಫೇಲ್ ಟ್ರಾನ್ಸಾಕ್ಷನ್ ಆದ್ರೆ ಆ ಅಮೌಂಟ್ ನಿಮಗೆ ವಾಪಸ್ ಬಂದಿರ್ತದೆ. ಅಮೌಂಟ್ ನಿಮಗೆ ಡೆಬಿಟ್ ಆಗಿ ನಮಗೆ ಕ್ರೆಡಿಟ್ ಆದ್ರೆ ಮಾತ್ರ ನಮಗೆ ಟಿಕೆಟ್ ಜನರೇಟ್ ಆಗುತ್ತೆ. ಸೊ ಇದರಿಂದಾಗಿ 2-3 ದಿನ ವೇಟ್ ಮಾಡುವುದು, ಅಮೌಂಟ್ ಯಾವಾಗ ಬರ್ತದೆ ಅನ್ನೋ ಒಂದು ಗೊಂದಲೆಯನ್ನು ನಾವು ತಡೆಗಟ್ಟತಾ ಇದ್ದೀವಿ. ನಮ್ಮ ವಾಯುವ್ಯ ಸಂಸ್ಥೆಯಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ಸ್ ಮತ್ತು ಡಿಪೋ ಜಾಗಗಳಲ್ಲಿ ಕಮರ್ಷಿಯಲ್ ಅಂಗಡಿಗಳನ್ನು ಕೊಟ್ಟಿದ್ದೀವಿ. ಉಪಯೋಗಸ್ಥರು ಕೂಡ ಆ ಆಪ್ ಮುಖಾಂತರ ಅವರು ಪೇಮೆಂಟ್ ಮಾಡುವ ಒಂದು ಅವಕಾಶವನ್ನು ನಾವು ಇಲ್ಲಿ ತಂದಿದ್ದೀವಿ. ಅವರು ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಯುಪಿಐ ವ್ಯವಸ್ಥೆ ಮುಖಾಂತರ ಕಟ್ಟಬಹುದು. ಇದರಿಂದಾಗಿ ಏಜೆನ್ಸಿಸ್ಗೆ ಕೂಡ ಇಮಿಡಿಯೇಟ್ ಪೇಮೆಂಟ್ ಮಾಡಿಸುವ ಒಂದು ಅವಕಾಶ ಸಿಗುತ್ತೆ. ಪೇಮೆಂಟ್ಸ್ ಆನ್ಲೈನ್ ಆಗಿರೋದಕ್ಕೋಸ್ಕರ ಅವ್ರಿಗೆ ರಿಸಿಪ್ಟ್, ಚಲಾನ್, ಇನ್ವಾಯ್ಸ್ ಎಲ್ಲ ಕೂಡ ಆನ್ಲೈನ್ ಅಲ್ಲೇ ಬಂದಿರ್ತದೆ.
0: ಹೊಸದಿಲ್ಲಿಯಲ್ಲಿ ಇಂದು ಎಲ್ಲ ರಾಜ್ಯಗಳ ಪಂಚಾಯಿತಿ ರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರುಗಳ ಸಭೆ ಆಯೋಜಿತವಾಗಿದೆ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಅನುಷ್ಠಾನ ಮಾರ್ಗಸೂಚಿಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಸಚಿವ ಈಶ್ವರ್ ಖಂಡ್ರೆ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 2025-26 ಸಾಲಿಗೆ 15ನೇ ಹಣಕಾಸು ಆಯೋಗದ ರಾಜ್ಯದ ಪಾಲಿನ ಅನುದಾನ 2,186 ಕೋಟಿ ರೂಪಾಯಿ ಬಾಕಿ ಇದೆ. ಕೂಡಲೇ ಬಿಡುಗಡೆ ಮಾಡುವಂತೆ ಸಭೆಯಲ್ಲಿ ಕೇಂದ್ರವನ್ನು ಒತ್ತಾಯಿಸುವುದಾಗಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗ ರಾಜ್ಯದಲ್ಲಿ ಕೈಗೊಂಡಿರುವ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಪಾರದರ್ಶಕ ಮತ್ತು ವ್ಯವಸ್ಥಿತವಾಗಿ ನಡೆಯುತ್ತಿದ್ದು, ಸಾರ್ವಜನಿಕರು ಮಾಹಿತಿ ನೀಡಿ ಸಹಕರಿಸುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ತಮ್ಮ ಸ್ವಗೃಹದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆಯಲ್ಲಿ ಪಾಲ್ಗೊಂಡು ಎಲ್ಲಾ 3 ಪ್ರಮುಖ ನಮೂನೆಗಳನ್ನು ಸ್ವತಃ ಭರ್ತಿ ಮಾಡಿ ನಿಯೋಜಿತ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅವರು ಸಲ್ಲಿಸಿದರು. ಬೀದರ್ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮನೆ ಭೇಟಿ ಹಿನ್ನೆಲೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕಾಡವಾದ್ ಹಾಗೂ ಕಮಠಾಣ್ ಗ್ರಾಮಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ಕಾರ್ಯ ಪರಿಶೀಲಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿ ವಿತರಿಸಲಾಗುತ್ತಿರುವ ಅಕ್ಕಿಯ ಗುಣಮಟ್ಟ ಕಾಪಾಡಲು ಆದ್ಯತೆ ನೀಡಲಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ 80 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಸುವ ಗುರಿ ಹೊಂದಲಾಗಿದೆ. ಪಡಿತರದಲ್ಲಿ ಸಂಸ್ಕರಿಸದ ಅಕ್ಕಿ ರಾ ರೈಸ್ನಲ್ಲಿ ಈ ಮೊದಲು ಶೇಕಡ 25ರಷ್ಟಿದ್ದ ನುಚ್ಚಿನ ಪ್ರಮಾಣವನ್ನು ಶೇಕಡ 10ಕ್ಕೆ ಇಳಿಸಲಾಗಿದೆ. ಬೇಯಿಸಿದ ಅಕ್ಕಿಯಲ್ಲಿ ನುಚ್ಚಿನ ಪ್ರಮಾಣವನ್ನು ಶೇಕಡ 5ಕ್ಕೆ ಇಳಿಸಲು ಕ್ರಮವಹಿಸಲಾಗಿದೆ ಎಂದಿದ್ದಾರೆ. ಏಕ ಬಳಕೆಯ ಪ್ಲಾಸ್ಟಿಕ್ಗಳಿಂದ ಮುಕ್ತಿ, ಸುಸ್ಥಿರ ಭವಿಷ್ಯದ ಕಡೆಗೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನವನ್ನು ಆಚರಿಸಲಾಗುತ್ತಿದೆ. ಒಂದೇ ಬಾರಿ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಚೀಲಗಳು ಪರಿಸರದ ಮೇಲೆ ಉಂಟುಮಾಡುವ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಪ್ರಸಕ್ತ 2026 ಪ್ಲಾಸ್ಟಿಕ್ ತ್ಯಾಜ್ಯವನ್ನು

0: ನಿಗ್ರಹಿಸಿ ವನ್ಯಜೀವಿಗಳನ್ನು ರಕ್ಷಿಸುವ ಮತ್ತು ಸ್ವಚ್ಛ ಭವಿಷ್ಯಕ್ಕಾಗಿ ಸುಸ್ಥಿರ ಅಭ್ಯಾಸಗಳನ್ನು ಸೃಷ್ಟಿಸುವ ತುರ್ತು ಅಗತ್ಯದ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಖ್ಯಾತ ರಂಗಕರ್ಮಿ ಪ್ರಸನ್ನ ನೇತೃತ್ವದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಭೀಮನ ಕೋಣೆಯ ಚರಕ ಸಂಸ್ಥೆಯ ಅಂಗಸಂಸ್ಥೆಯಾದ ಧಾರವಾಡದ ದೇಸಿ ಮಳಿಗೆ ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಸಂಪೂರ್ಣ ವರ್ಜಿಸಿದ್ದು ಕಾಗದ ಹಾಗೂ ಹತ್ತಿ ಬಟ್ಟೆಯ ಚೀಲಗಳನ್ನು ಮಾತ್ರ ಬಳಸುತ್ತದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದೇಸಿ ವ್ಯವಸ್ಥಾಪಕರಾದ ಸುನಂದ ಪ್ರಕಾಶ್ ಭಟ್.
1: ನಾನು ಸುನಂದ ಭಟ್ ಅಂತ ಧಾರವಾಡದಲ್ಲಿ ಯಾಲಕ್ಕಿ ಶೆಟ್ಟರ್ ಕಾಲೋನಿಯಲ್ಲಿ ಇರುವಂತಹ ದೇಸಿ ಅಂಗಡಿಯನ್ನ ಈಗ 17 ವರ್ಷದಿಂದ ನಡೆಸ್ತಾ ಇದ್ದೇನೆ. ಇದು 100% ಕಾಟನ್ ಮತ್ತೆ ನೈಸರ್ಗಿಕ ಬಣ್ಣವನ್ನು ಉಪಯೋಗಿಸಿಕೊಂಡು ಕೈಮಗ್ಗದಲ್ಲಿ ಮಾಡಿದಂತ ಬಟ್ಟೆಗಳ ಅಂಗಡಿ. ನಾವು ಇಲ್ಲಿ ಪ್ಯಾಕಿಂಗ್ ಸಲುವಾಗಿ ಪೇಪರ್ ಬ್ಯಾಗ್ ಮತ್ತೆ ಇತ್ತೀಚೆಗೆ ಕಾಟನ್ ಬ್ಯಾಗ್ ಅನ್ನು ಮಾಡಿ ಉಪಯೋಗಿಸ್ತಾ ಇದ್ದೇವೆ. ನಾವು ಇಲ್ಲಿ ಒಟ್ಟು ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡ್ತಾನೆ ಇಲ್ಲ.
0: ಅಗ್ರಶ್ರೇಯಾಂಕಿತ ಬೆಂಗಳೂರಿನ ಕೆಜೆ ಆಕಾಶ್ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿ ಗೆದ್ದರು. ದಕ್ಷಿಣ ಕನ್ನಡ ಜಿಲ್ಲೆ ಕೊಟ್ಟಾರದ ಪುದುಕೋಡಿಯ ಮಂಗಳೂರು ಟೆನಿಸ್ ಅಕಾಡೆಮಿಯಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿ 3ನೇ ಶ್ರೇಯಾಂಕಿತ ಬೆಂಗಳೂರಿನ ಸಂಜಯ್ ಮಾಧವನ್ ವಿರುದ್ಧ ಆಕಾಶ್ ಜಯ ಸಾಧಿಸಿದರು. ಶಿವಮೊಗ್ಗ ಯೋಧಾಸ್ ತಂಡದ ನಾಯಕ ಆರ್ ಸ್ಮರಣ್ ಹಾಗೂ ಕೆವಿ ಅನೀಶ್ ಅವರ ಶತಕದ ಜೊತೆಯಾಟದಿಂದ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡವನ್ನು 7 ಮಣಿಸಿ ಶಿವಮೊಗ್ಗ ತಂಡ 2ನೇ ಸ್ಥಾನಕ್ಕೇರಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ಜರುಗಿದ ಮಹಾರಾಜ ಕಪ್ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿ ಮಂಗಳೂರು ತಂಡ ನೀಡಿದ 163 ರನ್ಗಳ ಗುರಿಯನ್ನು ಶಿವಮೊಗ್ಗ ತಂಡ 18.2 ಓವರ್ಗಳಲ್ಲಿ 165 ರನ್ ಗಳಿಸಿ ಜಯಿಸಿತು. ಹುಬ್ಬಳ್ಳಿ ಟೈಗರ್ಸ್ ಮತ್ತು ಮೈಸೂರು ವಾರಿಯರ್ಸ್ ನಡುವಿನ ಪಂದ್ಯ ಮಳೆಯಿಂದ ರದ್ದಾದ ಪರಿಣಾಮ ತಲಾ 1 ಅಂಕ ನೀಡಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಹೆಚ್ಚಿದ್ದು ಸಾರ್ವಜನಿಕ ಸುರಕ್ಷತೆಗಾಗಿ ಬೆಳಗಾವಿ ಅರಣ್ಯ ವಲಯ ಹಾಗೂ ಜಲಪಾತಗಳಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಈ ತಿಂಗಳ ಮೊದಲ ವಾರ ವನ ಮಹೋತ್ಸವ ಸಾಪ್ತಾಹಿಕ ಆಚರಿಸಲಾಗುತ್ತಿದೆ. ಮರಗಳ ಮಹತ್ವ, ಭೂಗ್ರಹದ ಹಸಿರು ಆವರಣ ಹೆಚ್ಚಿಸಲು ಸಾಂಘಿಕ ಪ್ರಯತ್ನವನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಭಾರತೀಯ ಕ್ರೈಸ್ತರ ದಿನದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಡಯೋಸಸ್ ಆಫ್ ಆಲ್ ಪ್ರೊಟೆಸ್ಟೆಂಟ್ ಚರ್ಚಸ್ ಇಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳು. ಈಗ ಸಮಯ 7:15:52. ಇದೀಗ ಕೇಳಿ ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಂಎನ್ ವ್ಯಾಸರಾವ್ ಅವರ ರಚನೆಯನ್ನ. ನೀನಿಲ್ಲದೆ ಎನ್ನುವ ಭಾವಗೀತೆ. ಈ ಗೀತೆಯಲ್ಲಿ ಮನುಷ್ಯನು ಯಾವುದನ್ನು ಶಾಶ್ವತ ಎಂತ ನಂಬ್ತಾನೋ ಅದು ಕಾಲಕ್ರಮೇಣ ದೂರ ಆಗುತ್ತೆ ಎಂಬುದರ ಬಗ್ಗೆ ಕವಿಗಳು ಮನುಷ್ಯನ ಗುರಿ ಅಥವಾ ನೆಲೆ ಗೊತ್ತಿಲ್ಲದೆ ನಡೆಸುವಂತಹ ಪಯಣವನ್ನ ಈ ಗೀತೆಯಲ್ಲಿ ಪ್ರಶ್ನಿಸಿದ್ದಾರೆ. ಈ ಗೀತೆಯನ್ನ ಹಾಡಿದ್ದಾರೆ ಎಂ ಡಿ ಪಲ್ಲವಿ.

0: ಕೇಳುಕರೆ ಗಮನಿಸಿ, ದಿನಾಂಕ 4/7/2026 ಶನಿವಾರ ಅಂದರೆ ನಾಳೆ ಬೆಳಗ್ಗೆ 10:00 to 11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 MHz ಪ್ರಸಾರವಾಗಲಿದೆ. ಕೇಳುಗರು ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಬಹುದು. ಅದಕ್ಕಾಗಿ ಬಳಸಬೇಕಾದ ಮೊಬೈಲ್ ಸಂಖ್ಯೆ 9448640273.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ಗೌರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
0: ಕೇಳುಗರೆ, ಭಾವತರಂಗ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಯನ್ನ ಕೇಳೋಣ. ಮೌನ ತಬ್ಬಿತು ಎನ್ನುವ ಗೀತೆ. ಈ ಭಾವಗೀತೆ ಸಂಜೆಯ ಸಮಯದ ಪ್ರಶಾಂತ ಪರಿಸರ ಹಾಗೆ ಕೆಂಪು ಬಣ್ಣ ಹಕ್ಕಿಗಳ ಇಂಚರ, ಪ್ರಕೃತಿಯಲ್ಲಿನ ಮೌನವು ನೆಲವನ್ನ ತಬ್ಬುವ ಹಿತವಾದ ಅನುಭವವನ್ನ ಚಿತ್ರಿಸುತ್ತೆ ಈ ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಸಿ ಅಶ್ವಥ್.

ಇದುವರೆಗೆ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಸಮಯ 7:30:36 ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ಗಳಲ್ಲಿ. ಇದೀಗ ಕೇಳಿ ಸೇವಾ ಮಾಹಿತಿ. ಕೇಳುಕರೆ, ಇದೊಂದು ಪ್ರಕಟಣೆ. 2025-26 ಸಾಲಿನಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ವಿಕಲಚೇತನರಿಗಾಗಿ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಶುಲ್ಕ ಮರುಪಾವತಿ ಯೋಜನೆ, ವಿವಾಹ ಪ್ರೋತ್ಸಾಹಧನ ಯೋಜನೆ, ನಿರಾಮಯ ಆರೋಗ್ಯ ವಿಮಾ ಯೋಜನೆ, ಈ ಯೋಜನೆಗಳ ಅರ್ಜಿ ನಮೂನೆಗಳನ್ನು www.kar.nic.in ನಲ್ಲಿ ವೆಬ್ಸೈಟ್ನಿಂದ ನೇರವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಥವಾ ತಾಲೂಕು ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಿಂದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಹಾಗೂ ನಗರ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ನಗರ ಪುನರ್ವಸತಿ ಕಾರ್ಯಕರ್ತರುಗಳನ್ನು ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಚಿತ್ರದುರ್ಗ 9880

4 ಚಳ್ಳಕೆರೆ 9611266930 ಹಿರಿಯೂರು 9908889001 ಹಾಗೆ ಹೊಳಲ್ಕೆರೆಯಲ್ಲಿ 97400302277 ಹೊಸದುರ್ಗ 97418299990 ಇನ್ನು ಮೊಳಕಾಲ್ಮೂರು 97427255576 ಈ ಸಂಖ್ಯೆಗಳನ್ನು ಸಂಪರ್ಕಿಸಲು ಕೋರಿದೆ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿಗಳ ಕಚೇರಿ ಬಾಲಭವನ ಆವರಣ ಸ್ಟೇಡಿಯಂ ಹತ್ತಿರ. ದೂರವಾಣಿ ಸಂಖ್ಯೆ 23524 ಎಸ್ಟಿಡಿ ಕ್ರಮಾಂಕ 08194 ಈ ಸಂಖ್ಯೆಗಳಿಗೆ ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

ಕೇಳುಕರೆ ಗಮನಿಸಿ, ಇಂದು ಸಂಜೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ದಂಡಿನ ಕುರುಬರಹಟ್ಟಿ ಗ್ರಾಮದ ಡಿ ಶಿವಣ್ಣ ಹಾಗೂ ಸಂಗಡಿಗರಿಂದ ಗೊರವರ ಪದ ಕೇಳುವಿರಿ. ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪಂಚಾಯತ್ ರಾಜ್ ಸಚಿವರ ರಾಷ್ಟ್ರೀಯ ಕಾರ್ಯಾಗಾರ. ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭ. ಎರಡು ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಪ್ರಯಾಣ. ಉಕ್ರೇನ್ ದಾಳಿಯಲ್ಲಿ ರಷ್ಯಾದ 37 ನಾಗರಿಕರು ಹತ. ಕಟ್ಟಡ ಧ್ವಂಸ. ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಸ್ವಿಟ್ಜರ್ಲೆಂಡ್ ಅಲ್ಜೀರಿಯಾ ಮುಖಾಮುಖಿ. ವಾರ್ತೆಗಳ ವಿವರ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಕುರಿತು ಚರ್ಚಿಸಲು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ಇಂದು ನವದೆಹಲಿಯಲ್ಲಿ ರಾಜ್ಯಗಳ ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಾಗಾರದಲ್ಲಿ ಕೇಂದ್ರ ಪಂಚಾಯತ್ ರಾಜ್ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಘೇಲ್ ಉಪಸ್ಥಿತರಿರಲಿದ್ದಾರೆ. ಹಣಕಾಸು ಸಚಿವಾಲಯದ ವೆಚ್ಚ ಇಲಾಖೆ ಹೊರಡಿಸಿರುವ 16ನೇ ಹಣಕಾಸು ಆಯೋಗದ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಅನುದಾನ ಅನುಷ್ಠಾನಕ್ಕೆ ಸಂಬಂಧಿಸಿದ ಕಾರ್ಯಾಚರಣಾ ಮಾರ್ಗಸೂಚಿಗಳ ಕುರಿತು ಕಾರ್ಯಾಗಾರದಲ್ಲಿ ವಿಸ್ತೃತ ಚರ್ಚೆ ನಡೆಯಲಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ವಂತ ಆದಾಯ ಮೂಲಗಳ ಕ್ರೋಢೀಕರಣವನ್ನು ಹೆಚ್ಚಿಸುವ ಮೂಲಕ ಅವುಗಳ ಆರ್ಥಿಕ ಸ್ವಾವಲಂಬನೆಯನ್ನು ಬಲಪಡಿಸುವ ವಿಷಯಕ್ಕೆ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಅತ್ಯುತ್ತಮ ಕಾರ್ಯಪದ್ಧತಿಗಳನ್ನು ಹಂಚಿಕೊಳ್ಳಲು ಅನುಷ್ಠಾನದ ವೇಳೆ ಎದುರಾಗುತ್ತಿರುವಂತಹ ಸವಾಲುಗಳ ಕುರಿತು ಚರ್ಚಿಸಲು ಮತ್ತು ಹಣಕಾಸು ಆಯೋಗದ ಅನುದಾನವನ್ನು ಪರಿಣಾಮಕಾರಿಯಾಗಿ ಬಳಸುವ ಕಾರ್ಯತಂತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ಕಾರ್ಯಾಗಾರ ವೇದಿಕೆಯಾಗಲಿದೆ. ಈ ಚರ್ಚೆಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಪಂಚಾಯತ್ ರಾಜ್ ಸಂಸ್ಥೆಗಳ

0: ಕ್ಷೇತ್ರಕ್ಕೆ ಹಣಕಾಸು ಆಯೋಗದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ದೃಢವಾದ ಅನುಷ್ಠಾನ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ನೆರವಾಗಲಿವೆ. ಇದರ ಮೂಲಕ ಅತ್ಯುತ್ತಮ ಆಡಳಿತ, ಮೂಲಸೌಕರ್ಯ, ಸಾರ್ವಜನಿಕ ಸೇವೆಗಳು ಮತ್ತು ಸಮಗ್ರ ಗ್ರಾಮೀಣ ಅಭಿವೃದ್ಧಿಯನ್ನು ವಿಕಸಿತ ಭಾರತ 2047 ಪರಿಕಲ್ಪನೆಗೆ ಅನುಗುಣವಾಗಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಗುರಿಯನ್ನು ಹೊಂದಲಾಗಿದೆ. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗಾಗಿ ಆಯೋಜಿಸಿರುವಂತಹ 2 ದಿನಗಳ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಕೋಲ್ಕತ್ತಾದಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ನೂತನ ಸದಸ್ಯರಿಗೆ ಸಂಸದೀಯ ಹಾಗೂ ವಿಧಾನಮಂಡಲದ ಕಾರ್ಯನಿರ್ವಹಣೆಯ ವಿವಿಧ ಆಯಾಮಗಳಾದ ಸಮಿತಿ ವ್ಯವಸ್ಥೆ, ಹಣಕಾಸು ಮೇಲ್ವಿಚಾರಣೆ, ಸಂಸದೀಯ ವಿಶೇಷಾಧಿಕಾರಗಳು ಮತ್ತು ವಿಧಾನಮಂಡಲಗಳಲ್ಲಿ ಅಳವಡಿಸಲಾಗುತ್ತಿರುವಂತಹ ಡಿಜಿಟಲ್ ಉಪಕ್ರಮಗಳ ಕುರಿತು ಪರಿಚಯ ಕಲ್ಪಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಈ ಕಾರ್ಯಕ್ರಮವು ಶಾಸಕರು, ಸಭಾಧ್ಯಕ್ಷರು ಹಾಗೂ ಸಂಸದೀಯ ತಜ್ಞರ ನಡುವೆ ಸಂವಾದ ಮತ್ತು ಅನುಭವ ವಿನಿಮಯಕ್ಕೆ ವೇದಿಕೆಯಾಗಲಿದೆ. ಕೃತಕ ಬುದ್ಧಿಮತ್ತೆ ಇನ್ನೂ ಆಯ್ಕೆಯ ವಿಷಯವಾಗಿ ಇರದೆ ಸುಶಾಸನದ ಅವಿಭಾಜ್ಯ ಅಂಗವಾಗಿದೆ. ಕೃತಕ ಬುದ್ಧಿಮತ್ತೆಯನ್ನು ಜವಾಬ್ದಾರಿಯುತವಾಗಿ ಹಾಗೂ ವಿವೇಕಯುತವಾಗಿ ಬಳಸುವ ಅಗತ್ಯ ಇದೆ ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಜೈಪುರದಲ್ಲಿ ನಡೆದಂತಹ 29ನೇ ರಾಷ್ಟೀಯ ಇ ಆಡಳಿತ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2047 ಗುರಿ ಸಾಧಿಸಲು ಆಡಳಿತ ವ್ಯವಸ್ಥೆಯ ಚಿಂತನಾ ವಿಧಾನದಲ್ಲಿ ಮೂಲಭೂತ ಬದಲಾವಣೆ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕನಿಷ್ಠ ಸರ್ಕಾರ, ಗರಿಷ್ಠ ಆಡಳಿತ ಎಂಬ ಕೇಂದ್ರ ಸರ್ಕಾರದ ಧ್ಯೇಯವಾಕ್ಯವು ನಾಗರಿಕ ಕೇಂದ್ರಿತ, ಪಾರದರ್ಶಕ ಮತ್ತು ಹೊಣೆಗಾರಿಕೆಯ ಆಡಳಿತ ವ್ಯವಸ್ಥೆ ನಿರ್ಮಾಣಕ್ಕೆ ಮಾರ್ಗದರ್ಶಿಯಾಗಿದೆ. ಸಮರ್ಥ ಆಡಳಿತಕ್ಕೆ ಅಡ್ಡಿಯಾಗಿದ್ದ ಸುಮಾರು 2000 ಹಳೆಯ ಮತ್ತು ಬಳಕೆಯಲ್ಲಿ ಇಲ್ಲದ ನಿಯಮಗಳನ್ನು ಕೇಂದ್ರ ಸರ್ಕಾರ ರದ್ದುಪಡಿಸಿದೆ. ದಾಖಲೆಗಳ ಕಡ್ಡಾಯ ದೃಢೀಕರಣ ಸೇರಿದಂತೆ ಹಲವು ಪ್ರಕ್ರಿಯಾತ್ಮಕ ನಿಯಮಗಳನ್ನು ಸಹ ಕೈಬಿಡಲಾಗಿದೆ ಎಂದು ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಾರ್ಷಿಕ ಅಮರನಾಥ ಯಾತ್ರೆ ಇಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಮತ್ತು ಬಾಲ್ಟಾಲ್ 2 ಮಾರ್ಗಗಳಿಂದ ಪ್ರಾರಂಭವಾಗಲಿದೆ. ರಕ್ಷಾಬಂಧನ ಹಬ್ಬದೊಂದಿಗೆ ಆಗಸ್ಟ್ 28 ಈ ಯಾತ್ರೆ ಮುಕ್ತಾಯಗೊಳ್ಳಲಿದೆ. ಯಾತ್ರಿಕರ ಮೊದಲ ತಂಡ ಬಿಗಿ ಭದ್ರತೆಯಲ್ಲಿ ನಿನ್ನೆ ಅನಂತನಾಗ್ ಜಿಲ್ಲೆಯ ನುನ್ವಾನ್ ಮತ್ತು ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ನಲ್ಲಿರುವಂತಹ ಅವಳಿ ಮೂಲ ಶಿಬಿರಗಳನ್ನು ತಲುಪಿತು. ಉತ್ತರಾಖಂಡದ ಪಿಥೋರಾಘಡ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಆದಿ ಕೈಲಾಸ ಮತ್ತು ಓಂ ಪರ್ವತ ಯಾತ್ರೆಗೆ ನೀಡಲಾಗುತ್ತಿದ್ದಂತಹ ಅನುಮತಿ ಪತ್ರಗಳ ವಿತರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಧಾರ್ಚುಲ ಉಪವಿಭಾಗಾಧಿಕಾರಿ ಆಶಿಷ್ ಜೋಶಿ, ಪ್ರಸ್ತುತ ಹವಾಮಾನ ಪರಿಸ್ಥಿತಿಯನ್ನು ಪರಿಶೀಲಿಸಿದ ಬಳಿಕ ಅನುಮತಿ ಪತ್ರಗಳ ವಿವರಣೆಯನ್ನು ಹಾಗೂ ವಿತರಣೆಯನ್ನು ಪುನರಾರಂಭಿಸುವ ಕುರಿತು ಜಿಲ್ಲಾಡಳಿತ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿಹಾರದ ರಾಜ್ಯಪಾಲರಾದಂತಹ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಾಸ್ಮೈನ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರಾದಂತಹ ಪವಿತ್ರ ಮಾರ್ಗರೇಟ್ ಅವರು ಇಂದು ಇರಾನ್ಗೆ ಭೇಟಿ ನೀಡಲಿದ್ದಾರೆ. ಇವರು ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ದಿವಂಗತ ಆಯತೊಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಉನ್ನತ ಮಟ್ಟದ ಪ್ರಾತಿನಿಧ್ಯವು ಎರಡೂ ದೇಶಗಳ ನಡುವಿನ ಜನರಿಂದ ಜನರ ಸಂಪರ್ಕ ಸೇರಿದಂತೆ ನಾಗರಿಕ ಸಂಬಂಧಗಳ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಅಲ್ಲದೆ ರಾಜಕೀಯ ಮತ್ತು ಆರ್ಥಿಕ ತೊಡಗಿಸಿಕೊಳ್ಳುವಿಕೆಗಳಿಗೆ ಬಲವಾದ ಅಡಿಪಾಯವನ್ನು ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಉಕ್ರೇನ್ ರಾಜಧಾನಿ ಕೈವ್ ಮೇಲೆ ರಷ್ಯಾ ನಡೆಸಿದ ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯಲ್ಲಿ 27 ಜನರು ಮೃತಪಟ್ಟಿದ್ದು 90 ಮಂದಿ ಗಾಯಗೊಂಡಿದ್ದಾರೆ. ಕೈವ್ನಾದ್ಯಂತ 30 ಸ್ಥಳಗಳ ಮೇಲೆ ದಾಳಿಯಾಗಿದ್ದು ಮುಖ್ಯವಾಗಿ ವಸತಿ ಕಟ್ಟಡಗಳು ಮತ್ತು ನಾಗರಿಕ ಮೂಲಸೌಕರ್ಯ ಹಾನಿಯಾಗಿದೆ. ಬುಧವಾರ ರಾತ್ರಿ ನಡೆದ ಮಾರಕ ಬಾಂಬ್ ದಾಳಿಯು ನಾಗರಿಕ ಮೂಲಸೌಕರ್ಯದ ಮೇಲೆ ಉಕ್ರೇನ್ ನಡೆಸಿದ ದೀರ್ಘ ಶ್ರೇಣಿಯ ದಾಳಿಗೆ ಪ್ರತಿಕ್ರಿಯೆಯಾಗಿದ್ದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಥೈಲ್ಯಾಂಡ್ನಲ್ಲಿ ನಿನ್ನೆ ನಡೆದಂತಹ ಈಶಾನ್ಯ ಮುಕ್ತಹಾನ್ ಪ್ರಾಂತ್ಯದಲ್ಲಿ ತೀರ್ಥಯಾತ್ರೆಯ ನಡಿಗೆಯಲ್ಲಿ ತೊಡಗಿದ್ದ ಸನ್ಯಾಸಿಗಳ ಗುಂಪಿನ ಮೇಲೆ 11 ವರ್ಷದ ಬಾಲಕನೊಬ್ಬ ಪಿಕಪ್ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ 9

ಮತ್ತು ಸನ್ಯಾಸಿಗಳು ಸಾವನ್ನಪ್ಪಿದ್ದಾರೆ. ಮುಕ್ತಹಾನ್ ಪ್ರಾಂತ್ಯದ ಒಟ್ಟು 35 ಸನ್ಯಾಸಿಗಳು ತೀರ್ಥಯಾತ್ರೆಯಲ್ಲಿ ಇದ್ದರು. 5 ಸನ್ಯಾಸಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇತರ 4 ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿರಿಯಾದ ಡಮಾಸ್ಕಸ್ನ ಕೆಫೆಯೊಂದರಲ್ಲಿ ನಡೆದಂತಹ ಸ್ಫೋಟದ ಸಾಧನವೊಂದರಲ್ಲಿ ಸ್ಫೋಟಗೊಂಡ ಪರಿಣಾಮ ಕನಿಷ್ಠ 9 ಜನರು ಮೃತಪಟ್ಟಿದ್ದಾರೆ. ಸಿರಿಯಾದ ರಾಜಧಾನಿಯ ಹೆಜಾಜ್ ಜಿಲ್ಲೆಯ ನ್ಯಾಯಾಂಗ ಅರಮನೆಯಿಂದ 100 ಮೀಟರ್ ದೂರದಲ್ಲಿರುವಂತಹ ಕೆಫೆಯೊಳಗೆ ಸ್ಫೋಟಕ ಸಾಧನವನ್ನು ಇರಿಸಲಾಗಿತ್ತು ಎಂದು ಸಿರಿಯಾದ ಆಂತರಿಕ ಸಚಿವಾಲಯ ತಿಳಿಸಿದೆ. ಅಂತಾರಾಷ್ಟೀಯ ಪ್ರಯಾಣಿಕರ ಆರೋಗ್ಯ ತಪಾಸಣೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿಸುವ ಉದ್ದೇಶದಿಂದ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಏರ್ ಸುವಿಧಾ 2.0 ಪೋರ್ಟಲ್ ಅನ್ನು ದೇಶದ ಎಲ್ಲಾ ಪ್ರವೇಶ ಕೇಂದ್ರಗಳಲ್ಲಿ ಇಬೋಲಾ ಆರೋಗ್ಯ ತಪಾಸಣೆಗಾಗಿ ಆರಂಭಿಸಿದೆ. ಆರೋಗ್ಯ ಸೇವೆಗಳ ಮಹಾನಿರ್ದೇಶನಾಲಯ ಮತ್ತು ದೆಹಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿರುವಂತಹ ಈ ನವೀಕೃತ ಡಿಜಿಟಲ್ ವೇದಿಕೆಯು ಆರೋಗ್ಯ, ವಲಸೆ ಮತ್ತು ನಿಗಾ ಸಂಸ್ಥೆಗಳ ನಡುವೆ ತಕ್ಷಣದ ಸಮನ್ವಯದ ಮೂಲಕ ಅಪಾಯದ ಸಾಧ್ಯತೆ ಇರುವ ಅಂತಾರಾಷ್ಟೀಯ ಪ್ರಯಾಣಿಕರನ್ನು ಆರಂಭಿಕ ಹಂತದಲ್ಲಿ ಗುರುತಿಸಿ ಆರೋಗ್ಯ ನಿಗಾವನ್ನು ಬಲಪಡಿಸುವ

0: ಪ್ರದೇಶದಲ್ಲಿ ಇಬೋಲಾ ಆರೋಗ್ಯ ತಪಾಸಣೆಗಾಗಿ ಆರಂಭಿಸಿದೆ. ಆರೋಗ್ಯ ಸೇವೆಗಳ ಮಹಾನಿರ್ದೇಶನಾಲಯ ಮತ್ತು ದೆಹಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿರುವಂತಹ ಈ ನವೀಕೃತ ಡಿಜಿಟಲ್ ವೇದಿಕೆಯು ಆರೋಗ್ಯ, ವಲಸೆ ಮತ್ತು ನಿಗಾ ಸಂಸ್ಥೆಗಳ ನಡುವೆ ತಕ್ಷಣದ ಸಮನ್ವಯದ ಮೂಲಕ ಅಪಾಯದ ಸಾಧ್ಯತೆ ಇರುವ ಅಂತಾರಾಷ್ಟೀಯ ಪ್ರಯಾಣಿಕರನ್ನು ಆರಂಭಿಕ ಹಂತದಲ್ಲಿ ಗುರುತಿಸಿ ಆರೋಗ್ಯ ನಿಗಾವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಏರ್ ಸುವಿಧಾ 2.0 ಪೋರ್ಟಲ್ನಲ್ಲಿ ಸಂಪೂರ್ಣ ಸಂಪರ್ಕರಹಿತ ಹಾಗೂ ಕಾಗದರಹಿತ ಆರೋಗ್ಯ ಸ್ವಯಂ ಘೋಷಣೆ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ನೂತನ ವ್ಯವಸ್ಥೆಯಡಿ ಅಂತಾರಾಷ್ಟೀಯ ಪ್ರಯಾಣಿಕರು ಭಾರತಕ್ಕೆ ಆಗಮಿಸುವ 24 ಗಂಟೆಗಳ ಮುಂಚಿತವಾಗಿ ತಮ್ಮ ಆರೋಗ್ಯ ಸ್ವಯಂ ಘೋಷಣೆಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಬಹುದಾಗಿದೆ. ಇದರಿಂದ ವಲಸೆ ಪ್ರಕ್ರಿಯೆ ತ್ವರಿತಗೊಳ್ಳುವುದರ ಜೊತೆಗೆ ದೇಶದ ವಿವಿಧ ಪ್ರವೇಶ ಕೇಂದ್ರಗಳಲ್ಲಿ ಆರೋಗ್ಯ ತಪಾಸಣೆಯನ್ನು ಸುಗಮ ಮತ್ತು ಪರಿಣಾಮಕಾರಿಯಾಗಿ ನಡೆಸಲು ಇದು ಅನುಕೂಲವಾಗಲಿದೆ. ವ್ಯಾಂಕೂರ್ನಲ್ಲಿ ನಡೆದಿರುವಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಇಂದು ಸ್ವಿಟ್ಜರ್ಲೆಂಡ್ ತಂಡ ಅಲ್ಜೀರಿಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 8:30 ಆರಂಭವಾಗಲಿದೆ. ಇದೇ ವೇಳೆ ಕ್ಯಾಲಿಫೋರ್ನಿಯಾದ ಇಂಗಲ್ವುಡ್ನಲ್ಲಿರುವಂತಹ ಲಾಸ್ ಏಂಜಲಿಸ್ ಕ್ರೀಡಾಂಗಣದಲ್ಲಿ ನಡೆದಂತಹ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ಪೇನ್ ತಂಡ ಆಸ್ಟ್ರಿಯಾವನ್ನು 3-0 ಗೋಲುಗಳಿಂದ ಸೋಲಿಸಿ 16ರ ಸುತ್ತಿಗೆ ಪ್ರವೇಶ ಪಡೆದಿದೆ. ಭಾರತ ಮತ್ತು ಶ್ರೀಲಂಕಾ ಪುರುಷರ ತಂಡಗಳ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿಯ ವೇಳಾಪಟ್ಟಿಯನ್ನು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಪ್ರಕಟಿಸಿದ್ದು ಮುಂದಿನ ತಿಂಗಳು 15-27 ಪಂದ್ಯಾವಳಿ ಜರುಗಲಿದೆ. ಮೊದಲ ಟೆಸ್ಟ್ ಪಂದ್ಯ ಮುಂದಿನ ತಿಂಗಳು 15ರಿಂದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಎರಡನೇ ಟೆಸ್ಟ್ ಪಂದ್ಯ ಮುಂದಿನ ತಿಂಗಳು 23ರಿಂದ ಕೊಲಂಬೋದ ಸಿಂಹಳೀಸ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರ. ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭ. 2 ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಪ್ರಯಾಣ. ಉಕ್ರೇನ್ ದಾಳಿಯಲ್ಲಿ ರಷ್ಯಾದ 37 ನಾಗರಿಕರು ಹತ. ಕಟ್ಟಡ ಧ್ವಂಸ. ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಸ್ವಿಟ್ಜರ್ಲೆಂಡ್ ಅಲ್ಜೀರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12
1: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳು. ಈಗ ಸ್ಟುಡಿಯೋ ಸಮಯ 7:45 13 ಸೆಕೆಂಡ್ಗಳು. ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭ ಆಯಿತು. ನಮ್ಮ ಸ್ನೇಹಿತರು ಪ್ರಶ್ನೆಗಾಗಿ ಕಾಯ್ತಾ ಇದ್ದೀರಾ ಅಲ್ವಾ? ಹಾಗಾದ್ರೆ ಈ ದಿನದ ಪ್ರಶ್ನೆ ನಿಮಗಾಗಿ ಹೀಗಿದೆ. ರಾಜಾಜಿ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಪ್ರಶ್ನೆ ಇನ್ನೊಮ್ಮೆ ಹೇಳ್ತೀನಿ. ರಾಜಾಜಿ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ತಮ್ಮ ಉತ್ತರಗಳ ಸಂದೇಶಗಳನ್ನ ನಮ್ಮ ನಿಲಯದ ವಾಟ್ಸಪ್ ಮೊಬೈಲ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಎರಡು ಹಾಡಿನ ಕಾಲಾವಕಾಶದ ಒಳಗೆ ತಮ್ಮ ಸಂದೇಶಗಳನ್ನ ಕಳಿಸಬಹುದು. ಪ್ರಶ್ನೆಯನ್ನೊಮ್ಮೆ ಹೇಳ್ತೀನಿ, ರಾಜಾಜಿ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಓಕೆ, ಹಾಗಾದ್ರೆ ತಮ್ಮ ಸಂದೇಶಗಳನ್ನ ಕಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶ್ರೀಕೃಷ್ಣ ದೇವರಾಯ ಚಿತ್ರದ ಗೀತೆಯನ್ನ. ಕೆ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯ ಇರುವಂತಹ ಈ ಗೀತೆಯನ್ನ ಹಾಡಿದ್ದಾರೆ ಡಾಕ್ಟರ್ ಶ್ರೀಜಾ ಖಾಜಿ ಗೋವಿಂದರಾಜನ್ ಮತ್ತು ಪಿ ಲೀಲಾ ಅವರು.

ಮುಂದಿನ ಗೀತೆಯನ್ನ ಕೇಳೋಣ. ಆನಂದ್ ಚಿತ್ರದಿಂದ ಜಿ ಉದಯಶಂಕರ್ ಅವರ ಸಾಹಿತ್ಯ ಇರುವಂತಹ ಈ ಗೀತೆಗೆ ಶಂಕರ್ ಗಣೇಶ್ ಅವರ ಸಂಗೀತವಿದೆ. ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

0: ಜೀಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
4: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಓಕೆ ಕೇಳುಕರೆ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನೊಂದು ಪ್ರಶ್ನೆಯನ್ನ ಕೇಳಿದ್ದೆ. ಅದೇನಂದ್ರೆ, ರಾಜಾಜಿ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಅಂತ. ನಮ್ಮ ಸಾಕಷ್ಟು ಕೇಳುಗರು ತಮ್ಮ ಉತ್ತರಗಳ ಸಂದೇಶಗಳನ್ನ ಕಳಿಸಿದರೆ ನಾನು ಕೂಡ ಉತ್ತರವನ್ನ ಹೇಳ್ತೀನಿ. ಮೊದಲು ಯಾರೆಲ್ಲ ಸಂದೇಶವನ್ನ ಕಳಿಸಿದರೆ ಅಂತ ನೋಡ್ತಾ ಹೋಗೋಣ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಸೋನು ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗ ಅವರ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗ, ವಾಣಿ ಸತೀಶ್ ಚಿತ್ರದುರ್ಗ, ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ಹರಿಹರದಿಂದ ಸಂದೇಶವನ್ನು ಕಳಿಸಿರುವಂತದ್ದು ಸುರೇಶ್ ಬೆಣ್ಣೆ, ಮಮತಾ ಭದ್ರಾವತಿಯಿಂದ, ಯಶೋಧ ಎರಳನಾಯಕ ಚಿರುತುಗುಂಡುವಿನಿಂದ, ಮೋನಿಕಾ ಭೂಮಿಕಾ ವಿಷ್ಣುನಾಯಕ ಚಿರುತುಗುಂಡುವಿನಿಂದ, ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗ, ಎನ್ಜಿ ಬಸವರಾಜ್ ಅನ್ನಪೂರ್ಣ ಐಒಡಿಪಿ ಲೇಔಟ್ ಎಂಟನೇ ಕ್ರಾಸ್ ಚಿತ್ರದುರ್ಗ, ಪ್ರಣಯರಾಣಿ ಪ್ರೇಮ ಆಂಜನೇಯ ತುರುವನೂರು, ಹಾಗೆ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಹಾಗೆ ಅವರ ಮನೆಯವರು ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ, ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರೋಡಿಂದ, ಚಳ್ಳಕೆರೆ ತಾಲೂಕು ಮೀರಾಸಾಬಿ ಹಳ್ಳಿಯ ಅನುಜಾಕ್ಷಿ ಅವರು ಸಂದೇಶವನ್ನು ಕಳಿಸಿರುವಂತದ್ದು, ಇನ್ನು ಡಾಕ್ಟರ್ ಆಶಾ GB ಹೊಸ ದ್ಯಾಮವನಹಳ್ಳಿ ಚಿತ್ರದುರ್ಗದಿಂದ, ಅಮೃತ ರಮೇಶ್ ಚಿತ್ರದುರ್ಗ, ನಳಿನಿ ಸಣ್ಣಣ್ಣ ಹುರುಳಿಯಾಳ್ ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ, ವಾಣಿಶ್ರೀ ಅಶ್ವಥರಾವ್ ನೆಹರು ನಗರ ಚಿತ್ರದುರ್ಗ, ಹಿರೇಹಳ್ಳಿಯಿಂದ ಸಂದೇಶವನ್ನ ಕಳಿಸಿರುವಂತದ್ದು ಶಿವು ಅವರು, ಎಂ ಈಶಣ್ಣ ಮುತ್ತಗಾರ ಹಳ್ಳಿಯಿಂದ, ಬೆಳಗಾವಿ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿರುವಂತದ್ದು ಚಿಕ್ಕೋಡ ಗ್ರಾಮದ ಶ್ರೀಶೈಲ ತೇಲಿ, ಹಾಗೆ ಮನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಪೂರ್ಣಿಮಾ ಮಹಂತೇಶ್ ಅನುರಾಗ ಕನುಮಪ್ಪ ಲೇಔಟ್ ಚಿತ್ರದುರ್ಗ, ಇನ್ನು ಶಶಿಕಲಾ ಸಾಯಿನಾಥ್ MK ಹಟ್ಟಿಯಿಂದ, KB ಪಾಲಯ ಚಿರುತುಗುಂಡು ಕೂಡ್ಲಿಗಿಯಿಂದ, ಸುಬಾನ್ ಕೋರಿ ಹಗರಬೊಮ್ಮನಹಳ್ಳಿ ಹಂಪಸಾಗರದಿಂದ, GS ಚಂದನ ತರಳುಬಾಳು ನಗರ ಚಿತ್ರದುರ್ಗ, ಅನಂತರಾಮು ಹಾಗೆ ಅವರ ಮನೆಯವರು ಅಯ್ಯಣ್ಣನಪೇಟೆ ಚಿತ್ರದುರ್ಗ, ಸಿರಿ ಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗ, ಗುರುಮೂರ್ತಿ GB ಶಿಕ್ಷಕರು ಗೋನೂರಿನಿಂದ, ಹಾಗೆ ದಿವ್ಯಾ ಶಿವರಾಜ್ ಅವರು ಮಹಾವೀರನಗರ ಎರಡನೇ ಕ್ರಾಸಿಂದ ಸಂದೇಶ ಚಿತ್ರದುರ್ಗದಿಂದ ಕಳಿಸಿರುವಂಥದ್ದು. ಇನ್ನು ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರಿನಿಂದ, ಹರಪನಹಳ್ಳಿ

ತಾಲೂಕು ಚಿಕಟೇರಿಯಿಂದ ಕೆಂಚನಗೌಡ ರಮೇಶ್, ಯುವರಾಜ್ ಮತ್ತೆ ಹಾಗೆ ಅವರ ಮನೆಯವರು ಕೂಡ ಸಂದೇಶವನ್ನ ಕಳಿಸಿರುವಂತದ್ದು ಉಮಾ ಮಹೇಶ್ವರಿ ದೇವಸ್ಥಾನದ ಎದುರು ಕರುವಿನಕಟ್ಟೆ ಸರ್ಕಲ್ ಚಿತ್ರದುರ್ಗದಿಂದ. ಮುಂದಿನ ಸಂದೇಶ ಬಂದಿದೆ ಕೂಡ್ಲಿಗಿ ತಾಲೂಕಿನ ಹುಡೇಮ್ನಿಂದ ಶಾಂತಕುಮಾರಿ ಮಂಜುನಾಥ್ ಅವರು. ಇನ್ನು ಸವಿತಾ ದೇವರಾಜ್ ಹಾಗೆ ಅವರ ಮನೆಯವರು ಕೆಳಗೊಟ್ಟೆಯಿಂದ. ಇನ್ನು ಸಲ್ಮಾ ಟೀಚರ್ ತರೀಕೆರೆಯಿಂದ. ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ. ವಾಣಿ ಶಾಂತಕುಮಾರ್ ಸೃಜನ್ ಹಾಗೆ ಮನೆಯವರು ವೀರಭದ್ರಸ್ವಾಮಿ ದೇವಸ್ಥಾನ ಚಳ್ಳಕೆರೆಯಿಂದ. ನಾಗಲಕ್ಷ್ಮಿ ಪ್ರಕಾಶ್ ಅವರು ಜಯಲಕ್ಷ್ಮಿ ಬಡಾವಣೆಯಿಂದ ಸಂದೇಶವನ್ನ ಕಳಿಸಿರುವಂತದ್ದು ಓಕೆ. ಇನ್ನು ಸೌಮ್ಯ ಚಿತ್ರದುರ್ಗದಿಂದ. ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆ ಇಂದ. ಹಾಗೆ ರುದ್ರೇಶ್ ನಾಯಕ್ ಅವರು ಹಾಗೆ ಅವರ ಮನೆಯವರು ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ. ಗೀತಾ ಶಶಿಧರ್ ಅವರು ಶಿವಗಂಗಾದಿಂದ. ಹಾಗೆ ಸುರೇಶ್ ಜಿ ಎಸ್ ಚನ್ನಪಟ್ಟಣದಿಂದ. ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ. ತನೀಶ್ ಶ್ರೀವಾರಿ ಹಾಗೆ ಅವರ ಮನೆಯವರು ನಾಗೇನಹಳ್ಳಿ ಹೊಸದುರ್ಗದಿಂದ. ಇನ್ನು ಮುಂದಿನ ಸಂದೇಶ ಕಳಿಸಿರುವಂತದ್ದು ಪುಷ್ಪ ಪುರಾಣಿಕ್ ಧರ್ಮಶಾಲಾ ರಸ್ತೆ ಚಿತ್ರದುರ್ಗ. ವೇದಾ ರಮೇಶ್ ಅವರು ಹಾಗೆ ಅವರ ಮನೆಯವರು ಕೂಡ ಈಶ್ವರ ಬಡಾವಣೆ ಚಿತ್ರದುರ್ಗ. ಷಡಕ್ಷರಪ್ಪ ಪಿ ಉಪನ್ಯಾಸಕರು ಇವರು ಕೂಡ ಸಂದೇಶವನ್ನ ಕಳಿಸಿರುವಂತದ್ದು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ. ಇನ್ನು ಅನುರಾಧ ಬಸವರಾಜ ರೆಡ್ಡಿ ಇವರು ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ. ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಸಂಧ್ಯಾ ಪ್ರಸನ್ನ ಕುಮಾರ ಕುಮಾರ್ ಇವರು ಕಬೀರಾನಂದ ಮಠದ ರಸ್ತೆ ಚಿತ್ರದುರ್ಗ. ಎಬಿ ಶಂಭುಲಿಂಗನಗೌಡ ಹರಪ್ಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ. ಕಲಬುರಗಿ ಜಿಲ್ಲೆಯಿಂದ ಜಿಲ್ಲೆಯ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಬದ್ರೆ ಹಾಗೆ ಬದ್ರೆ ಬಂಧುಗಳು. ಇನ್ನು ಸಣ್ಣ ಬೋರಯ್ಯ ಹಾಗೆ ಬೋರಮ್ಮ ಬಚ್ಚಬೋರನಹಟ್ಟಿಯಿಂದ. ನಿರ್ಮಲಾಮೂರ್ತಿ ದವಳಗಿರಿ ಬಡಾವಣೆಯಿಂದ. ಇಂದಿರಾ ಜಯಮೂರ್ತಿ ಕೆಳಗೋಟೆಯಿಂದ. ಮಾದಪ್ಪ ಹಾಗೂ ಎಂಕೆ ಕೃಷ್ಣ ಕಮಂಡಲಗೊಂದಿಯಿಂದ. ಚಿನ್ಮಯ್ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ. ಸಮನ್ವಿತ ಸಿದ್ದಲಿಂಗ ಮೂರ್ತಿ ಸಿರಿಗೆರೆಯಿಂದ. ನೀಲಮ್ಮ ಜ್ಞಾನಸ್ವಾಮಿ ಜಮ್ಮಾಪುರ ಗ್ರಾಮ ಜಗಳೂರಿನಿಂದ. ಇನ್ನು ರಾಯಬಾಗ ತಾಲೂಕು ಮುಗಳಕೋಡದ ಶಿವಲಿಂಗಯ್ಯ ಹಿರೇಮಠ ಹಾಗೆ ಮನೆಯವರು ಕೂಡ ಸಂದೇಶವನ್ನ ಕಳಿಸಿರುವಂತದ್ದು. ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ. ಸುಧಾಮಣಿ ಹಾಗೆ ಅವರ ಮನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂತದ್ದು ಮಾರಮ್ಮನ ದೇವಸ್ಥಾನ ಚಿತ್ರದುರ್ಗ. ಮಂಜುನಾಥ್ ಬಿ ಅವರು ಸಂದೇಶವನ್ನ ಕಳಿಸಿರುವಂತದ್ದು ಓಕೆ. ಇವರು ಹೊಸಪೇಟೆ ದೊಡ್ಡಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ವಿಶಾಲ ಕಾಂತರಾಜ್ ಅವರು ಮಾಳಪ್ಪನಹಟ್ಟಿ 5ನೇ ಕ್ರಾಸ್ ಚಿತ್ರದುರ್ಗ. ಲತಾ ಸುಹಾಸ್ ಹೊಸಕೋಟೆಯಿಂದ. ಡಾಕ್ಟರ್ ವೀಣಾ ಹಾಗೆ ಸಿಎಲ್ ಏಕನಾಥ್ ಮತ್ತೆ ಮನೆಯವರು ದಾವಣಗೆರೆಯಿಂದ. ಲತಾ ಭಾಸ್ಕರ್ ಚಿತ್ರದುರ್ಗ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ಇನ್ನು ಹುಬ್ಬಳ್ಳಿ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ ಹಾಗೆ ಮನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಗೀತಾ ರುದ್ರೇಶ್ ಅವರು ಗುಮಾಸ್ತ ಕಾಲೋನಿ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸುಜಾತ ಮಂಜನಾ ಚಿತ್ರದುರ್ಗ. ಸಿಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ. ಹಾಗೆ ಅರುಣಾ ಜಗದೀಶ್ ಅವರು ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆಯಿಂದ. ಹರ್ಷಿತಾ ಆರ್ ಅವರು ಓಕೆ ಇವರು ವಕೀಲರು ಕೊಂಡುಕುರಿನಾಡು ಜಗಳೂರು ತಾಲೂಕಿನಿಂದ. ಇನ್ನು ಶ್ರೀನಿಧಿ ರಮೇಶ್ ಅವರು ಹಾಗೆ ಮನೆಯವರು ಚಿತ್ರದುರ್ಗದಿಂದ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ವಿಜಯ ಟೈಲರ್ಸ್ ಅವರು ಕೋಳಿ ಬುರ್ಜನಹಟ್ಟಿಯಿಂದ. ಜಿಸಿಎಚ್ ಗೋಂಚಿಗಾರ್ ಭರಮಸಾಗರ. ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗ. ಹಾಗೆ ರಾಹಿತ್ಯ ಜಿ ಹರೀಶ್ ಅವರು ಇವರು ಕೂಡ ಸಂದೇಶವನ್ನು ಇವರ ಮನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು 2ನೇ ಮೇನ್ 2ನೇ ಕ್ರಾಸ್ ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಧನಂಜಯ್ ಪಿ ಶಿಕ್ಷಕರು ಚಿಕ್ಕಂಗಳ ರಸ್ತೆ ಕಡೂರು ಚಿಕ್ಕಮಗಳೂರಿನಿಂದ. ಇನ್ನು ಚಿತ್ರಲಿಂಗಪ್ಪ ಚಿಕ್ಕಗೊಂಡನಹಳ್ಳಿಯಿಂದ. ಅಶ್ವಿನಿ ಕೆ ಬಿ ರಾಜು ಹಾಗೆ ಮನೆಯವರು ಚಿತ್ರದುರ್ಗದಿಂದ. ಇನ್ನು ಒನಕೆ ಒಬ್ಬವನ ತವರೂರು ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಅವರು. ಇನ್ನು ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ. ಇನ್ನು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ತರೀಕೆರೆಯಿಂದ. ಹನುಮಂತಪ್ಪ ಟೈಲರ್ ದೇವರಕೊಟ್ಟದಿಂದ. ವೀಣಾ ವಿಜಯಕುಮಾರ್ ಅವರು ವಿಪಿ ಬಡಾವಣೆ ಚಿತ್ರದುರ್ಗ. ವೀಣಾ ರಾಜು ಪೋಕಾಳೆ ಅವರು ಹಾಗೆ ಮನೆಯವರು ಕೂಡ ಚಿತ್ರದುರ್ಗದಿಂದ. ಸಹನ ಆಚರ್ ಸಿರಿಗೆರೆಯಿಂದ. ಪ್ರೀತಿ ನಾಗರಬಾವಿ ಬೆಂಗಳೂರಿನಿಂದ. ಡಿ ವಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗ. ರತ್ನ ಬಸವರಾಜ್ ಹಾಗೆ ರಾಕೇಶ್ ಪ್ರಸಾದ್ ಅವರು ಚಿತ್ರದುರ್ಗದಿಂದ ಓಕೆ. ಇನ್ನು ಮುಂದಿನ ಕೊಂಡ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಮಹಾದೇವಿ ಅವರು ಹಾರಕಬಾವಿಯಿಂದ. ಇನ್ನು ಜಿ ಎಸ್ ಭೋಜರಾಜ್ ಅವರು ಓಕೆ ಇವರ ಮನೆಯವರು ಕೂಡ ಸೋಮಶೆಟ್ಟಿ ಹಳ್ಳಿ ಚನ್ನಕಿರಿಯಿಂದ. ಇನ್ನು ಮುಂದಿನ ಸಂದೇಶ ಬಂದಿದೆ ಜಿ ಸಿ ಹೆಚ್ ಓಕೆ ವಿನಯ್ ಯಶಸ್ ವಿನೋಬನಗರ ದಾವಣಗೆರೆ. ಚರಿತ್ನಾಗ್ ಸ್ನೇಹಾರ್ಜುನ ಕೊಳ್ಳೆಗಾಲದಿಂದ. ಮಂಜುನಾಥ್ ಅವರು ಎಸ್ ಕೆ ಎಸ್ ಲೇಔಟ್ ಚಿತ್ರದುರ್ಗ. ಇನ್ನು ಕಲಾವತಿ ನಾಗರಾಜ ಶೆಟ್ಟಿ ಚಿತ್ರದುರ್ಗ. ಮೀನಾಕ್ಷಿ ಮಲ್ಲಿಕಾರ್ಜುನ್ ಹಾಗೆ ಮನೆಯವರು ಚಿತ್ರದುರ್ಗ. ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಇಂದ. ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ.

ಇನ್ನು ಕೊಟ್ಟೂರಿನಿಂದ ಜವಳಿ ಶಾರದಾ ಹಾಗೆ ಅವರ ಮನೆಯವರು ಇನ್ನು ಇಂದ್ರಜಿತ್ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ ಮಾಳಪ್ಪನ ಹಟ್ಟಿಯಿಂದ ಅಂಗಡಿ ಮಹೇಶ್ ಅವರು. ಇನ್ನು ತೀರ್ಥ ಲೋಕೇಶ್ ಬಿ ವಿ ಕೆಎಸ್ ಲೇಔಟ್ ಚಿತ್ರದುರ್ಗ. ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ ದಾವಣಗೆರೆ ತಾಲೂಕು. ಗುಮ್ಮನೂರಿನಿಂದ ಟೈಲರ್ ಹನುಮಂತಪ್ಪ. ಹಾಗೆ ಎಂ ಎಚ್ ರವಿಕುಮಾರ್ ಮೇಟಿ ಕುರ್ಕಿ ಹರಿಯೂರಿನಿಂದ. ಇನ್ನು ವಿನಾಯಕ್ ಮತ್ತು ಕನ್ನಿಕಾ ಚೋರನೂರಿನಿಂದ. ಪ್ರೇಮಾ ನಟರಾಜ್ ನಾಯಕನಹಟ್ಟಿನಿಂದ. ತಾರಾ ನಾಗರಾಜ್ ಅವರು ಕೆಎಚ್ ಪಿ ಕಾಲೋನಿ ಪಾವಗಡದಿಂದ. ಆದ್ಯಂತ್ ಮತ್ತು ಹರ್ಷಿತಾ ಬಾಪೂಜಿ ನಗರ ಚಿತ್ರದುರ್ಗ. ಮಹೇಶ್ ಹೊಸೂರು ಶಿಕಾರಿಪುರ. ಶಿಲ್ಪಾ ವಿದ್ಯಾನಗರ. ವಿಭಾ ದೀಪಕ್ ಬೆಂಗಳೂರು. ಇನ್ನು ಸಿಟಿ ಚಂದ್ರಶೇಖರ್ ಹಾಗೆ ಮನೆಯವರು ಕೂಡ ಅತ್ತಿ ಚೌಡೇನಹಳ್ಳಿ. ಉಮಾ ಮಹೇಶ್ವರಿ, ಉಮಾ ಮೋಹನ ಮುರಳಿ, ಜೋಗಿಮಟ್ಟಿ ರಸ್ತೆ ಒಂದನೇ ಕ್ರಾಸ್. ಪಾರಿಜಾತ ರಾಮಪ್ಪ ಶ್ರೇಷ್ಠ ಹಾಗೆ ಮನೆಯವರು ಚಿತ್ರದುರ್ಗ. ಹಾಗೆ ಡಾಕ್ಟರ್ ಜಿಎಸ್ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಲರ್ಕೆರೆ ರೋಡ್ ಚಿತ್ರದುರ್ಗದಿಂದ. ಇನ್ನು ಸುಧಾ ಶೇಖರ್ ಅವರು ಚಂದ್ರವಳ್ಳಿ ನಗರದಿಂದ. ಇನ್ನು ಪ್ರಕಾಶ್ ಟಿಎನ್ ಅವರು ಟಿಎನ್ ಕೋಟೆ ಇವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಶೋಭಾ ಲೋಕೇಶ್ ಗಾರಿಹಟ್ಟಿ, ಅಪ್ಪಾಜಿ ಎ ಮುಸ್ಟೂರು ಹಾಗೆ ಮನೆಯವರು ಜಗಳೂರು ತಾಲೂಕಿನಿಂದ. ಚಿದಾನಂದ ಟಿಎನ್ ಕೋಟೆಯಿಂದ. ಇನ್ನು ನಮನ ಗಣೇಶ್ ಕಾರ್ಕೋಳದಿಂದ. ಓಕೆ. ಇನ್ನು ಗೌರಮ್ಮ ಹಿರೇಕೆರೆಯರು, ಎ ಎನ್ ಮೋಹನ್ ಕುಮಾರ್ ಹೊಸದುರ್ಗ. ಅನಿತಾ ಅನಂತರಾಜು ಗೊರ್ಲಡುಕುವಿನಿಂದ. ಓಕೆ. ಇನ್ನು ಮೈಸೂರಿನಿಂದ ಸಂದೇಶವನ್ನು ಕಳಿಸಿರುವಂಥದ್ದು ಸುಧಾ ಅವರು. ಹಾಗೆ ಸ್ತುತಿ ಮತ್ತು ಅವರ ಮನೆಯವರು ಚಿತ್ರದುರ್ಗ. ವಿಜಯಪುರದಿಂದ ಬಸವನ ಬಾಗೇವಾಡಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು ವಿರೂಪಾಕ್ಷಪ್ಪ ಅವರು. ನಾಗಭೂಷಣ್ ಸ್ವಾಮಿ ಹೆಚ್ ಸಾಲೂರಿನಿಂದ. ರವಿ ಅಂಬೇಕರ್ ಅವರು ಚಿಕ್ಕಪೇಟೆಯಿಂದ. ಓಕೆ, ಸಾಕಷ್ಟು ಜನ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಹಾಗಾದರೆ ಉತ್ತರವನ್ನು ಹೇಳಿಬಿಡ್ತೀನಿ. ಈ ರಾಜಾಜಿ ರಾಷ್ಟ್ರೀಯ ಉದ್ಯಾನವನವು ಉತ್ತರಾಖಂಡ ರಾಜ್ಯದಲ್ಲಿದೆ. ಹೌದು ಕೇಳುಗರೆ, ಈ ರಾಜಾಜಿ ರಾಷ್ಟ್ರೀಯ ಉದ್ಯಾನವನವು ಭಾರತದ ಪ್ರಸಿದ್ಧ ವನ್ಯಜೀವಿ ಮತ್ತು ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ ಅಂತಲೇ ಹೇಳ್ಬೋದು. ಇದು ಹಿಮಾಲಯದ ಶಿವಾಲಿಕ್ ಪರ್ವತ ಶ್ರೇಣಿಗಳ ಅಡಿಗಳಲ್ಲಿ ನೆಲೆಗೊಂಡಿದೆ. 1983 ರಾಜಾಜಿ, ಮೋತಿಚೂರ್ ಮತ್ತು ಜಿಲ್ಲಾ ವನ್ಯಜೀವಿ ಅಭಯಾರಣ್ಯಗಳನ್ನು ವಿಲೀನಗೊಳಿಸಿ ಈ ಉದ್ಯಾನವನವನ್ನು ರಚಿಸಲಾಯಿತು. ಇದು ನಮ್ಮ ಭಾರತದ ಕೊನೆಯ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿ ಅವರ ಗೌರವ ಅರ್ಥವಾಗಿ ಈ ಉದ್ಯಾನವನಕ್ಕೆ ಈ ಹೆಸರನ್ನು ಕೂಡ ಇಡಲಾಗಿದೆ. ಈ ಉದ್ಯಾನವನವು ಹರಿದ್ವಾರ, ಡೆಹ್ರಾಡೂನ್, ಪೌರಿ ಗಡ್ವಾಲ್ ಈ ಮೂರು ಜಿಲ್ಲೆಗಳಲ್ಲಿ ಸುಮಾರು 820 ಚದರ ಕಿಲೋಮೀಟರ್ ಅನ್ನು ಹೊಂದಿದೆ. ರಾಜಾಜಿ ರಾಷ್ಟ್ರೀಯ ಉದ್ಯಾನವನವು ಏಷ್ಯನ್ ಆನೆಗಳಿಗಾಗಿ ವಿಶೇಷವಾಗಿ ಪ್ರಸಿದ್ಧವಾಗಿದೆ. ಅಲ್ಲದೆ ಬೆಂಗಾಲ್ ಹುಲಿ, ಚಿರತೆ, ಸಾಂಬಾರ್ ಜಿಂಕೆ, ಚೀತಲ್, ಕಾಡು ಹಂದಿ, ನರಿ, ಕರಡಿ ಇದಲ್ಲದೆ 300 ಹೆಚ್ಚು ಪಕ್ಷಿ ಪ್ರಭೇದಗಳನ್ನು ಕೂಡ ಇಲ್ಲಿ ಹೊಂದಿದೆ. ಈ ಉದ್ಯಾನವನದಲ್ಲಿ ಸಾಲ್ ಕಾಡುಗಳು, ಹುಲ್ಲುಗಾವಲು ಹಾಗೆ ಪೊದೆ ಪ್ರದೇಶ, ಇನ್ನು ನದಿ ತೀರದ ಸಸ್ಯವರ್ಗಗಳು ಅನೇಕ ಜೀವಿಗಳಿಗೆ ಆಶ್ರಯ ತಾಣವಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ಉದ್ಯಾನವನದಲ್ಲಿ ಜೀಪ್ ಸಫಾರಿ, ಪಕ್ಷಿ ವೀಕ್ಷಣೆ, ಛಾಯಾಗ್ರಹಣ ಹಾಗೆ ಪ್ರಕೃತಿ ವೀಕ್ಷಣೆಗೆ ತುಂಬಾ ವ್ಯವಸ್ಥೆಗಳು ಲಭ್ಯವಿರುತ್ತೆ. ಓಕೆ, ಹಾಗಾದರೆ ನಮ್ಮ ಕೇಳುಗರಿಗೆ ಉತ್ತರ ಗೊತ್ತಾಗಿದೆಯಲ್ವಾ? ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ಇರೋದು ಉತ್ತರಾಖಂಡ ರಾಜ್ಯದಲ್ಲಿ. ಸಂದೇಶ ಕಳಿಸಿದಂತಹ ನಮ್ಮ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಸರ್ಕಸ್ ಚಿತ್ರದ ಗೀತೆಯನ್ನು.

ಕಾರ್ಯಕ್ರಮದಲ್ಲಿ ಈಗ ಕೇಳಿ ಸಂಭ್ರಮ ಚಿತ್ರದ ಗೀತೆಯನ್ನ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ 8:15 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಈಗ ಸಮಯ ಆಗಿದೆ 8:30 13 ಸೆಕೆಂಡ್ಗಳು. ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಆತ್ಮೀಯ ಕೇಳುಗರೆ, ನಮ್ಮ ದೇಶದಾದ್ಯಂತ ಹೆಚ್ಚಿನ ಜನರು ರೈಲಿನಲ್ಲಿ ಪ್ರಯಾಣ ಮಾಡ್ತಾರೆ. ಇದಕ್ಕೆ ಕಾರಣ ರೈಲು ಪ್ರಯಾಣ ತುಂಬಾನೇ ಸುರಕ್ಷಿತ ಮತ್ತು ಆರಾಮದಾಯಕವಾಗಿರುತ್ತೆ ಅಂತ. ಲಕ್ಷಾಂತರ ಜನರು ರೈಲಿನಲ್ಲಿ ಪ್ರಯಾಣಿಸಲು ತುಂಬಾನೇ ಇಷ್ಟಪಡ್ತಾರೆ. ಈಗಂತೂ ರೈಲಿನ ಪ್ರಯಾಣವು ತುಂಬಾನೇ ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಎಕ್ಸ್ಪ್ರೆಸ್ ಟ್ರೈನ್ನಿಂದ ಹಿಡಿದು ವಂದೇ ಭಾರತ್ನಂತಹ ರೈಲು ಸೇವೆಗಳನ್ನ ನಾವು ಈ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಓಕೆ, ಹಾಗಾದರೆ ಈ ದಿನದ ಕಾರ್ಯಕ್ರಮದಲ್ಲಿ ರೈಲು ಪ್ರಯಾಣಕ್ಕೆ ಸಂಬಂಧಿಸಿದಂತಹ ಡೈಮಂಡ್ ಕ್ರಾಸಿಂಗ್ ಅನ್ನುವ ವಿಶೇಷ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೇನೆ. ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳೋಣ. ಕೇಳಿ ಎಸ್ಪಿ ಸಾಂಗಲಿಯಾನ 2 ಚಿತ್ರದ ಗೀತೆಯನ್ನು. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು. ಗೀತೆಗೆ ಧ್ವನಿಯಾಗಿದ್ದಾರೆ ಮನು ಮತ್ತು ಲತಾ ಹಂಸಲೇಖ.

ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನೆ ಕರೆಕೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಗ್ರಾಮೀಣ ಮಹಿಳೆಯರು ನಿಮ್ಮ ನೆಚ್ಚಿನ ಗೀತೆಗಾಗಿ ನೀವು ಕರೆ ಮಾಡಬೇಕಾದ ನಿಲಯದ ಸಂಖ್ಯೆಗಳು 9448640273. ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಬಹುದು. ಓಕೆ ಕೇಳುಗರೆ, ನಿಮಗೆ ಡೈಮಂಡ್ ಕ್ರಾಸಿಂಗ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಇದೇನಿದು ಡೈಮಂಡ್ ಕ್ರಾಸಿಂಗ್ ಅಂದರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಹೌದು, ಎರಡು ರೈಲು ಹಳಿಗಳು ಒಂದೇ ಮಟ್ಟದಲ್ಲಿ ಪರಸ್ಪರ ಅಡ್ಡವಾಗಿ ದಾಟುವ ವ್ಯವಸ್ಥೆಯನ್ನೇ ಡೈಮಂಡ್ ಕ್ರಾಸಿಂಗ್ ಅಂತ ಕರೆಯಲಾಗುತ್ತೆ. ಈ ಹಳಿಗಳು ವಜ್ರದ ಆಕಾರವನ್ನು ಹೋಲೋದ್ರಿಂದ ಇದಕ್ಕೆ ಡೈಮಂಡ್ ಕ್ರಾಸಿಂಗ್ ಅನ್ನುವ ಹೆಸರು ಬಂದಿದೆ. ಈ ವ್ಯವಸ್ಥೆಯಲ್ಲಿ ರೈಲುಗಳ ಸಂಚಾರವನ್ನು ಅತ್ಯಂತ ನಿಖರವಾದ ಸಿಗ್ನಲ್ ವ್ಯವಸ್ಥೆ ಹಾಗೆ ಸಮಯ ನಿರ್ವಹಣೆಯ ಮೂಲಕ ಸುರಕ್ಷಿತವಾಗಿ ನಿಯಂತ್ರಿಸಲಾಗುತ್ತೆ. ಮಾಹಿತಿಯನ್ನು ಮುಂದುವರಿಸ್ತೇನೆ ಕಾರ್ಯಕ್ರಮದಲ್ಲಿ. ಈಗ ಕೇಳಿ ಸಾರಥಿ ಚಿತ್ರ.

ಬರೆದಿದ್ದ ಗೀತೆಯನ್ನ. ಹರಿಕೃಷ್ಣ ಅವರು ಸಂಗೀತ ಸಂಯೋಜನೆ ನೀಡಿರುವಂತಹ ಈ ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ. ಗೀತೆಯನ್ನ ಹಾಡಿದ್ದಾರೆ ದರ್ಶನ್ ಮತ್ತು ವಾಣಿ ಹರಿಕೃಷ್ಣ.

ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು. ಪರವಾಗಿಲ್ಲ, ನಿನ್ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯ್ತು. ತಪ್ಪೇನಿಲ್ಲ, ನಿನಗೋಸ್ಕರ

ಬದುಕಿದಾಗ ಮಮತಾಜು ಗೊತ್ತಿರ್ಲಿಲ್ಲ ಅವಳು ಗೋರಿ ತಾಜ್ ಮಹಲ್ ಆಗುತ್ತೆ ಅಂತ. ಸತ್ ಮೇಲೆ ಶಾಜಾನ ಗೊತ್ತಾಗ್ಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ. ನಾನ್ ಶಾಜಾನ್ ಅಲ್ಲ, ನೀನ್ ಮಮತಾಜ್ ಅಲ್ಲ, ಆದ್ರೂ ನಮ್ ಪ್ರೀತಿ ಅವ್ರಿಗಿಂತೇನ್ ಕಮ್ಮಿ ಅಲ್ಲ.

ಓಕೆ ಕೇಳುಕರೆ, ಈ ಡೈಮಂಡ್ ಕ್ರಾಸಿಂಗ್ನ ವಿಶೇಷತೆ ಏನಂದ್ರೆ ಇಲ್ಲಿ ಅನೇಕ ರೈಲುಗಳು ಒಂದೇ ಪ್ರದೇಶದ ಮೂಲಕ ಸಂಚರಿಸಿದ್ರೂ ಕೂಡ ಯಾವ

ಯಾವುದೇ ರೀತಿಯ ಅಪಘಾತವಾಗದಂತೆ ಸುಧಾರಿತವಾದ ಸಿಗ್ನಲ್ ವ್ಯವಸ್ಥೆ ಹಾಗೆ ಟ್ರ್ಯಾಕ್ ಸ್ವಿಚ್ಚಿಂಗ್ ಮತ್ತು ರೈಲ್ವೆ ಸಿಬ್ಬಂದಿಯ ಸಮನ್ವಯ ಕಾರ್ಯನಿರ್ವಹಣೆಯಿಂದ ಇದು ಸುಗಮವಾಗಿ ಸಾಗುತ್ತೆ. ಈ ಡೈಮಂಡ್ ಕ್ರಾಸಿಂಗ್ ಭಾರತೀಯ ರೈಲ್ವೆಯ ಉನ್ನತ ಮಟ್ಟದ ಯೋಜನೆ ಮತ್ತು ಕಾರ್ಯಕ್ಷಮತೆಯನ್ನ ಪ್ರತಿಬಿಂಬಿಸುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಒಂದು ಡೈಮಂಡ್ ಕ್ರಾಸಿಂಗ್ ಅನ್ನ ನಮ್ಮ ಭಾರತದಲ್ಲಿ ಯಾವ ಒಂದು ಊರಿನಲ್ಲಿ ಇದೆ ಅನ್ನೋ ಒಂದು ಮಾಹಿತಿಯನ್ನ ತಿಳಿಸ್ತೇನೆ. ಮತ್ತೊಂದು ಗೀತೆಯನ್ನ ಕೇಳೋಣ. ಕೇಳಿ ಆದಿ ಚಿತ್ರದ ಗೀತೆಯನ್ನ. ಕವಿರಾಜ್ ಅವರ ಸಾಹಿತ್ಯರುವ ಈ ಗೀತೆಗೆ ಗುರುಕಿರಣ್ ಅವರ ಸಂಗೀತವಿದೆ. ಗೀತೆಗೆ ಧ್ವನಿಯಾಗಿದ್ದಾರೆ ಉದಿತ್ ನಾರಾಯಣ್ ಮತ್ತು ಚಿತ್ರ.

ಇನ್ನು ಕೇಳುಕರೆ, ನಮ್ಮ ಭಾರತದ ಅತ್ಯಂತ ಪ್ರಸಿದ್ಧ ಡೈಮಂಡ್ ಕ್ರಾಸಿಂಗ್ ಮಹಾರಾಷ್ಟ್ರದ ನಾಗಪುರದಲ್ಲಿದೆ. ಇದು ಭಾರತದ ಅತ್ಯಂತ ಪ್ರಸಿದ್ಧವಾದ ಡಬಲ್ ಡೈಮಂಡ್ ಕ್ರಾಸಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ದೇಶದ ಪ್ರಮುಖ ರೈಲು ಮಾರ್ಗಗಳು ಇಲ್ಲಿ ಒಂದಕ್ಕೊಂದು ಅಡ್ಡವಾಗಿ ಹಾದು ಹೋಗುತ್ತವೆ. ಇದರಿಂದ ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳಿಗೆ ಸಂಪರ್ಕ ಹೊಂದಿರುವ ಅನೇಕ ರೈಲುಗಳು ಇಲ್ಲಿ ಸುರಕ್ಷಿತವಾಗಿ ಸಂಚರಿಸಲು ಸಾಧ್ಯವಾಗುತ್ತೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಮುಂದಿನ ಗೀತೆಯನ್ನು ಕೇಳಿ. ಮಿಲನ ಚಿತ್ರದಿಂದ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ಇರುವಂತಹ ಈ ಗೀತೆಗೆ ಮನೋಮೂರ್ತಿಯವರ ಸಂಗೀತವಿದೆ. ಗೀತೆಯನ್ನ ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಚಿತ್ರಾ.

ಕೇಳುಗರೇ ಗಮನಿಸಿ, ಇಂದು ಸಂಜೆ 5:30 ನಮ್ಮ ನಿಲಯದಿಂದ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ

ನೀವು ಭಾಗವಹಿಸಲು ಕರೆ ಮಾಡಬೇಕಾದ ನಿಲಯದ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇನ್ನು ಕೇಳುಗರೆ, ನಾಗಪುರದ ಬಗ್ಗೆ ಹೇಳ್ತಾ ಇದ್ದೆ ಅಂದರೆ ನಮ್ಮ ದೇಶದ ಡಬಲ್ ಡೈಮಂಡ್ ಕ್ರಾಸಿಂಗ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ, ಹಾಗೆ ಮಹಾರಾಷ್ಟ್ರದ ನಾಗಪುರದ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡಿದ್ದೆ. ಇನ್ನು ನಾಗಪುರವನ್ನು ಭಾರತದ ಭೌಗೋಳಿಕ ಕೇಂದ್ರ ಅಂತಲೇ ಕರೆಯಲಾಗುತ್ತೆ, ಹಾಗಾಗಿ ಇದು ರೈಲು ಸಂಚಾರದ ಪ್ರಮುಖ ಕೇಂದ್ರವಾಗಿದೆ. ದೇಶದ ವಿವಿಧ ಭಾಗಗಳನ್ನು ಸಂಪರ್ಕಿಸುವಂತಹ ಪ್ರಮುಖ ಜಂಕ್ಷನ್ ಈ ನಾಗಪುರ ಆಗಿದೆ. ಇದು ಭಾರತೀಯ ರೈಲ್ವೆಯ ಎಂಜಿನಿಯರಿಂಗ್ ಕೌಶಲ್ಯ, ಸುರಕ್ಷತೆ ಮತ್ತು ಸಮರ್ಪಕ ನಿರ್ವಹಣೆಯ ಪ್ರತೀಕವಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಸಾಕಷ್ಟು ರೈಲುಗಳು ಕೂಡ ಇಲ್ಲಿ ಸಂಚಾರವನ್ನು ಮಾಡ್ತವೆ. ಇದಾಗಿತ್ತು ಕೇಳುಗರೆ ರೈಲು ಪ್ರಯಾಣದಲ್ಲಿ ಕಾಣುವ ಡೈಮಂಡ್ ಕ್ರಾಸಿಂಗ್ ಕುರಿತಾದ ಕಿರು ಮಾಹಿತಿ. ಈ ಮಾಹಿತಿ ತಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸುತ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ತನನಂ ತನನಂ ಚಿತ್ರದ ಗೀತೆಯನ್ನ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಇರುವಂತಹ ಈ ಹಾಡನ್ನು ಹಾಡಿದ್ದಾರೆ ಚಿತ್ರಾ.

0: ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಸಮಯ ಸರಿಯಾಗಿ 9:05. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ. ಇದೀಗ ಕೇಳಿ ಕೆಲವು ಪ್ರಕಟಣೆಗಳು. ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A, 3B ವರ್ಗಕ್ಕೆ ಸೇರಿದ ನಿರುದ್ಯೋಗಿ ಕಾನೂನು ಪದವೀಧರರನ್ನ ನ್ಯಾಯಾಂಗ ತರಬೇತಿ ಯೋಜನೆಯಡಿ 2026-27 ಸಾಲಿನಲ್ಲಿ ಆಯ್ಕೆ ಮಾಡಲು ಖಾಲಿ ಇರುವ 10 ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ. ಆಸಕ್ತರು ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಡಿ ದೇವರಾಜ ಅರಸು ಭವನ, ಸ್ಟೇಡಿಯಂ ರಸ್ತೆ, ಚಿತ್ರದುರ್ಗ ಇವರನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಹಾಗೂ ನಿಗದಿತ ಅರ್ಜಿ ನಮೂನೆಗಳನ್ನು ಪಡೆಯಬಹುದಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/7/2026 ಕೊನೆಯ ದಿನಾಂಕವೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: और बिहार के सभी भाषा के कार्यक्रम को सुन.
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: राघम 24x7 DTH वाहिनी, FM रेनबो, विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल गळु न्यूज ऑन AIR नल्ली लभ्य. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಕೇಳುಕರೆ, ಇದೊಂದು ಪ್ರಕಟಣೆ. 2025-26 ಸಾಲಿನಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ವಿಕಲಚೇತನರಿಗಾಗಿ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಶುಲ್ಕ ಮರುಪಾವತಿ ಯೋಜನೆ, ವಿವಾಹ ಪ್ರೋತ್ಸಾಹಧನ ಯೋಜನೆ, ನಿರಾಮಯ ಆರೋಗ್ಯ ವಿಮಾ ಯೋಜನೆ, ಈ ಯೋಜನೆಗಳ ಅರ್ಜಿ ನಮೂನೆಗಳನ್ನು www.dwdsc.kar.nic.in ವೆಬ್ಸೈಟ್ನಿಂದ ನೇರವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಥವಾ ತಾಲೂಕು ಪಂಚಾಯತ್

0: ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಿಂದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಹಾಗೂ ನಗರ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಗರ ಪುನರ್ವಸತಿ ಕಾರ್ಯಕರ್ತರುಗಳನ್ನು ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿಗಳ ಕಚೇರಿ ಬಾಲಭವನ ಆವರಣ ಸ್ಟೇಡಿಯಂ ಹತ್ತಿರ ಚಿತ್ರದುರ್ಗ. ದೂರವಾಣಿ ಸಂಖ್ಯೆ 23582 84 ಎಸ್ಟಿಡಿ ಕ್ರಮಾಂಕ 08194 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಕೇಳುಗರೇ ಗಮನಿಸಿ, ದಿನಾಂಕ 4/7/2026 ಶನಿವಾರ, ಅಂದರೆ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 MHz ಪ್ರಸಾರವಾಗಲಿದೆ. ಕೇಳುಗರು ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಬಹುದು. ಅದಕ್ಕಾಗಿ ಬಳಸಬೇಕಾದ ನಿಲಯದ ಸಂಖ್ಯೆ 944864 40 273. ತಪ್ಪದೇ ಕೇಳಿ. ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 MHz. ಈಗ ಸಮಯ 9:05:26. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ನಲ್ನುಡಿ, ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
2: ಲೋಕದಲ್ಲಿ ಜನರು ಪರರಿಗೆ ಉಪದೇಶವನ್ನು ನೀಡುವಷ್ಟು ಧಾರಾಳವಾಗಿ ಇನ್ನೇನನ್ನೂ ಕೊಡಲಾರರು ಎಂಬೊಂದು ಹೇಳಿಕೆ ಇದೆ. ಪ್ರತಿಯೊಬ್ಬನೂ ತನ್ನ ಮಟ್ಟಿಗೆ ತನ್ನನ್ನು ತಾನು ಪರಿಶುದ್ಧನು, ಸತ್ಯವಂತನು, ನೀತಿವಂತನು, ನ್ಯಾಯಮಾರ್ಗದಲ್ಲಿ ನಡೆಯುವವನು ತಾನೊಬ್ಬನೇ ಎಂದು ತಿಳಿದುಕೊಂಡು ಅನ್ಯಾಯಗಳೇನಾದರೂ ನಡೆಯುತ್ತಿದ್ದರೆ ಅದು ಇನ್ನೊಬ್ಬರಿಂದ ಎಂದು ತಿಳಿಯುವ ಪ್ರವೃತ್ತಿಯೇ ಇದಕ್ಕೆ ಕಾರಣವಾಗಿದೆ ಎಂದು ಹೇಳಬಹುದು. ಹಾಗೂ ಇದು ಮಾನವನ ಸಹಜ ಸ್ವಭಾವವೂ ಆಗಿದೆ. ಇದರಿಂದಾಗಿಯೇ ಪರೋಪದೇಶ ಪಾಂಡಿತ್ಯದಿಂದ ಕೂಡಿದವನಾಗಿದ್ದಾನೆ ದುರ್ಗುಣಿ. ಅನ್ಯಾಯಿಯನ್ನು ತಾನು ಸುಧಾರಿಸಬೇಕು ಎಂಬುದು ಅವನಿಚ್ಛೆ. ಇದು ಆತನನ್ನು ಈ ರೀತಿ ಉಪದೇಶ ನೀಡಲು ಪ್ರೇರೇಪಿಸುತ್ತದೆ. ಇದೊಂದು ಒಳ್ಳೆಯ ಪ್ರವೃತ್ತಿಯಾದರೂ ಉಪದೇಶ ನೀಡುವುದಕ್ಕಿಂತ ಮೊದಲು ತಾನು ಎಷ್ಟರ ಮಟ್ಟಿಗೆ ಇದಕ್ಕೆ ಅರ್ಹನು, ಉಪದೇಶ ನೀಡುವಷ್ಟು ತಾನು ಪರಿಶುದ್ಧನೇ ಎಂಬುದನ್ನು ಆತ್ಮಶೋಧ ಮಾಡಿಕೊಂಡು ತನ್ನನ್ನು ಮೊದಲು ಸುಧಾರಿಸಿಕೊಳ್ಳಬೇಕಾದುದು ಮುಖ್ಯ. ತನ್ನೊಳಗೆ ಪಾಚಿ ಕಟ್ಟಿಕೊಂಡಿರುವ ದುರ್ಭಾವನೆಗಳನ್ನು ತೊಳೆದು ಹಾಕುವುದು ಮುಖ್ಯ. ಏಕೆಂದರೆ ಅನ್ಯರಲ್ಲಿ ಕೆಡುಕನ್ನು ಕಾಣಲು ನಾನು ಹೊರಟೆ, ಆದರೆ ಹೊರಗೆ ಎಲ್ಲೆಲ್ಲಿಯೂ ಕೆಡುಕು ಕಾಣಲು ಸಿಗಲಿಲ್ಲ. ಒಳಗೆ ನೋಡಿದಾಗ ನನ್ನಷ್ಟು ಕೆಡುಕನು ಇನ್ನಾರೂ ಇಲ್ಲ ಎಂಬುದು ಕಾಣಬಂತು ಎಂದು ಮಹಾತ್ಮ ಕಬೀರರು ಹೇಳಿದ್ದುಂಟು. ಆದರೆ ಸಾಮಾನ್ಯವಾಗಿ ತನ್ನಲ್ಲಿರುವ ಕೆಡುಕುಗಳನ್ನು ಕಾಣುವುದಕ್ಕಿಂತ ಮುಖ್ಯವಾಗಿ ಇದಿರ ಗುಣವ ಬಲ್ಲರೆಂಬರು ತಮ್ಮ ಗುಣವ ನರಿಯರು ಎಂಬಂತೆ ಪರರಲ್ಲಿರುವ ಕೆಡುಕುಗಳನ್ನು ಕಂಡು ಸುಧಾರಿಸಬೇಕೆಂಬಂತಹ ಮನೋಸ್ಥಿತಿಯಲ್ಲಿ ಇರುವವರೇ ಜಾಸ್ತಿಯಾಗಿದ್ದು ಪರರನ್ನು ಸುಧಾರಿಸಲು ಬೋಧನೆ ನೀಡುವವರೇ ಅಧಿಕ ಸಂಖ್ಯಾತರಾಗಿದ್ದಾರೆ. ಆದರೆ ಇಂಥವರಿಂದ ಪರರನ್ನು ಅಥವಾ ಸಮಾಜವನ್ನು ಅವರು ಬಯಸಿದ ರೀತಿಯಲ್ಲಿ ಸುಧಾರಿಸಲು ಸಾಧ್ಯವಾಗುವುದಿಲ್ಲ. ತನ್ನ ವಿಚಾರಿಸಲಲ್ಲದು ಇದರ ವಿಚಾರಿಸಲು ಹೋಗುವುದು ಈ ಮನವು ಎಂದು ಇರುವವರೆಗೆ ಏನೂ ಸಾಧ್ಯವಾಗುವುದಿಲ್ಲ. ಕಾರಣವೇನೆಂದರೆ ವ್ಯಕ್ತಿ ತಾನು ಇನ್ನೊಬ್ಬರಿಗೆ ಏನನ್ನಾದರೂ ಹೇಳಬೇಕಾದರೆ ಮೊದಲು ತಾನು ಅದನ್ನು ಆಚರಿಸಿದವನು, ಆಚರಿಸುವವನು ಆಗಿದ್ದರೆ ಮಾತ್ರ ಅಂತಹವನ ಹಿತ ನುಡಿ ಅನ್ಯರು ಆಲಿಸುವರು ಮತ್ತು ಪರಿಪಾಲಿಸುವರು. ಹಾಗೆ ಇಲ್ಲದಿದ್ದರೆ ಹೇಳುವುದು ಶಾಸ್ತ್ರ, ಇಕ್ಕುವುದು ಗಾಳ ಎಂದು ಆ ವ್ಯಕ್ತಿಯ ಬಗ್ಗೆ ವಿಶ್ವಾಸ ಮೂಡದೆ ಅವನ ಹಿತ ನುಡಿಯನ್ನು ಆಲಿಸಿದರೂ ಪಾಲಿಸುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡೇ ಬಸವಣ್ಣನವರು ಹೇಳಿದ್ದರು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಎಂದು. ಇದನ್ನು ಹೇಳಿದಂತೆ ಆಚರಿಸಿ ತೋರಿಸಿದ್ದರು ಬಸವಣ್ಣನವರು. ಅವರು ತಮ್ಮ ಜೀವಮಾನದುದ್ದಕ್ಕೂ ತಮ್ಮ ತನು ಮನಗಳನ್ನು ಡೊಂಕನ್ನು ತಿದ್ದಿಕೊಳ್ಳುವುದಕ್ಕಾಗಿ ಸದಾ ಆತ್ಮಶೋಧ ಮಾಡಿಕೊಂಡು ಅವುಗಳನ್ನು ತಿದ್ದಿಕೊಂಡು ಜಗತ್ತಿಗೆ ಸನ್ಮಾರ್ಗದರ್ಶಿಯಾಗಿ ಮೆರೆದರು. ಇದನ್ನು ಎಲ್ಲ ಉಪದೇಶಕರು, ಸಮಾಜ ಸುಧಾರಕರು ಆದರ್ಶಪ್ರಾಯವಾಗಿ

0: ಹೋಗಿತ್ತುಕೊಂಡು ನಡೆಯುವುದು ಒಳ್ಳೆಯದಲ್ಲವೇ? ಅನ್ಯರ ಕುಸ್ಥಿತ ಭಾವನೆಗಳನ್ನು ತೊಳೆದು ಪರಿಶುದ್ಧಗೊಳಿಸಲು ಸದುಪದೇಶದ ಭಂಡಾರವನ್ನೇ ತೆರೆದಿಡುವುದಕ್ಕಿಂತ ತಮ್ಮಲ್ಲಿರುವ ಕುಸ್ಥಿತ ಭಾವನೆಗಳನ್ನು ಮೊದಲು ತೊಳೆದು ತನ್ನ ಬದುಕನ್ನು ಪರಿಶುದ್ಧವಾಗಿರಿಸಿಕೊಂಡರೆ ಒಳಿತು. ಬೋಧಕನಾಗಬೇಕಾದರೆ ಸಾಧಕನಾಗಬೇಕು, ಹಾದಿಗೇನು ಅಡ್ಡ ಎಂಬೊಂದು ನಾಣ್ಣುಡಿಯಂತೆ ನೈಜ ಬೋಧಕನಾಗಬೇಕಾದರೆ ಆತ ಬೋಧಿಸುವುದಕ್ಕೆ ಬೇಕಾದ ಅರ್ಹತೆಯನ್ನು ಮೊದಲು ಸಾಧಿಸಿಕೊಳ್ಳಬೇಕು. ಅದೇ ಅನ್ಯರಿಗೆ ಆದರ್ಶವಾಗಿ ಸುಧಾರಿಸಲು ಅವಕಾಶವನ್ನುಂಟು ಮಾಡಿಕೊಡುತ್ತದೆ. 100 ನುಡಿಗಳಿಗಿಂತ 1 ಉತ್ತಮ ನಡೆಲೇಸು. ನುಡಿ ಮತ್ತು ನಡೆ ಎರಡೂ ಏಕರೀತಿಯಾಗಿದ್ದರೆ ಅದು ಇನ್ನೂ ಹೆಚ್ಚಿನ ಲೇಸು. ಬಾಹ್ಯ ಬೋಧನೆಗಿಂತ ಆಂತರಿಕ ಪರಿಶುದ್ಧಿ ಮುಖ್ಯ. ಆಂತರಿಕ ಪರಿಶುದ್ಧಿ ಬಾಹ್ಯ ಸೊಬಗನ್ನು ಹೆಚ್ಚಿಸಿ ಅಯಸ್ಕಾಂತದಂತೆ ಎಲ್ಲರನ್ನೂ ಆಕರ್ಷಿಸುತ್ತದೆ. ಆಕರ್ಷಣೆ ಇರುವಲ್ಲಿ ಎಲ್ಲವೂ ಬಂದು ಮುತ್ತಿಕೊಳ್ಳುತ್ತದೆ. ಇಂತಹ ಆಕರ್ಷಣೆಯನ್ನು ಹೆಚ್ಚಿಸಿಕೊಂಡರೆ ಉಪದೇಶ ನೀಡಬೇಕಾದುದೇ ಇಲ್ಲ. ಆಚರಣೆಯೇ ಎಲ್ಲರನ್ನೂ ಹಾಗೆ ಆಚರಿಸುವಂತೆ ಪ್ರೇರೇಪಿಸುತ್ತದೆ. ಆದ್ದರಿಂದ ಲೋಕೋದ್ಧಾರ ಮಾಡುತ್ತೇನೆಂದು ಹೊರಟವರು ಮೊದಲು ತಮ್ಮ ಉದ್ಧಾರ ಮಾಡಿಕೊಂಡರೆ ಅದಕ್ಕಿಂತ ಉತ್ತಮವಾದುದು ಮತ್ತಾವುದೂ ಇಲ್ಲ. ಹೀಗಿರದೆ ಬರೇ ಉಪದೇಶ ನೀಡುವುದೇ ನನ್ನ ಆಜನ್ಮ ಹಕ್ಕು ಎಂದು ತರ್ಕಿಸಿ ಉಪದೇಶದಿಂದ ಅನ್ಯರನ್ನು ಸುಧಾರಿಸುತ್ತೇನೆಂದು ಹೊರಟವನು ಎಂದೂ ಸುಧಾರಕನಾಗಲಾರ. ಅಂಥವರು ಬಸವಣ್ಣನವರ ಈ ನುಡಿಯನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಒಳಿತು. ಶಬ್ದ ಸಂಭಾಷಣೆಯ ನುಡಿಯ ವರ್ತಿಸಿ ನುಡಿರೆ ತೊಡಹದ ಕೆಲಸದ ಬಣ್ಣದಂತೆ ಕಡಿಹಕ್ಕೆ ಹೊರಗೆ ಬಾರದು ನೋಡ. ಎನ್ನ ಮನದಲ್ಲೊಂದು ಹೃದಯದಲ್ಲೊಂದು ವಚನದಲ್ಲೊಂದು ನೋಡ. ಕೂಡಲ ಸಂಗಮ ದೇವ ಆನು ಭಕ್ತನೆಂಬ ಹುಸಿಯ ಮಸಕವನೇನ ಬಣ್ಣಿಸುವೆನಯ್ಯ. ಹೀಗೆ ಶಬ್ದ ಸಂಭಾಷಣೆಯ ನುಡಿಯ ವರ್ತನೆ ತೋರುವುದಕ್ಕಿಂತ ತನು ಮನ ವಚನಗಳಲ್ಲಿ ಪುಣ್ಯಾಮೃತರಿಂದ ತುಂಬಿರುವ ಸಜ್ಜನರಾಗಿ ಬಾಳಿ ಆದರ್ಶರಾಗಿ ವರ್ತಿಸಿದರೆ ಬೇರೆ ಉಪದೇಶ ನೀಡುವ ಅಥವಾ ಬೋಧಿಸುವ ಅವಶ್ಯಕತೆ ಇದೆಯೇ? ಅದಕ್ಕಾಗಿಯೇ ಬಸವಣ್ಣನವರು ಹೇಳಿದರು, ಸದಾಚಾರ ಸದ್ಭಕ್ತಿ ಇಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ.
1: ಇದುವರೆಗೂ ಎಂ ಮಹದೇವ ಪೈ ಅವರಿಂದ ನಲ್ನುಡಿ ಬದುಕಿಗೊಂದು ಹಿತನುಡಿ ಕೇಳಿದಿರಿ. ನೂರ 102.6 ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 9:11.
2: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
3: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
2: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
4: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
2: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
6: ಗಾಂಧಿ ವಿಚಾರಧಾರೆ ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆಯ ಮುಂದುವರಿದ ಭಾಗ.
7: ಎಲ್ಲಾ ಅಡೆತಡೆಗಳನ್ನು ಮೀರಿ ನಾನು ದಕ್ಷಿಣ ಆಫ್ರಿಕಾದಲ್ಲಿ ನೆಲೆ ನಿಂತ ಮೇಲೆ ನನ್ನಲ್ಲಿ ಬೇರೂರ ತೊಡಗಿದ ಸೇವಾ ಮನೋಭಾವದ ಮನಸ್ಥಿತಿಯನ್ನು ಇಂದು ನಿಮಗೆ ಹೇಳುತ್ತೇನೆ. ನನ್ನ ವಕೀಲಿ ವೃತ್ತಿ ದಕ್ಷಿಣ ಆಫ್ರಿಕಾದಲ್ಲಿ ಚೆನ್ನಾಗಿಯೇ ನಡೀತಾ ಇತ್ತು. ಆದರೆ ಅದರಿಂದ ತೃಪ್ತಿ ಸಮಾಧಾನ ನನಗೇನು ಉಂಟಾಗಿರಲಿಲ್ಲ. ನನ್ನ ಜೀವನವನ್ನು ಇನ್ನೂ ಹೆಚ್ಚು ಸರಳ ಮಾಡಿಕೊಳ್ಳಬೇಕು, ಜನರಿಗೆ ಏನಾದರೂ ಆಗಲಿ ಸ್ಪಷ್ಟವಾದ ಪ್ರಾಮಾಣಿಕವಾದ ಸೇವೆಯನ್ನು ಮಾಡಬೇಕು ಅನ್ನುವ ಮನೋಭಾವ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಮಥನಗೊಳ್ಳುತ್ತಲೇ ಇತ್ತು. ಆಗ ನನ್ನ ಬಾಗಿಲಿಗೆ ಒಬ್ಬ ಕುಷ್ಠರೋಗಿ ಬಂದ. ಒಂದು ಊಟವನ್ನು ಬಡಿಸಿ ಅವನನ್ನು ಕಳಿಸಿ ಬಿಡಬಹುದಿತ್ತು, ಆದರೆ ನನ್ನ ಮನಸ್ಸು ಒಪ್ಪಲಿಲ್ಲ. ಆದ್ದರಿಂದ ನಾನು ಅವನನ್ನು

ಒಂದು ಕೊಠಡಿಯಲ್ಲಿ ಮಲಗಿಸಿ ಗಾಯಗಳಿಗೆ ಔಷಧಿ ಹಾಕಿ ಶುಶ್ರೂಷೆ ಮಾಡಿದೆ. ಆದರೆ ಈ ನನ್ನ ಸೇವೆ ಬಹಳ ದಿನಗಳ ಕಾಲ ಮುನ್ನಡೆಯುವುದು ಸಾಧ್ಯವಿರಲಿಲ್ಲ. ನನಗೆ ಅದಕ್ಕೆ ಬೇಕಾದ ಅನುಕೂಲಗಳು ವಾಸವಿದ್ದ ಮನೆಯಲ್ಲಿ ಇರಲಿಲ್ಲ. ಯಾವಾಗಲೂ ನನ್ನ ಜೊತೆಯಲ್ಲಿಯೇ ಅವನನ್ನು ಇಟ್ಟುಕೊಂಡಿರಲು ನಾನಿನ್ನೂ ಯಾವ ದೃಢ ನಿರ್ಧಾರಕ್ಕೆ ಬಂದಿರಲಿಲ್ಲ. ಆದುದರಿಂದ ಆತನನ್ನು ನಾನು ಕರಾರು ಕೂಲಿಗಳನ್ನು ಉಪಚರಿಸುತ್ತಿದ್ದ ವೈದ್ಯ ಶಾಲೆಗೆ ಕಳಿಸಿಕೊಟ್ಟೆ. ಆದರೆ ಅದರಿಂದ ನನಗೆ ಯಾವ ಸಮಾಧಾನವಾಗಲಿ ಸಂತೋಷವಾಗಲಿ ಉಂಟಾಗಲಿಲ್ಲ. ಸೇವೆ ಮತ್ತು ಶುಶ್ರೂಷೆಯ ಯಾವುದಾದರೂ ಕಾರ್ಯದಲ್ಲಿ ಯಾವಾಗಲೂ ತೊಡಗಿರಬೇಕೆಂಬುದು ನನಗಿದ್ದ ಇಷ್ಟವೇ ಆಗಿತ್ತು. ಡಾಕ್ಟರ್ ಭೂತರು ಸಂತ ಐಡಾನ್ ಮಿಷನ್ನಿನ ಅಧ್ಯಕ್ಷರಾಗಿದ್ದರು. ಅವರು ವೈದ್ಯರು. ಅವರು ದಯಾಶಾಲಿಗಳಾಗಿದ್ದರು. ರೋಗಿಗಳಿಗೆ ಯಾವುದೇ ಹಣವನ್ನು ತೆಗೆದುಕೊಳ್ಳದೆ ಚಿಕಿತ್ಸೆಯನ್ನು ಮಾಡ್ತಾ ಇದ್ರು. ಇಂತಹ ವೈದ್ಯರಾಗಿದ್ದ ಡಾಕ್ಟರ್ ಭೂತರು ರುಸ್ತುಂಜಿಯವರ ದಾನ ದ್ರವ್ಯದಿಂದ ತಮ್ಮದೇ ಆದ ಮೇಲ್ವಿಚಾರಣೆಯಲ್ಲಿ ಒಂದು ಸಣ್ಣ ವಸತಿ ವೈದ್ಯಶಾಲೆಯನ್ನು ಧರ್ಮಾರ್ಥವಾಗಿ ತೆರೆದಿದ್ರು. ಈ ವೈದ್ಯಶಾಲೆಯಲ್ಲಿ ರೋಗಿಗಳ ಶುಶ್ರೂಷೆಯ ಕೆಲಸದಲ್ಲಿ ತೊಡಗಿಕೊಳ್ಳಬೇಕೆಂಬುದು ನನ್ನ ತೀವ್ರವಾದ ಬಯಕೆಯಾಗಿತ್ತು. ಔಷಧಿಗಳನ್ನು ರೋಗಿಗಳಿಗೆ ಕೊಡುವುದು ದಿನಕ್ಕೆ ಒಂದೆರಡು ಗಂಟೆಗಳ ಕಾಲ ಕೆಲಸವೇ ಆಗಿತ್ತು. ಕಾಂಪೌಂಡರನಿಗೆ ಬದಲಾಗಿ ನನ್ನ ಆಫೀಸಿನ ವೇಳೆಯಿಂದ ಆ ಕಾಲವನ್ನು ಮಿಗಿಸಿ ಈ ಕೆಲಸಕ್ಕೆ ವಿನಿಯೋಗಿಸಿಕೊಳ್ಳಬೇಕೆಂದು ನಾನು ದೃಢ ನಿಶ್ಚಯ ಮಾಡಿದೆ. ನನ್ನ ವಕೀಲ ವೃತ್ತಿಯ ಬಹುಭಾಗದ ಕೆಲಸ ಆಫೀಸಿನಲ್ಲಿಯೇ ಕುಳಿತುಕೊಂಡು ಕಕ್ಷಿಗಾರರೊಂದಿಗೆ ಸಮಾಲೋಚನೆಯನ್ನು ಮಾಡುವುದು, ಕಾಗದ ಪತ್ರಗಳನ್ನು ಬರೆಯುವುದು, ಪಂಚಾಯಿತಿಯ ಕೆಲಸ ಇವೇ ಆಗಿದ್ವು. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಂಬಂಧಪಟ್ಟ ಕೆಲವು ಮೊಕದ್ದಮೆಗಳೇನೋ ನನಗೆ ಬರ್ತಾ ಇದ್ವು. ಅವುಗಳು ಬಹಳ ಮಟ್ಟಿಗೆ ಕ್ಲಿಷ್ಟವಲ್ಲದ ಮೊಕದ್ದಮೆಗಳಾಗಿದ್ವು. ನನ್ನೊಂದಿಗೆ ದಕ್ಷಿಣ ಆಫ್ರಿಕಕ್ಕೆ ಆಗ ಬಂದು ನನ್ನ ಜತೆಯಲ್ಲಿಯೇ ವಾಸ ಮಾಡ್ತಾ ಇದ್ದ ಮಿಸ್ಟರ್ ಖಾನರು ನಾನು ಇಲ್ಲದ ವೇಳೆಯಲ್ಲಿ ಆ ಎಲ್ಲ ಮೊಕದ್ದಮೆಗಳನ್ನು ಕೋರ್ಟಿನಲ್ಲಿ ನೋಡಿಕೊಳ್ಳುವುದಾಗಿ ಒಪ್ಪಿಕೊಂಡ್ರು. ಹೀಗೆ ವಸತಿ ವೈದ್ಯಶಾಲೆಯಲ್ಲಿ ಸೇವೆ ಸಲ್ಲಿಸಲು ನನಗೆ ಸಾಕಷ್ಟು ಕಾಲ ದೊರಕಿತ್ತು. ಪ್ರತಿದಿನವೂ ಸುಮಾರು ಎರಡು ಗಂಟೆಗಳ ಕಾಲ ಮೀಸಲಾಗಿದ್ದ ಈ ಕಾರ್ಯದಿಂದ ನನ್ನ ಮನಸ್ಸಿಗೆ ಏನೋ ಒಂದು ತರಹದ ಶಾಂತಿ ಸಮಾಧಾನ ಉಂಟಾಗುತ್ತಲೇ ಇತ್ತು. ರೋಗಿಯ ರೋಗದ ವಿಷಯಗಳನ್ನು ತಿಳಿದುಕೊಳ್ಳುವುದು, ಅದನ್ನೆಲ್ಲ ವೈದ್ಯರಿಗೆ ಹೇಳುವುದು, ಔಷಧಗಳನ್ನು ಸಿದ್ಧಪಡಿಸಿಕೊಡುವುದು, ಇದು ಆ ವಸತಿ ವೈದ್ಯಶಾಲೆಯಲ್ಲಿ ನಾನು ಮಾಡುತ್ತಿದ್ದ ಕೆಲಸಗಳಾಗಿದ್ದವು. ಇದರಿಂದ ನರಳುತ್ತಿದ್ದ ಕರಾರು ಕೂಲಿಗಳಿಗೂ ನನಗೂ ನಿಕಟ ಪರಿಚಯ ಬೆಳೆಯಲು ಕಾರಣ ಆಯಿತು. ಆ ಕೂಲಿಗಳೆಲ್ಲ ಹೆಚ್ಚಾಗಿ ಭಾರತದಿಂದ ಬಂದಿದ್ದ ತಮಿಳರು, ತೆಲುಗರು ಹಾಗೂ ಉತ್ತರ ಭಾರತದವರೇ ಆಗಿದ್ದರು. ಬೋಯರ್ ಯುದ್ಧದ ಕಾಲದಲ್ಲಿ ಗಾಯಗೊಂಡ ಮತ್ತು ರೋಗಿಗಳಾದ ಸಿಪಾಯಿಗಳಿಗೂ ಶುಶ್ರೂಷೆ ಮಾಡಲು ನಾನು ಮುಂದಾದಾಗ ಈ ಅನುಭವದಿಂದ ನನಗೆ ತುಂಬ ಪ್ರಯೋಜನ ಆಯಿತು. ಇನ್ನು ನನ್ನ ಬಾಲಕರ ಪೋಷಣೆಯ ವಿಷಯ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಇದ್ದೇ ಇತ್ತು. ನನಗೆ ದಕ್ಷಿಣ ಆಫ್ರಿಕಾದಲ್ಲಿ ಇಬ್ಬರು ಗಂಡು ಮಕ್ಕಳು ಹುಟ್ಟಿದ್ರು. ವೈದ್ಯ ಶಾಲೆಯಲ್ಲಿ ನನಗೆ ದೊರೆತಂತಹ ಅನುಭವದಿಂದ ಆ ಮಕ್ಕಳ ಲಾಲನೆ ಪೋಷಣೆಯ ವಿಷಯದಲ್ಲಿ ನನಗೆ ಬಹಳ ಸಹಾಯವೇ ಆಯಿತು. ನನ್ನ ಸ್ವತಂತ್ರ ಸ್ವಭಾವವೇ ನನಗೆ ಯಾವಾಗಲೂ ಕಷ್ಟವನ್ನು ಕೊಡ್ತಾ ಇತ್ತು. ನನ್ನ ಹೆಂಡತಿಯ ಪ್ರಸವದ ಕಾಲದಲ್ಲಿ ಅತ್ಯುತ್ತಮವಾದಂತಹ ವೈದ್ಯಕೀಯ ಸಹಾಯವನ್ನು ಪಡೆಯಬೇಕೆಂಬುದೇ ನನ್ನ ಮತ್ತು ನನ್ನ ಮಡದಿಯ ಬಯಕೆಯಾಗಿತ್ತು. ಆದರೆ ವೈದ್ಯರು, ದಾದಿಗಳು ನಮ್ಮನ್ನು ನಡುನೀರಿನಲ್ಲಿ ಕೈಬಿಟ್ಟರೆ ನಮ್ಮ ಗತಿಯೇನು? ಸೂಲಗಿತ್ತಿ ಭಾರತೀಯಳೇ ಆಗಿರಬೇಕಾಗಿತ್ತು. ಭಾರತದಲ್ಲಿಯೇ ಅಕ್ಷರಸ್ಥ ಸೂಲಗಿತ್ತಿ ದೊರೆಯುವುದು ಕಷ್ಟವೆಂದ ಮೇಲೆ ಇನ್ನು ದಕ್ಷಿಣ ಆಫ್ರಿಕಾದಲ್ಲಿ ಶಿಕ್ಷಣವನ್ನು ಪಡೆದಂತಹ ಸೂಲಗಿತ್ತಿ ದೊರೆಯುವುದು ದುಸ್ತರವೆಂದು ನಾನು ನಿಮಗೆ ಹೇಳಬೇಕಾಗಿಲ್ಲ. ಆದ್ದರಿಂದ ಸುಖ ಪ್ರಸವಕ್ಕೆ ಏನೇನು ಆಗಬೇಕು ಎಂಬುದನ್ನೆಲ್ಲ ನಾನು ಪುಸ್ತಕಗಳಿಂದ

ಅಧ್ಯಯನ ಮಾಡಿದೆ. ತ್ರಿಭುವನ ದಾಸರು ಬರೆದ ಮಾನೆ ಶಿಖಾಮಣ್, ಅಂದರೆ ತಾಯಿಗೆ ಶಿಕ್ಷಣ ಎಂಬ ಗ್ರಂಥವನ್ನು ನಾನು ವ್ಯಾಸಂಗವನ್ನು ಮಾಡಿದೆ. ಇತರ ಕಡೆಗಳಲ್ಲಿ ನನಗೆ ದೊರಕಿದ್ದ ಅನುಭವಗಳನ್ನೂ ಸೇರಿಸಿಕೊಂಡು ಆ ಪುಸ್ತಕದಲ್ಲಿ ಹೇಳಿದ್ದ ಸಲಹೆಗಳಿಗನುಗುಣವಾಗಿ ನನ್ನ ಎರಡು ಮಕ್ಕಳನ್ನು ನಾನೇ ಪೋಷಣೆ ಮಾಡಿದೆ. ದಾದಿಯ ಸೇವೆಯನ್ನು ಒಂದು ಸಲಕ್ಕೆ ಎರಡು ತಿಂಗಳಿಗೆ ಹೆಚ್ಚಿಲ್ಲದಂತೆ ನಾನು ಬಳಸಿಕೊಂಡೆ. ದಾದಿಯ ಕೆಲಸ ಮುಖ್ಯವಾಗಿ ನನ್ನ ಹೆಂಡತಿಯ ಸೇವೆಯೇ ಆಗಿದ್ದೆ ಹೊರತು ಮಕ್ಕಳನ್ನು ನೋಡಿಕೊಳ್ಳುವುದಲ್ಲ. ಮಕ್ಕಳಿಗೆ ನೀರು ಹಾಕುವುದು, ಸ್ವಚ್ಛ ಮಾಡುವುದು, ಈ ಎಲ್ಲ ಕಾರ್ಯವನ್ನು ನಾನೇ ಸ್ವತಃ ಮಾಡ್ತಾ ಇದ್ದೆ. ಕೊನೆಯ ಮಗುವಿನ ಜನನ ಸಮಯದಲ್ಲಿ ನನಗೆ ಅತ್ಯಂತ ಕಠಿಣವಾದ ಪರೀಕ್ಷೆಯೊಂದು ಒದಗಿತು. ಪ್ರಸವ ವೇದನೆ ಇದ್ದಕ್ಕಿದ್ದಂತೆಯೇ ನನ್ನ ಮಡದಿಗೆ ಪ್ರಾರಂಭವಾಯಿತು. ವೈದ್ಯರು ತತ್ಕ್ಷಣ ನನಗೆ ಸಿಗಲಿಲ್ಲ. ಸೂಲಗಿತ್ತಿಯನ್ನು ಕರೆದುಕೊಂಡು ಬರುವುದರಲ್ಲಿ ಸ್ವಲ್ಪ ಕಾಲ ಕಳೆದು ಹೋಗಿತ್ತು. ಅವಳು ತತ್ಕ್ಷಣವೇ ಬಂದಿದ್ದರೂ ಆಕೆಯೇನು ಪ್ರಸವದಲ್ಲಿ ನನಗೆ ಸಹಾಯವನ್ನು ಮಾಡುವಂತೆ ಇರಲಿಲ್ಲ. ಸುಖ ಪ್ರಸವಕ್ಕಾಗಿ ಮಾಡಬೇಕಾದ ಕಾರ್ಯಗಳನ್ನೆಲ್ಲ ಈಗ ನಾನೇ ಮಾಡಬೇಕಾಯಿತು. ಡಾಕ್ಟರ್ ತ್ರಿಭುವನ ದಾಸರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದ ಎಲ್ಲ ವಿಷಯಗಳನ್ನು ನಾನು ಗಮನವಿಟ್ಟು ಓದಿಕೊಂಡಿದ್ದರಿಂದ ನನಗೆ ಅಮೂಲ್ಯವಾದ ಸಹಾಯವೇ ಆ ಸಂದರ್ಭದಲ್ಲಿ ಒದಗಿ ಬಂತು. ಆದ್ದರಿಂದ ನನ್ನ ಹೆಂಡತಿಯ ಪ್ರಸವದ ಸಂದರ್ಭದಲ್ಲಿ ನನಗೆ ಯಾವ ಭಯವೂ ಕೂಡ ಇರಲಿಲ್ಲ. ಮಕ್ಕಳನ್ನು ಸರಿಯಾಗಿ ಲಾಲನೆ ಪೋಷಣೆ ಮಾಡಲು ತಂದೆ ತಾಯಿಗಳಿಬ್ಬರಿಗೂ ಶಿಶು ರಕ್ಷಣೆ ಪೋಷಣೆಯ ಒಂದು ಸಾಮಾನ್ಯವಾದ ಜ್ಞಾನ ಇರಬೇಕೆಂಬುದು ನನಗೆ ಮೊದಲಿಂದಲೂ ಚೆನ್ನಾಗಿ ಮನದಟ್ಟಾಗಿದೆ. ನಾನು ಈ ವಿಷಯವನ್ನು ಚೆನ್ನಾಗಿ ವ್ಯಾಸಂಗ ಮಾಡಿದ್ದರಿಂದ ಹೆಜ್ಜೆ ಹೆಜ್ಜೆಗೂ ಪ್ರಯೋಜನವಾದದ್ದು ನನಗೆ ಸ್ಪಷ್ಟವಾಗಿದೆ. ನಾನು ಈ ವಿಷಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರದೇ ಹೋಗಿದ್ದರೆ ನನ್ನ ಮಕ್ಕಳಿಗೆ ಇವತ್ತು ಇರುವ ಆರೋಗ್ಯ ಭಾಗ್ಯ ಖಂಡಿತ ದೊರಕುತ್ತಿರಲಿಲ್ಲ. ಮಗು ಪ್ರಾರಂಭದ 5 ವರ್ಷಗಳಲ್ಲಿ ಕಲಿಯಬೇಕಾದುದು ಏನೂ ಇರುವುದಿಲ್ಲವೆಂಬ ಮೂಢ ನಂಬಿಕೆಗೆ ಪೋಷಕರಾದ ನಾವೆಲ್ಲ ಗುರಿಯಾಗಿದ್ದೇವೆ. ಆದರೆ ನಿಜವಾದ ವಿಷಯವೇನೆಂದರೆ ಮಗು ಪ್ರಾರಂಭದ 5 ವರ್ಷಗಳಲ್ಲಿ ಕಲಿಯುವುದನ್ನು ಅಲ್ಲಿಂದ ಮುಂದೆ ತನ್ನ ಜೀವಮಾನದಲ್ಲಿ ಮತ್ತೆಂದೂ ಕೂಡ ಕಲಿಯುವುದಿಲ್ಲ ಅನ್ನುವುದನ್ನು ನಾನು ಅರಿತಿದ್ದೇನೆ. ಮತ್ತು ಪೋಷಕರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಗರ್ಭಧಾರಣೆಯೊಂದಿಗೆ ಮಗುವಿನ ಶಿಕ್ಷಣ ಪ್ರಾರಂಭವಾಗುವುದೆಂಬುದನ್ನು ನಾನು ಅನುಭವದಿಂದ ಹೇಳುತ್ತೇನೆ. ಗರ್ಭಧಾರಣೆಯ ಸಮಯದಲ್ಲಿ ಮಾತಾಪಿತೃಗಳಿಗಿರುವ ದೈಹಿಕ ಮಾನಸಿಕ ಸ್ಥಿತಿಯು ಮಗುವಿನ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಅನಂತರ ಗರ್ಭ ಬೆಳೆಯುತ್ತಾ ಹೋದಂತೆ ತಾಯಿಯ ಮನೋಧರ್ಮ, ಅವಳ ಬಯಕೆ, ಸ್ವಭಾವ, ಆಹಾರ, ವಿಹಾರ, ಹಾಗೆಯೇ ಜೀವನ ಕ್ರಮವನ್ನು ಅನುಸರಿಸಿ ಮಗು ಬೆಳೆಯುತ್ತಾ ಹೋಗುತ್ತದೆ. ಹುಟ್ಟಿದ ಮೇಲೆ ಮಗು ತಾಯಿ ತಂದೆಯರನ್ನು ಅನುಕರಿಸುವುದು ಸಹಜವಾದದ್ದು. ಅನಂತರ ಅನೇಕ ವರ್ಷಗಳವರೆಗೆ ಮಗು ತನ್ನ ವಿಕಾಸಕ್ಕೆ ತಂದೆ ತಾಯಿಯರನ್ನೇ ಪೂರ್ಣವಾಗಿ ಅವಲಂಬಿಸಿರುತ್ತದೆ. ಈ ಎಲ್ಲ ವಿಚಾರಗಳನ್ನು ಚೆನ್ನಾಗಿ ಅರಿತ ದಂಪತಿಗಳಾರೂ ಕೂಡ ತಮ್ಮ ವಿಷಯ ವಾಸನೆಯ ತೃಪ್ತಿಗಾಗಿಯೇ ದಾಂಪತ್ಯ ಸಂಘವನ್ನು ಬಯಸುವುದಿಲ್ಲ. ಮಕ್ಕಳಾಗಬೇಕೆಂಬ ಇಚ್ಛೆ ಉಂಟಾದಾಗ ಮಾತ್ರ ಅವರು ಒಂದಾಗಿ ಸೇರುತ್ತಾರೆ. ರತಿ ಸುಖವು ಮನುಷ್ಯನಿಗೆ ನಿದ್ರೆ ಊಟದಂತೆ ಅವಶ್ಯಕವಾದ ಒಂದು ಸ್ವತಂತ್ರವಾದ ಕಾರ್ಯವೆಂದು ತಿಳಿಯುವುದು ಘೋರ ಅಜ್ಞಾನವೆಂದು ನನ್ನ ನಂಬಿಕೆ. ಜಗತ್ತಿನ ಅಸ್ತಿತ್ವ ಜನನ ಕ್ರಿಯೆಯ ಮೇಲೆ ಅವಲಂಬಿಸಿದೆ. ಜಗತ್ತು ಈಶ್ವರನ ಲೀಲಾಭೂಮಿ, ಅವನ ವೈಭವದ ಪ್ರತಿಬಿಂಬ ಅದು. ಇದರ ಸುವ್ಯವಸ್ಥಿತ ವೃದ್ಧಿಗಾಗಿಯೇ ರತಿ ಕ್ರಿಯೆಯಲ್ಲಿ ದಂಪತಿಗಳಿಗೆ ಸಂಯಮವಿರಬೇಕು. ಇದನ್ನು ಅರಿತವರು ಎಷ್ಟೇ ಕಷ್ಟವಾದರೂ ತಮ್ಮ ಕಾಮ ವೃತ್ತಿಯನ್ನು ತಡೆಹಿಡಿಯುತ್ತಾರೆ. ತಮ್ಮ ಸಂತಾನದ ದೈಹಿಕ ಮಾನಸಿಕ ಮತ್ತು ಅಧ್ಯಾತ್ಮದ ಬೆಳವಣಿಗೆಗೆ ಅವಶ್ಯಕವಾದ ಜ್ಞಾನವನ್ನು ಅವರು ಸಂಪಾದಿಸಿಕೊಂಡು ಆ ಜ್ಞಾನದ ಲಾಭವನ್ನು ಮುಂದಿನ ಸಂತತಿಗೆ ಅವರು ವರ್ಗಾಯಿಸುತ್ತಾರೆ. ಇದು ನಾನು ಅನುಭವದಿಂದ ಕಂಡುಕೊಂಡ ಜ್ಞಾನವೆಂಬುದನ್ನು ಕೇಳುಗರಿಗೆ

ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಪ್ರಸ್ತುತಿ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

ಇದುವರೆಗೂ ಭಾವಗೀತೆಯನ್ನ ಕೇಳಿದಿರಿ. ಈಗ ಸ್ಟುಡಿಯೋ ಸಮಯ ಆಗಿದೆ 9:30. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದ ಜೊತೆಯಲ್ಲಿಯೇ ನಮ್ಮ ಈ ದಿನದ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಕೇಳುಗರು ಕಳಿಸಿರುವಂತಹ ಸಂದೇಶಗಳನ್ನ ಕೂಡ ನೋಡೋಣ. ಆರಂಭದಲ್ಲಿ ಒಂದು ಗೀತೆಯನ್ನ ಕೇಳೋಣ. ಕೇಳಿ ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆಯನ್ನ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯವಿರುವಂತಹ ಈ ಗೀತೆಗೆ ಬಿಎ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ. ಗೀತೆಯನ್ನ ಹಾಡಿದ್ದಾರೆ ಸಂಚಿತ್ ಹೆಗಡೆ ಮತ್ತು ಹರ್ಷಿಕಾ ದೇವನಾಥ್.

ಓಕೆ ಕೇಳುಗರೇ, ನಮ್ಮ ಈ ದಿನದ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಯಾವೆಲ್ಲ ಕೇಳುಗರು ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಹಿತ ನುಡಿ ಅಂತ ಒಂದು ಸಂದೇಶವನ್ನ ಕಳಿಸಿರುವಂತದ್ದು ಡಾಕ್ಟರ್ ಪ್ರಭಾಕರಯ್ಯ ವಿಎಸ್ ಅವರು. ಪ್ರೇರಣೆ, ಪ್ರೋತ್ಸಾಹ ಮತ್ತು ಪ್ರಯತ್ನ, ಈ ಮೂರು ವಿಚಾರಗಳು ನಮ್ಮ ಜೀವನವನ್ನು ಮಾರ್ಪಾಡಿಸಬಲ್ಲವು ಅನ್ನೋ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ ತಮಗೆ. ಹಾಗೆ ದಿನಕ್ಕೊಂದು ಮಾತು, ಬೆಳಕಾದರೆ ಸೂರ್ಯ, ಮುಳುಗಿದರೆ ಚಂದ್ರ, ಬದುಕಿದ್ದರೆ ಹೋರಾಟ, ನಿಂತರೆ ಸಾವು, ಜೀವನದಲ್ಲಿ ಮುನ್ನುಗ್ಗು ನಿಲ್ಲಬೇಡ, ಯಶಸ್ಸು ನಿನ್ನದಾಗುತ್ತೆ ಅಲ್ಲವೇ ಅಂತ ಹೇಳ್ತಾ ಇರೋದು ಹೊನ್ನೂರಲ್ಲಿ ಅವರು. ಶುಭ ದಿನ, ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭ ಮುಂಜಾನೆ. ಇನ್ನು ಮುಂದಿನ ಸಂದೇಶ ಯಾರ್ದು ಅಂತ ನೋಡೋಣ. ಮುಂದಿನ ಸಂದೇಶ ಕಳಿಸಿರುವಂಥದ್ದು, ಕೇವಲ ಹೆಚ್ಚಿನ ಜ್ಞಾನ ಇದ್ರೆ ಸಾಲದು, ಅದನ್ನು ಉಳಿಸಿಕೊಂಡು ಹೋಗಲು ತುಂಬ ತಾಳ್ಮೆ ಮತ್ತು ವಿವೇಚನೆ ಮುಖ್ಯ ಎಂಬ ಸ್ಫೂರ್ತಿದಾಯಕ ಶುಭ ನುಡಿ ನನಗಂತೂ ನನ್ನ ಹೃದಯ ಮುಟ್ಟಿತು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ತಮಗೂ ಕೂಡ ಧನ್ಯವಾದ ಸಂದೇಶಕ್ಕಾಗಿ. ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲ ತೇಲಿ ಮತ್ತೆ ಮನೆಯವರು, ಆತ್ಮೀಯ ನಿರೂಪಕರಾದ ಸೀಮಾ ಮೇಡಮ್ ಅವರಿಗೆ ಶುಭ ಮುಂಜಾನೆ, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭ ಮುಂಜಾನೆ. ಬುದ್ಧನ ಕುರಿತಾದ ಒಂದು ಧಾರ್ಮಿಕ ವಿಚಾರ, ಆತನ ಬೋಧನೆಗಳ ವಿವರಣೆ ಜೊತೆಗೆ ಭಕ್ತಿ ಹಾಡುಗಳನ್ನು ಕೇಳಿ ತುಂಬ ಆನಂದ ಆಯಿತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಓಕೆ, ಮುಂದಿನ ಸಂದೇಶ ನೋಡೋಣ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಇವರು ಸಂದೇಶವನ್ನು ಕಳಿಸಿರುವಂಥದ್ದು, ನಮನ ಕಾರ್ಯಕ್ರಮದಲ್ಲಿ ನೀವು ಪ್ರಸಾರ ಮಾಡಿದ ಲಕ್ಷ್ಮೀ ಭಕ್ತಿಗೀತೆಗಳು ಜೊತೆಗೆ ಬಾರೆ ಗೌರಿ ಪೂಜಿಸುವೆನು ಈ ಭಕ್ತಿಗೀತೆ ತುಂಬ ಚೆನ್ನಾಗಿತ್ತು, ಜೊತೆಗೆ ಮಹಾಬೋಧಿ ಟೆಂಪಲ್ ಹಾಗೆ ಟಾವಾ ಟೆಂಪಲ್, ಗೋಲ್ಡನ್ ಟೆಂಪಲ್ ಹೀಗೆ ಹಲವು ಮಠಗಳ ಪರಿಚಯದ ಜೊತೆಗೆ ಸಂದೇಶ ಮತ್ತು ಮಾಹಿತಿ ಚೆನ್ನಾಗಿತ್ತು. ನಾನು ಸಾಮಾನ್ಯವಾಗಿ ಅನಿಸಿಕೆ ಸಂದೇಶ ಕಳಿಸೋದು ತುಂಬ ಕಡಿಮೆ, ಇವತ್ತು ನಮನ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು, ಅದಕ್ಕೆ ಸಂದೇಶ ಕಳಿಸಿದ್ದೇನೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಮ್ಮ ಕಾರ್ಯಕ್ರಮದ ಕುರಿತಾಗಿ ಸಂದೇಶವನ್ನು ಕಳಿಸ್ತಾ ಇರಿ ಅಂತ ಹೇಳ್ತಾ ತಮಗೂ ಕೂಡ ಹಾಗೆ ತಮ್ಮ ಸಂದೇಶಕ್ಕೂ ಕೂಡ ಧನ್ಯವಾದಗಳು. ಇನ್ನು ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರಾಳಿತ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ್, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ಬಿವಿ ಕೆಎಸ್ ಲೇಔಟ್ ಚಿತ್ರದುರ್ಗ. ಶುಭೋದಯ ಸೀಮಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ಶುಭೋದಯ. ಬೆಳಕಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ಒಂಬತ್ತನೇ ಅವತಾರ ಬುದ್ಧನ ಅವತಾರದ ಬಗ್ಗೆ ನೀವು ನೀಡಿದ ವಿವರಗಳು, ಪೌರಾಣಿಕ ಮಹತ್ವ, ಮಾಹಿತಿ, ಹಿನ್ನೆಲೆ ತುಂಬ ವಿವರವಾಗಿ ಹಾಗೂ ಅರ್ಥಪೂರ್ಣವಾಗಿ ಮೂಡಿಬಂತು. ಇನ್ನು ಭಕ್ತಿಗೀತೆಗಳು 7:45 ಚಿತ್ರಗೀತೆಗಳು, 8:30 ಚಿತ್ರಗೀತೆಗಳು ತುಂಬ ಮಧುರವಾಗಿ ಮೂಡಿಬಂದವು. ಹಾಗೂ ರೈಲ್ವೆಯ ಡೈಮಂಡ್ ಕ್ರಾಸಿಂಗ್ ಬಗ್ಗೆ ನೀವು ನೀಡಿದ ವಿವರ ಹಾಗೆ ಮಾಹಿತಿ ತುಂಬ ಉಪಯುಕ್ತಕರವಾಗಿತ್ತು. ಹಾಗೆ ಗಾಂಧಿ ಸ್ಮೃತಿ ಕೂಡ ಚೆನ್ನಾಗಿತ್ತು, ಅದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶವನ್ನು ಕಳಿಸಿದ್ದಕ್ಕಾಗಿ. ಮತ್ತಷ್ಟು ಸಂದೇಶಗಳು ಇದೆ, ನೋಡೋಣ ಕಾರ್ಯಕ್ರಮದಲ್ಲಿ. ಮುಂದಿನ ಗೀತೆಯನ್ನು ಕೇಳೋಣ, ಆಚಾರ್ ಅಂಡ್ ಕೋ ಚಿತ್ರದಿಂದ.

ಓಕೆ ಕೇಳಕರೆ, ಮುಂದಿನ ಸಂದೇಶ ಯಾರ್ದು ಅಂತ ನೋಡೋಣ. ಮೀರಾ ನಾಡಿಗ್ ಉಪನ್ಯಾಸಕ್ಕೆ ಚಿತ್ರದುರ್ಗ ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭೋದಯ. ಈ ದಿನದ ದುರ್ಗೋದಯದ ಎಲ್ಲ ಕಾರ್ಯಕ್ರಮಗಳು ಸುಂದರವಾಗಿ ಮೂಡಿ ಬರ್ತಾ ಇದೆ. ನಮನದಲ್ಲಿ ವಿಷ್ಣುವಿನ ದಶಾವತಾರದಲ್ಲಿ ಬುದ್ಧನ ಅವತಾರ ಕುರಿತ ಮಾಹಿತಿ, ಸಂಗೀತದ ಕುರಿತಾದ ಚಿಂತನೆ ಅರ್ಥಪೂರ್ಣವಾಗಿತ್ತು, ಆರೋಗ್ಯ ಬಿಂದು ಉತ್ತಮವಾಗಿತ್ತು ಹಾಗೂ ನಲ್ನುಡಿಯಲ್ಲಿ ಬಾಹ್ಯ ಬೋಧನೆಗಿಂತ ಆಂತರಿಕ ಪರಿಶುದ್ಧಿ ಮುಖ್ಯ ಎಂಬ ಪೂರ್ಣ ಮಾತುಗಳು ಇಷ್ಟ ಆಯಿತು. ಹಾಗೆ ಗಾಂಧಿ ಸ್ಮೃತಿ ಚೆನ್ನಾಗಿ ಮೂಡಿ ಬಂತು. ಒಟ್ಟಾರೆ ಎಲ್ಲ ಕಾರ್ಯಕ್ರಮಗಳು ಸೊಗಸಾಗಿದೆ, ಕೇಳ್ತಾ ಇದ್ದೀವಿ. ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ. ಹೀಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರೋಡಿಂದ ಸಂದೇಶವನ್ನು ಕಳಿಸಿರುವಂತದ್ದು. ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ನಮಸ್ತೆ. ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿ ಗೀತೆಗಳ ಜೊತೆಗೆ ವಿಷ್ಣು ಮತ್ತು ಬುದ್ಧರ ಸತ್ಯ ಅಹಿಂಸೆಯ ಬಗ್ಗೆ ವಿವರವಾಗಿ ತಿಳಿಸುತ್ತಾ ರೈತರ ಸಲಹೆ, ಹಾಗೆ ಆರೋಗ್ಯ ಬಿಂದು, ಹಾಗೆ ಭಾವಗೀತೆಗಳನ್ನ ಕೇಳಿಸ್ತಾ, ಇನ್ನು ಚಲನಚಿತ್ರದ ಹಲವಾರು ಹಾಡುಗಳು, ಹಾಗೆ ಗಾಂಧಿ ಸ್ಮೃತಿ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂತು. ಹಾಗಾಗಿ

ತಮಗೆ ತುಂಬು ಹೃದಯದ ಧನ್ಯವಾದಗಳು, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಮುಂದಿನ ಸಂದೇಶ ಬಂದಿದೆ. ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಕೇಳ್ತಾ ಇದ್ದಾರೆ. ಬಿಸಿ ಬಿಸಿ ಕಾಫಿ ಆಯ್ತಾ ಅಂತ. ಓಕೆ, ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ನಮ್ಮ ತಲೆಗೆ ಕಸರತ್ತು ಕೊಡುವ ಒಂದು ಪ್ರಶ್ನೆ. 8:10 ಪ್ರಸಾರವಾದ ಹೊಸ ಹಾಡು ಜೀವ ಹೂ ಆಗಿದೆ. ಈ ಹಾಡು ತುಂಬಾ ಇಷ್ಟ ಆಯಿತು. ಇನ್ನು 8:30 ಡೈಮಂಡ್ ಕ್ರಾಸಿಂಗ್ ವಿಷಯ ತುಂಬಾ ಅರ್ಥಪೂರ್ಣವಾಗಿತ್ತು. ಯಾಕೆಂದ್ರೆ ನಮಗೆ ಗೊತ್ತಿಲ್ಲದ ಎಷ್ಟೋ ವಿಚಾರಗಳನ್ನ ನಾವು ಆಕಾಶವಾಣಿ ಚಿತ್ರದುರ್ಗದ ಮೂಲಕ ತಿಳಿದುಕೊಳ್ತೇವೆ, ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ತೇವೆ. ಮತ್ತು ನಲ್ನುಡಿ ಹಿತನುಡಿ ಮಾತುಗಳು, ಹಾಗೆ ಸುಮಧುರ ಚಿತ್ರಗೀತೆಗಳು, ಹಾಗೆ ನಿಮ್ಮ ಸುಮಧುರ ನಿರೂಪಣೆ, ಇವೆಲ್ಲವೂ ನಮ್ಮ ಮನಸ್ಸಿಗೆ ಖುಷಿ ಕೊಟ್ಟವು ಮೇಡಮ್, ಧನ್ಯವಾದ ಅಂತ ಹೇಳ್ತಾ ಇರೋದು ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ. ತಮಗೂ ಕೂಡ ಧನ್ಯವಾದ. ಹೀಗೆ ಕಾರ್ಯಕ್ರಮವನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ಓಕೆ ಮುಂದಿನ ಸಂದೇಶವನ್ನ ಕಳಿಸಿರುವಂತದ್ದು ಯಾರು? ಓಕೆ, ಉಮೇಶ ಸಿರಿಗೆರೆ ಅವರು ಸಂದೇಶವನ್ನ ಕಳಿಸಿದ್ದಾರೆ.

ಹಾಗೆ ಸುಮಧುರ ಚಿತ್ರಗೀತೆಗಳು ಹಾಗೆ ನಿಮ್ಮ ಸುಮಧುರ ನಿರೂಪಣೆ ಇವೆಲ್ಲವೂ ನಮ್ಮ ಮನಸ್ಸಿಗೆ ಖುಷಿ ಕೊಟ್ಟವು ಮೇಡಮ್, ಧನ್ಯವಾದ ಅಂತ ಹೇಳ್ತಾ ಇರೋದು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ತಮಗೂ ಕೂಡ ಧನ್ಯವಾದ. ಹೀಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಓಕೆ ಮುಂದಿನ ಸಂದೇಶವನ್ನು ಕಳಿಸಿರುವಂಥದ್ದು ಯಾರು? ಓಕೆ, ಉಮೇಶ ಸಿರಿಗೆರೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಇವರು ಗಾಂಧಿ ಸ್ಮೃತಿ ಕಾರ್ಯಕ್ರಮದಲ್ಲಿ ಬಂದಂತಹ ಚಿಂತನೆಯ ಬಗ್ಗೆ ಮತ್ತೊಮ್ಮೆ ಆ ಸಂದೇಶದಲ್ಲಿ ಆ ಮಾತುಗಳನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು ಉಮೇಶ ಸಿರಿಗೆರೆ ಅವರೇ ಸಂದೇಶ ಕಳಿಸಿದ್ದಕ್ಕಾಗಿ. ಓಕೆ, ಮುಂದಿನ ಸಂದೇಶ ಯಾರ್ದು ಅಂತ ನೋಡೋಣ. ನಮಸ್ತೆ ಆಕಾಶವಾಣಿ ಶುಭೋದಯ ನಿರೂಪಕರಿಗೆ ಅಂತ ಹೇಳ್ತಾ ಇದ್ದಾರೆ, ಹಾಗೆ ಕೇಳುಗರಿಗೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭೋದಯ. ಬೆಳಗ್ಗೆ ಪ್ರಸಾರವಾಗುವ ಶುಭ ನುಡಿ, ನಮನ ಭಕ್ತಿಗೀತೆ, ಭಾವಗೀತೆ, ಹಾಗೆ ರಾಜಾಜಿ ಉದ್ಯಾನವನ ಮತ್ತು ರೈಲು ಮಾಹಿತಿ ಬಹಳ ಚೆನ್ನಾಗಿತ್ತು, ಧನ್ಯವಾದ ಅಂತ ಹೇಳ್ತಾ ಇರೋದು ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್, ಸರೋಜಾ, ಸಂಜಯ್, ಧನ್ಯ, ಮುದಿಮಲ್ಲಪ್ಪ ಮತ್ತು ಕಸ್ತೂರಮ್ಮ. ತಮಗೂ ಕೂಡ ಧನ್ಯವಾದ ಸಂದೇಶವನ್ನು ಕಳಿಸಿರೋದಕ್ಕೆ. ಇನ್ನು ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು ಎನ್ ಜಿ ಹಳ್ಳಿ ಕಪ್ಪಳ ಗ್ರಾಮದಿಂದ ಶುಭೋದಯ ಅನ್ನೋ ಒಂದು ಸಂದೇಶವನ್ನು ಕಳಿಸಿದ್ದಾರೆ, ತಮಗೂ ಕೂಡ ಶುಭೋದಯ. ಇನ್ನು ಸೋಮನಾಥ್ ಮತ್ತು ಕಲ್ಪಶ್ರೀ ಅವರು ಅಕ್ಕ ತಂಗಿಯರ ಶ್ರೀ ಕ್ಷೇತ್ರವಾದ ಮಟ್ರಳ್ಳಿಯಿಂದ. ಓಕೆ, ಇವರು ಹೇಳ್ತಾ ಇದ್ದಾರೆ ಗಾಂಧಿ ಸ್ಮೃತಿ ಮನ ಮುಟ್ಟುವಂತಿತ್ತು, ಹಾಗೆ ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್ ಅಂತ ಹೇಳಿ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ತಮಗೂ ಕೂಡ ಧನ್ಯವಾದ, ಹಾಗೆ ಶುಭ ದಿನ. ಇನ್ನು ಮುಂದಿನ ಸಂದೇಶವನ್ನು ನೋಡೋದಾದರೆ ನಲ್ಮೆಯ ಆಕಾಶವಾಣಿ ನಿರೂಪಕರಿಗೆ ಬೆಳಗಿನ ಶುಭೋದಯಗಳು, ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭೋದಯ, ನಮಸ್ತೆ. ಯಾರಿದು? ಬಾಗೇನಾಳ್ ರಮ್ಯಾ, ನಿತಿನ್, ಸುರೇಶ್, ಯಶ್ವಂತ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗ್ಗೆ ಶುಭ ನುಡಿ ಅರ್ಥಪೂರ್ಣವಾಗಿತ್ತು, ನಮನ ಭಕ್ತಿಗೀತೆಗಳ ಜೊತೆ ನೀವು ನೀಡಿದ ಮಾಹಿತಿ ಸೊಗಸಾಗಿತ್ತು, ಆರೋಗ್ಯ ಬಿಂದುವಿನಲ್ಲಿ ಹೇಳಿದ ಮಾಹಿತಿ ಉಪಯುಕ್ತವಾಗಿತ್ತು, ಇನ್ನು ನಲ್ನುಡಿ ಬಹಳ ಅರ್ಥಪೂರ್ಣವಾಗಿತ್ತು, ಹಾಗೆ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಡೆಸ್ಕೊಡ್ತಾರ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶವನ್ನು ಕಳಿಸಿದ್ದಕ್ಕಾಗಿ. ಓಕೆ, ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ, ಮುಂದಿನ ಗೀತೆಯನ್ನ ಕೇಳೋಣ. ಬಹುಕೃತ ವೇಷಂ ಚಿತ್ರದ ಗೀತೆಯನ್ನ ಕೇಳಿ ಕಾರ್ತಿಕ್ ಮತ್ತು ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಕವಿರಾಜ್ ಅವರದ್ದು.

ಕೇಳುಗರೇ ಗಮನಿಸಿ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜಿನಿ ಕರೆಕೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳೋದಕ್ಕಾಗಿ ನೀವು ಅಂದರೆ ಗ್ರಾಮೀಣ ಮಹಿಳೆಯರು ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಿ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ದ ಗ್ರೇಟ್ ಸ್ಟೋರಿ ಆಫ್ ಸೋಡಾಬುಡ್ಡಿ ಚಿತ್ರದ ಗೀತೆಯನ್ನ.

ಓಕೆ, ನಮ್ಮ ಈ ದಿನದ ಕಾರ್ಯಕ್ರಮದ ಕುರಿತಾಗಿ ಬಂದಿರುವಂತಹ ಮುಂದಿನ ಸಂದೇಶ. ಓಕೆ, ರೂಪಾ ಪರಮೇಶ್ ರಕ್ಷಿತ ಧನ್ಯ ಪಿ ಎಸ್ ಎಂ ಲೇಔಟ್ ಚಿತ್ರದುರ್ಗ, ನಮಸ್ತೆ ಶುಭೋದಯ ಗುಡ್ ಮಾರ್ನಿಂಗ್ ಸೀಮಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ವೆರಿ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ನಿಮ್ಮ ಜೊತೆ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಈಗ ತಾನೇ ಬರ್ತಾ ಇರುವಂತಹ ಗೀತೆಗಳು ಸೂಪರ್ ಮೇಡಮ್, ಫಸ್ಟ್ ಟೈಮ್ ಕೇಳ್ತಾ ಇರೋದು, ಧನ್ಯವಾದ ಅನ್ನೋ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಓಕೆ, ಇನ್ನೊಂದು ಸಂದೇಶ ಮತ್ತೆ ಉಮೇಶ ಸಿರಿಗೆರೆ ಅವರು ಕಳಿಸಿದ್ದಾರೆ. ನನಗೆ ಕಾರ್ಯಕ್ರಮದಲ್ಲಿ ಕೆಲವು ಅನಿಸಿಕೆಗಳನ್ನ ಹೇಳ್ತೀನಿ, ಆದರೆ ನೀವು ಸಂದೇಶವನ್ನ ಪೂರ್ತಿಯಾಗಿ ಓದೋದಿಲ್ಲ ಅನ್ನೋ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಉಮೇಶ ಸಿರಿಗೆರೆ ಅವರೇ, ನೀವು ಕಳಿಸಿರೋ ಸಂದೇಶ ಗಾಂಧಿ ಸ್ಮೃತಿಯ ಕುರಿತು ಕಳಿಸಿದ್ದೀರಾ. ಈಗ ತಾನೇ ನಾವು ಅದೇ ಪ್ರಸಾರ ಮಾಡಿರುವಂತಹ ಮಾತುಗಳನ್ನೇ ನೀವು ಮತ್ತೊಮ್ಮೆ ಕಳಿಸಿರೋದ್ರಿಂದ ಸಮಯದ ಅಭಾವ ಇರುತ್ತೆ ಅಲ್ವಾ, ಹಾಗಾಗಿ ಓದೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಸಂದೇಶ ಏನಿದೆ ಅದನ್ನು ಚಿಕ್ಕದಾಗಿ ಚೊಕ್ಕದಾಗಿ ಕಳಿಸಿ ಅಂತ ಹೇಳ್ತಾ ಸಂದೇಶ ಕಳಿಸಿದಂತಹ ನಮ್ಮ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಲವ್ 360 ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಸಿದ್ದ ಶ್ರೀರಾಮ್.

ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಇನ್ನೊಂದು ಸಂದೇಶ ಇದೆ ನೋಡೋಣ. ಪ್ರಭಾಕರಯ್ಯ ಚೈತ್ರ ಎನ್ಮಠದ್, ದೀಪ ಪಿ ರುದ್ರೇಶ್ ಹಾಗೆ ಸಂಗೀತ ಆರ್ ಸಿದ್ದು ಮಠದ್, ಸಿದ್ದು ಆರ್ ಮಠದ್, ಹಂಪನೂರು ಗ್ರಾಮ, ಚಿತ್ರದುರ್ಗ ತಾಲೂಕು, ಕಲ್ಲಿನಕೋಟೆಯ ನಮ್ಮ ಹೆಮ್ಮೆಯ ಆಕಾಶವಾಣಿ ಚಿತ್ರದುರ್ಗದ ಸಿಬ್ಬಂದಿಗಳಿಗೆ ಹಾಗೆ ನಿರೂಪಕರಾದಂತಹ ಸೀಮಾ ಮೇಡಮ್ ಅವರಿಗೆ ಶುಕ್ರವಾರದ ಮುಂಜಾನೆಯ ವಂದನೆಗಳು. ನಿಮ್ಮ ನಿರೂಪಣೆ ಸೂಪರ್, ಧನ್ಯವಾದಗಳು ಅನ್ನೋ ಒಂದು ಸಂದೇಶವನ್ನು ಕಳಿಸಿದ್ದೀರಾ. ಧನ್ಯವಾದ ತಮಗೂ ಕೂಡ ಸಂದೇಶವನ್ನು ಕಳಿಸಿದ್ದಕ್ಕಾಗಿ.

0: ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಈಗ ಸ್ಟುಡಿಯೋ ಸಮಯ 10:24. ಇದೀಗ ಕೇಳಿ ಜನರಂಜಿನಿ ಕರೆಗೊಂದು ಗೀತೆ, ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಾಗಿ ಗ್ರಾಮೀಣ ಮಹಿಳೆಯರು ಕರೆ ಮಾಡಬೇಕಾದ ನಿಲಯದ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಓಕೆ ಕೇಳುಗರೆ, ಇಂದಿನ ಜನರಂಜನಿ ಕಾರ್ಯಕ್ರಮ ಕರೆಗೊಂದು ಗೀತೆ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಸುಮಾ. ಗುಡ್ ಮಾರ್ನಿಂಗ್ ಸುಮಾ.
1: ನಮಸ್ತೆ ಸೀಮಾ.
0: ಓಕೆ ನಮಸ್ತೆ. ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೊದಲನೇ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ತಮ್ಮ ಹೆಸರು?
2: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ದು.
1: ಸರಸ್ವತಿ ಅವರು ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ ಸರಸ್ವತಿ?
2: ನನಗೆ ಗಿರಿಕನ್ನಿ ಚಿತ್ರದಿಂದ ಮೇಡಮ್ ಕೂಡಿ ಬಾಳೋಣ ಸೇರಿ ದುಡಿಯೋಣ ಅಂತ.
1: ಯಾಕಿಷ್ಟ
2: ಈ ಹಾಡು? ಒಟ್ಟಿಗೆ ಈ ಮಳೆಗಾಲದಲ್ಲಿ ಒಟ್ಟಿಗೆ ಕೂಡಿ ಸೇರಿದ್ರೆ ಒಳ್ಳೇದು ಮೇಡಮ್.
1: ನಿಮ್ ಕಡೆ ಮಳೆ ಸಾಕಷ್ಟು ಇದೆ ಅನ್ಸುತ್ತೆ ಅಲ್ವಾ?
2: ನಮ್ಮಲ್ಲಿ ಮಳೆ ಮೇಡಮ್ ಬಿಟ್ಟಾಗೆ ಮೊನ್ನೆಯಿಂದ ಬಂತು, ಇವತ್ತು ಸ್ವಲ್ಪ ಬಿಟ್ಟು ಉಂಟು ಮೇಡಮ್.
1: ಏರಳವಾಗಿ ಮಳೆ ಬರ್ತಾ ಇದೆ.
2: ಜೋರಾಗಿ ಮಳೆ ಗಾಳಿ ಎಲ್ಲ ಬಂತು ಮೇಡಮ್, ಕರೆಂಟ್ ಇರ್ಲಿಲ್ಲ ನಮಗೆ.
1: ಅಲ್ಲ, ನಮ್ಗೆ ತುಂಬಾ ಕೆಲಸಗಳಲ್ಲಿ ಕರೆಂಟ್ ಅವಶ್ಯಕತೆ ಇರುತ್ತೆ ಅಲ್ವಾ, ವಿದ್ಯುತ್ ಇಂದು ಇಲ್ದೆ ಹೋದಾಗ ಆ ಸಮಯ ಆತರ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ ನೀವು?
2: ಇನ್ವರ್ಟರ್ ಇದ್ರೆ ಸರ್ ಒಂದು ದಿವಸ ಎರಡು ದಿವಸಕ್ಕೆ ಬರ್ತದೆ ಮೇಡಮ್, ಮತ್ತೆ ಕರೆಂಟ್ ಬೇಕು. ಅವರಿಗೆ ಫೋನ್ ಮಾಡುವಾಗ ಹೇಳ್ತಾರೆ ಕೆಜಿ ಅವರು ಈಗ ಸರಿ ಮಾಡಿಕೊಂಡಿದ್ದಾರೆ, ಬರ್ತದೆ ಬರ್ತದೆ ಅಂತ ಹೇಳ್ತಾರೆ ಮೇಡಮ್. ಫೋಟೋಕ್ಕೆಲ್ಲ ಬೇಕಾಗ್ತದಲ್ಲ ಮೇಡಮ್?
1: ಹೌದು,
0: ತುಂಬಾನೇ ಅವಶ್ಯಕತೆ ಇರುತ್ತೆ. ಓಕೆ ಸರಸ್ವತಿ ಅವರೇ, ಧನ್ಯವಾದ ಕರೆ ಮಾಡಿದಕ್ಕೆ. ನಿಮ್ಮ ನೆಚ್ಚಿನ ಗೀತೆ ಆಗುತ್ತೆ.
1: ನಮಸ್ತೆ.
0: ಓಕೆ ಸರಸ್ವತಿ ಅವರು ಕರೆ ಮಾಡಿದ್ರು ಗಿರಿಕನ್ಯೆ ಚಿತ್ರದ ಗೀತೆಗಾಗಿ. ಕೇಳಿ ಈ ಚಿತ್ರದ ಗೀತೆಯನ್ನ.

0: ಓಕೆ, ಕಾರ್ಯಕ್ರಮದ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ಓಕೆ,
0: ಬಾಗೇನಾಳಿಂದ ರಮ್ಯ ಅವರು. ಹೇಳಿ ರಮ್ಯ ಅವ್ರೆ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಹೇಳಿ, ಯಾವ ಗೀತೆ ಬೇಕು ನಿಮ್ಗೆ?
1: ನಮಗೆ ಭಕ್ತ ಪ್ರಹ್ಲಾದ ಚಲನಚಿತ್ರದ ಕಮಲ ನಯನ ಕಮಲ ಮೇಡಮ್.
2: ಭಕ್ತ ಪ್ರಹ್ಲಾದ ಚಿತ್ರದ?
1: ಹೌದು ಮೇಡಮ್.
2: ಓಕೆ, ಹಾಡ್ ಯಾವ್ದು ಹೇಳಿ?
1: ಕಮಲ ನಯನ ಕಮಲ
2: ನಯನ.
0: ಓಕೆ
2: ಓಕೆ ರಮ್ಯಾ, ಕಾರ್ಯಕ್ರಮ ಕೇಳ್ತಾ ಇರ್ತೀರಾ?
1: ಹಾ ಮೇಡಮ್, ಕೇಳ್ತಾ ಇರ್ತೀವಿ ಮೇಡಮ್.
2: ಓಕೆ, ಯಾವೆಲ್ಲ ಕಾರ್ಯಕ್ರಮಗಳು ನಿಮ್ಗೆ ಇಷ್ಟ ಆಗುತ್ತೆ?
1: ನಮಗೆ
0: ರಮ್ಯಾ, ಎಲ್ಲ ಕಾರ್ಯಕ್ರಮಗಳನ್ನ ಹೀಗೆ ಕೇಳ್ತಾ ಇರಿ.
2: ಹೇಳಿ. ಓಕೆ, ಹೀಗೆ ನಿರಂತರವಾಗಿ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ.
0: ಧನ್ಯವಾದ.
2: ಧನ್ಯವಾದಗಳು.
0: ಓಕೆ, ಭಕ್ತ ಪ್ರಹ್ಲಾದ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಟಿ ಜಿ ಲಿಂಗಪ್ಪ, ಗೀತೆಯನ್ನ ಹಾಡಿದ್ದಾರೆ ಪಿ ಜಯಚಂದ್ರನ್.

0: ಓಕೆ ಸುಮಾ, ಮುಂದಿನ ಕರೆ ಯಾರ್ದು ಅಂತ ಮಾತಾಡೋಣ. ಹಲೋ,
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
1: ಮೆದೇಹಳ್ಳಿಯಿಂದ
0: ಕರೆ ಮಾಡ್ತಾ ಇದ್ದೀರಾ?
1: ಹೌದು ಮೇಡಮ್.
0: ಕಾರ್ಯಕ್ರಮ ಎಲ್ಲ ಕೇಳ್ತೀರಾ ಮಂಜುಳಾ ಅವರೇ?
1: ಹೌದು ಮೇಡಮ್, ಎಲ್ಲ ಕಾರ್ಯಕ್ರಮನೂ ಕೇಳ್ತೀವಿ ಮೇಡಮ್.
0: ಹೌದಾ, ಯಾವ ಕಾರ್ಯಕ್ರಮ ನಿಮ್ಗೆ ತುಂಬಾ ಅಚ್ಚುಮೆಚ್ಚಾಗಿದೆ?
1: ಮಾಹಿತಿ ಕೊಡೋ ಕಾರ್ಯಕ್ರಮ ಚೆನ್ನಾಗಿ ಬರುತ್ತೆ ಮೇಡಮ್, ಎಲ್ಲ ಕಾರ್ಯಕ್ರಮನೂ ಚೆನ್ನಾಗಿ ಬರುತ್ತೆ ಮೇಡಮ್.
0: ಓಕೆ, ಈ ದಿನದ ಕಾರ್ಯಕ್ರಮದಲ್ಲಿ ನಿಮಗೆ ಯಾವ ಗೀತೆ ಬೇಕು ಮಂಜುಳಾ ಅವರೇ? ಓಕೆ, ಖಂಡಿತವಾಗ್ಲೂ ಪ್ರಸಾರ ಮಾಡ್ತೀವಿ. ಧನ್ಯವಾದ ಕರೆ ಮಾಡಿದಕ್ಕೆ. ಓಕೆ, ಮಂಜುಳಾ ಅವರು ಕರೆ ಮಾಡಿದ್ರು ಮೆದೇಹಳ್ಳಿಯಿಂದ, ನಾಗರಹಾವು ಚಿತ್ರದ ಗೀತೆಗಾಗಿ. ಈ ಚಿತ್ರದ ಗೀತೆಗೆ ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ವಿಜಯ ಭಾಸ್ಕರ್, ಗೀತೆಯನ್ನ

0: ಓಕೆ, ಕಾರ್ಯಕ್ರಮದಲ್ಲಿನ ಮುಂದಿನ ಕರೆ ಯಾರ್ದು ಅಂತ ಮಾತಾಡೋಣ.
1: ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮ್ಯಾಮ್.
1: ಹೆಸರೇಳಿ.
2: ಸಕ್ಕರೆ ತಾಲೂಕು ಬಿರಸಾ ಬಳ್ಳಿಯಿಂದ ಅನುಜಾಕ್ಷಿ ಬಿಡವರೆ ಮಾತಾಡ್ತಾರೆ.
1: ಅನುಜಾಕ್ಷಿ ಅವರು, ಓಕೆ, ಏನ್ ಮಾಡ್ಕೊಂಡಿದ್ರಿ ಅನುಜಾಕ್ಷಿ ಅವರೇ?
2: ರೈತರು ಮೇಡಮ್.
1: ರೈತರು ಹೌದಾ? ಏನ್ ಏನ್ ನಡೀತಾ ಇದೆ ಇವಾಗ ನಿಮ್ಮ ಹೊಲದಲ್ಲಿ? ಏನ್ ಹಾಕಿದಿರಿ, ಏನ್ ಕತೆ?
2: ಹೊಲದಲ್ಲಿ ರೇಷ್ಮೆ ಹಾಕಿದೀವಿ, ಕಡ್ಡಿ ನಾಟಿ ಮಾಡಿದ್ವಿ, 20 ದಿವಸ ಆಯ್ತು. ಮತ್ತೆ ಸೌತೆಕಾಯಿ ಹಾಕಿದೀವಿ.
1: ಹೌದಾ? ಇವತ್ತು ಬಿಡುವಿತ್ತು ನಿಮಗೆ ಕರೆ ಮಾಡ್ಲಿಕ್ಕೆ. ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ?
2: ಇವತ್ತು ಪ್ರಳಯಂತಕ ಮೂವಿಯಿಂದ ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ ಆ ಸಾಂಗ್ ಬೇಕಿತ್ತು.
1: ಗೀತೆ ಹಾಕೋಣ. ಯಾವೆಲ್ಲ ಕಾರ್ಯಕ್ರಮಗಳು ಕೇಳ್ತಾ ಇರ್ತೀರಿ ನಮ್ಮ ನಿಲಯದಿಂದ ಪ್ರಸಾರವಾಗ್ತಕ್ಕಂಥದ್ದು?
2: ಕೃಷಿ ರಂಗ ಕೇಳ್ತಾರೆ,
1: ಸಮಯ ಸಿಕ್ಕಾಗಿಲ್ಲ ಕೇಳ್ತೀರಿ. ಓಕೆ ಅನುಜಾಕ್ಷಿ, ನಿಮ್ಮ ಗೀತೆ ಪ್ರಸಾರ ಆಗತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ.
2: ಧನ್ಯವಾದಗಳು.
1: ಧನ್ಯವಾದಗಳು.
0: ಓಕೆ, ಅನುಜಾಕ್ಷಿ ಅವರು ಕರೆ ಮಾಡಿದ್ರು ಪ್ರಳಯಾಂತಕ ಚಿತ್ರದ ಗೀತೆಗಾಗಿ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಶಂಕರ್ ಗಣೇಶ್, ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಓಕೆ, ಕಾರ್ಯಕ್ರಮದಲ್ಲಿನ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು?
1: ಶಾಲಿನಿ, ರೇಡಿಯೋದಿಂದ ದೂರ ಬನ್ನಿ.
0: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಶಾಲಿನಿ ಅವರೇ? ಕಂಜಿಗುಂಟೆ ಲಂಬಾಣಿ ಹಟ್ಟಿಯಿಂದ. ಓಕೆ, ಈ ದಿನ ನಿಮ್ಗೆ ಯಾವ ಗೀತೆ ಬೇಕು?
2: ಶಾಲಿನಿ,
1: ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
0: ಏನ್ ಮಾಡ್ಕೊಂಡಿದ್ದೀರಾ ಶಾಲಿನಿ ಅವರೇ?
2: ರೈತರು ಮೇಡಮ್.
0: ರೈತರು? ಏನ್ ಬೆಳೆ ಬೆಳೀತಿದ್ದೀರಾ?
2: ದಾಳಿಂಬೆ ಹಾಕಿದ್ವಿ, ಅಡಿಕೆ ಇದೆ, ತೆಂಗು ಇದೆ,
0: ಬಿಕ್ಕೆ ಹಣ್ಣಿದೆ,
2: ಸೀಬೆಕಾಯಿ.
0: ಮಾಡ್ತಾ ಇರ್ತೀರಾ, ಹಾಗೆ ಕಾರ್ಯಕ್ರಮ ಕೇಳ್ತಾ ಇರ್ತೀರಾ? ಓಕೆ, ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರವಾಗುತ್ತೆ. ಧನ್ಯವಾದ ಕರೆ ಮಾಡಿದಕ್ಕೆ. ಥ್ಯಾಂಕ್ ಯು. ಓಕೆ, ಶಾಲಿನಿ ಅವರು ಕರೆ ಮಾಡಿದ್ರು ಸೇವಂತಿ ಸೇವಂತಿ ಚಿತ್ರದ ಗೀತೆಗಾಗಿ. ಈ ಗೀತೆಯನ್ನ ಹಾಡಿದ್ದಾರೆ ವಿಜಯ ರಾಘವೇಂದ್ರ ಮತ್ತು ಶ್ರೇಯಾ ಘೋಷಾಲ್.

0: ಹಲೋ, ನಮಸ್ತೆ, ಹೆಸರೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾಗರತ್ನಮ್ಮ, ನಿಮ್ಮ ಧ್ವನಿನೇ ಸರಿಯಾಗಿ ಕೇಳಿಸ್ತಾ
1: ಇಲ್ಲ.
0: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ಹೊನ್ನೂರು ತಾಲೂಕು. ಓಕೆ, ಹೇಳಿ, ಯಾವ ಗೀತೆ ಬೇಕು ನಿಮಗೆ? ಓಕೆ, ನಿಮ್ಮ ಧ್ವನಿ ಯಾಕೋ ಸರಿಯಾಗಿ ಕೇಳ್ತಾ ಇಲ್ಲ, ಆದ್ರೆ ಗಜೇಂದ್ರ ಚಿತ್ರದ ಗೀತೆ ಬೇಕು ಅಂತ ಕೇಳಿದಿರಾ? ಖಂಡಿತವಾಗೂ ಪ್ರಸಾರ ಮಾಡ್ತೀವಿ.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಓಕೆ, ಮುಂದಿನ ಗೀತೆಯನ್ನ ಕೇಳೋಣ. ನಾಗರತ್ನಮ್ಮ ಅವರು ಕರೆ ಮಾಡಿದ್ರು. ಗಜೇಂದ್ರ ಚಿತ್ರದ ಗೀತೆಗಾಗಿ ಗೀತೆಯನ್ನ ಹಾಡಿದ್ದಾರೆ ಸಂಗಡಿಗರೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್.

ಓಕೆ ಸುಮಾ, ನಾಳೆ ಕೂಡ ಅಂದ್ರೆ 10 ಗಂಟೆಯಿಂದ ಒಂದು ಲೈವ್ ಪ್ರೋಗ್ರಾಂ ಪ್ರಸಾರ ಆಗುತ್ತೆ. ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನ ನೀಡೋಣ. ಕೇಳುಗರೇ ಗಮನಿಸಿ, ನಾಳೆ ಬೆಳಿಗ್ಗೆ 10 ಗಂಟೆಯಿಂದ 11

0: ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಗಲಿದೆ. ಕೇಳುಗರು ವಾಟ್ಸಪ್ ಮೂಲಕ ಸಂದೇಶವನ್ನ ಕಳಿಸಬಹುದು. ಅದಕ್ಕಾಗಿ ನೀವು ಬಳಸಬಹುದಾದ ನಿಲಯದ ಸಂಖ್ಯೆ 9448640273. ತಪ್ಪದೆ ಕೇಳಿ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆ. ಓಕೆ, ಜನರಂಜನೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ.
1: ಹಲೋ,
2: ಹಲೋ,
1: ನಮಸ್ತೆ. ನಿಮ್ ಹೆಸರು?
2: ಶಿವಮ್ಮ ಅಂತ.
1: ಶಿವಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
2: ಮೇಡಮ್, ನಾವು ಮದಕರಿಪುರದಿಂದ ಕರೆ ಮಾಡ್ತಿದ್ದೀನಿ.
1: ಓಕೆ, ಏನ್ ಮಾಡ್ಕೊಂಡಿದ್ದೀರಿ ಶಿವಮ್ಮ?
2: ನಾವು ಹೌಸ್ ವೈಫ್, ಮನೇಲಿ ಇರ್ತೀವಿ.
1: ಓಕೆ, ಕಾರ್ಯಕ್ರಮಗಳು ಕೇಳ್ತಾ ಇರ್ತೀರಿ ಆಕಾಶವಾಣಿ ಕಾರ್ಯಕ್ರಮಗಳೆಲ್ಲ?
2: ಹಾ ಮ್ಯಾಮ್, ಡೈಲಿ ಕೇಳ್ತೀವಿ ಮನೇಲಿ.
1: ನಿಮಗೆ ಇಷ್ಟವಾದ ಕಾರ್ಯಕ್ರಮ ಯಾವುದು?
2: ನಮಗೆ ಬೆಳಗ್ಗೆ ಹೊತ್ತು ಬರುತ್ತಲ್ಲ ಮ್ಯಾಮ್ ಹಾಡುಗಳು, ಮತ್ತೆ ಗೀತ ನೋಡಿ ಬರುತ್ತಲ್ಲ ಬಾಡಿಗೆ.
1: ಓಕೆ, ನಲ್ಲುಡಿ
2: ಅದು, ಮತ್ತೆ ಸಂಡೇ ಪ್ರೋಗ್ರಾಮ್ಸ್ ಮಕ್ಕಳಿಗೋಸ್ಕರ ಮಾಡಿದಿರಲ್ಲ?
1: ಹೌದು ಹೌದು,
2: ಅವೆಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ.
1: ಚಿಗುರು ಕಾರ್ಯಕ್ರಮ ಬರುತ್ತೆ, ಅನಂತರ 10 ರಿಂದ 11 ಗಂಟೆವರೆಗೂ ಲೈವ್ ಕೂಡ ಬರುತ್ತೆ ಅಲ್ವಾ?
2: ಹೌದು ಮ್ಯಾಮ್, ಅವೆಲ್ಲ ಪ್ರೋಗ್ರಾಮ್ ಚೆನ್ನಾಗಿ ಬರ್ತಿದೆ. ಮತ್ತೆ 8:30 ಅದೇ ಹಾಡ್ ಪ್ರಸಾರ ಮಾಡ್ಕಂತ ಮಾಹಿತಿ ಕೊಡ್ತಿರಲ್ಲ, ಒಳ್ಳೊಳ್ಳೆ ಮಾಹಿತಿ, ಅದು ತುಂಬಾ ಇಷ್ಟ ಆಯ್ತು ಮೇಡಮ್. ಮೊನ್ನೆ ಜಿಂಕೆ ಕೋಡುಗಳ ಬಗ್ಗೆ ಎಲ್ಲ ಮಾಹಿತಿ ಕೊಟ್ರೆ
1: ಇಷ್ಟ ಆಯ್ತು ನಿಮ್ಗೆ.
2: ಮತ್ತೆ ತೆಂಗಿನಕಾಯಿ ನೀರ್ ಹೆಂಗ್ ಬರುತ್ತೆ ಅಂತೆಲ್ಲ ಮಾಹಿತಿ ಕೊಟ್ರಲ್ಲ, ತುಂಬಾ ಚೆನ್ನಾಗಿ ಬರ್ತಿದಾವ್ ಮೇಡಮ್ ಪ್ರೋಗ್ರಾಮ್.
1: ಓಕೆ ಶಿವಮ್ಮ, ನಾವು ಮಾಹಿತಿ ಇನ್ಫಾರ್ಮೇಶನ್ ಕೊಡೋದೇನೆ ಒಳ್ಳೆ,
0: ನಿಮಗೆ ಒಂದು ಉಪಯುಕ್ತ ಆಗ್ಲಿ ಅಂತ. ನೀವು ಇಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರಲ್ಲ, ಅದೇ ಒಂದು ಸಂತೋಷ. ಓಕೆ, ನೀವು ಕೇಳಿದಂತಹ ನೆಚ್ಚಿನ ಗೀತೆ ಪ್ರಸಾರ ಮಾಡ್ತೀವಿ. ಧನ್ಯವಾದ ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು.
0: ಶಿವಮ್ಮ ಅವರು ಕರೆ ಮಾಡಿದ್ರು ಮೊಗ್ಗಿನ ಮನಸ್ಸು ಚಿತ್ರದ ಗೀತೆಗಾಗಿ. ಗೀತೆಯನ್ನ ಹಾಡಿದ್ದಾರೆ ಸೋನು ನಿಗಮ್, ಸಾಹಿತ್ಯ ಶಶಾಂಕ್, ಸಂಗೀತ ಮನೋಮೂರ್ತಿ.

0: ಓಕೆ, ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ಜನರಂಜನೆ ಕರೆಗೊಂದು ಗೀತೆ, ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿನ ಮುಂದಿನ ಕರೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
1: ನಾಗವೇಣಿ ಅಂತ.
0: ನಾಗವೇಣಿ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಏನ್ ಮಾಡ್ಕೊಂಡಿದ್ದೀರಾ ನಾಗವೇಣಿ ಅವರೇ? ಹೊಲದಲ್ಲಿ ಕೆಲಸ ಮಾಡ್ತೀರಾ? ಓಕೆ, ಹೇಳಿ, ಇವತ್ತು ಯಾವ ಗೀತೆಯನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ? ಹೌದಾ, ಹಾಡು ಹೇಳ್ತೀರಾ ನೀವು? ಹಾಡು ಹೇಳಕ್ ಬರಲ್ವಾ? ಓಕೆ, ಹಾಗಾದ್ರೆ ಕೇಳಿ ಆಯ್ತಾ, ನೀವು ನೆಚ್ಚಿರುವಂತಹ ಗೀತೆ ಪ್ರಸಾರ ಆಗುತ್ತೆ. ಧನ್ಯವಾದ. ಓಕೆ, ನಾಗವೇಣಿ ಅವರು ಕರೆ ಮಾಡಿದ್ರು ಪ್ರೇಮಾಚಾರಿ ಚಿತ್ರದ ಗೀತೆಗಾಗಿ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆಯನ್ನು ಹಾಡಿದ್ದಾರೆ ರಮೇಶ್ ಚಂದ್ರ.

0: ಕಾರ್ಯಕ್ರಮದ ಮುಂದಿನ ಕರೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಿಮ್ ಹೆಸರು?
1: ನಮ್ಮ ಹೆಸರು ನಿರ್ಮಲ ಅಂತ.
0: ನಿರ್ಮಲ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ವಿಜಯನಗರ ಜಿಲ್ಲೆ ಅರಸಳ್ಳಿ ತಾಲೂಕು ಚಿಟಿಗೆರೆಯಿಂದ ಮೇಡಮ್.
0: ಓಕೆ, ಏನ್ ಮಾಡ್ಕೊಂಡಿದ್ದೀರಿ ನಿರ್ಮಲ?
1: ನಾವು ಹೌಸ್ ವೈಫ್ ಮೇಡಮ್.
0: ಓಕೆ, ಕಾರ್ಯಕ್ರಮ ಕೇಳ್ತಾ ಇರ್ತೀರಾ? ಆಕಾಶವಾಣಿ ಇದು ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಗುವಂತ ಕಾರ್ಯಕ್ರಮಗಳು. ಹಲೋ ನಿರ್ಮಲ.
1: ಹೇಳಿ ಮೇಡಮ್, ಕೇಳಿಸ್ತದೆ.
2: ಹೇಳಿ, ನಿಮಗೆ ಯಾವ ಗೀತೆ ಬೇಕು ನಿರ್ಮಲ ಅವರಿಗೆ?
0: ಓಕೆ, ಗೀತೆ ಪ್ರಸಾರ ಆಗುತ್ತೆ. ನಿರ್ಮಲ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು, ನಮಸ್ತೆ.
2: ಓಕೆ, ನಿರ್ಮಲ ಅವರು ಕರೆ ಮಾಡಿದ್ರು ಎಸ್ ಪಿ ಸಾಂಗಲ್ಯಾನ ಭಾಗ ಎರಡು ಚಿತ್ರದ ಗೀತೆಗಾಗಿ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇರುವಂತಹ ಈ ಗೀತೆಯನ್ನು ಹಾಡಿದ್ದಾರೆ ಮಂಜುಳಾ.

0: ಓಕೆ, ಜನರಂಜನೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಯಾರ್ದು ಅಂತ ನೋಡೋಣ.
1: ಹಲೋ
0: ಹಲೋ
2: ಹಲೋ,
1: ನಮಸ್ತೆ. ಹೆಸರೇಳಿ ಹೆಸರೇಳಿ. ಮಲ್ಲಾಪುರ ಗೊಲ್ರಟ್ಟಿಯಿಂದ. ಓಕೆ, ನೀವು ರೇಡಿಯೋಯಿಂದ ದೂರ ಬನ್ನಿ, ಹೊರಗಡೆ ಬಂದಿದ್ದೀರಿ. ಓಕೆ, ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ?
2: ಮುನಿಯಾ ಫಿಲಂ ಇಂದ. ಓ ಚಂದ ಮಾಮಾ ನೀ ನಮ್ಮ ಮೇಡಮ್.
1: ಮುನಿಯಾ ಚಿತ್ರದಿಂದನಾ? ಓಕೆ ಓಕೆ, ಗೀತೆ ಪ್ರಸಾರ ಆಗತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು.
0: ಓಕೆ, ಈಗ ತಾನೇ ಕರೆ ಮಾಡಿದ್ರು ಮುನಿಯಾ ಚಿತ್ರದ ಗೀತೆಗಾಗಿ. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಮತ್ತು ಶ್ರೇಯಾ ಘೋಷಾಲ್.

0: ಓಕೆ ಕೇಳುಗರೆ, ಇನ್ನೇನು ಸಮಯ ಮುಗಿತಾ ಬಂತು. ಕರೆ ಮಾಡಿದಂತಹ ನಮ್ಮ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಇದುವರೆಗೂ ಜನರಂಜಿನಿ ಕರೆಗೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ನಡೆಸಿಕೊಟ್ಟವರು ನಾನು ಎಂ ಸೀಮಾ
1: ಹಾಗೂ ನಾನು ಸುಮಾ.
0: ತಾಂತ್ರಿಕ ಸಹಕಾರ ಮಿಲಿಂದ್ ಗುತ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

ಮುಂದಿನ ಕಾರ್ಯಕ್ರಮಗಳಿಗೆ ಸ್ವಾಗತ ಕೋರ್ತಾ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದೀನಿ ನಾನು ಸುಮಾ ಆರ್. ಸಮಯ ಸರಿಯಾಗಿ 11:14 ಇದೀಗ ಕೇಳಿ ಜನಪದ ಗೀತೆಗಳನ್ನು.

ಆತ್ಮೀಯ ರೈತ ಬಾಂಧವರೇ, ಈ ಸಂಜೆ 6:51 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಶೋಭಾ ಹೆಚ್ಬಿ, ಜಂಟಿ ಕೃಷಿ ನಿರ್ದೇಶಕರು, ಬೆಳೆ ವಿಮೆ ವಿಭಾಗ, ಬೆಂಗಳೂರು. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತೆ. ಇದೀಗ ಕೇಳಿ ಮತ್ತೊಂದು ಜನಪದ ಗೀತೆಯನ್ನು.

ಕೇಳುಗರೆ, ಇದೊಂದು ಪ್ರಕಟಣೆ. 2025-26 ಸಾಲಿನಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ವಿಕಲಚೇತನರಿಗಾಗಿ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಶುಲ್ಕ ಮರುಪಾವತಿ ಯೋಜನೆ, ವಿವಾಹ ಪ್ರೋತ್ಸಾಹಧನ ಯೋಜನೆ,

ನಿರಾಮಯ ಆರೋಗ್ಯ ವಿಮಾ ಯೋಜನೆ. ಈ ಯೋಜನೆಗಳ ಅರ್ಜಿ ನಮೂನೆಗಳನ್ನು www.dwdsc.kaar.nic.in ವೆಬ್ಸೈಟ್ನಲ್ಲಿ ನೇರವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಥವಾ ತಾಲೂಕು ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಿಂದ ಅಥವಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಹಾಗೂ ನಗರ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಗರ ಪುನರ್ವಸತಿ ಕಾರ್ಯಕರ್ತರುಗಳನ್ನು ಸಂಪರ್ಕಿಸಿ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿಗಳ ಕಚೇರಿ, ಬಾಲಭವನ ಆವರಣ, ಸ್ಟೇಡಿಯಂ ಹತ್ತಿರ, ಚಿತ್ರದುರ್ಗ. ದೂರವಾಣಿ ಸಂಖ್ಯೆ 0819942854 ಸಂಪರ್ಕಿಸಬಹುದು. ಇದೀಗ ಕೇಳಿ ಮತ್ತೊಂದು ಜನಪದ ಗೀತೆಯನ್ನು.

ಕೇಳುವರೆ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ ತ್ಯಾಜ್ಯ ನಿರ್ವಹಣೆ ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆಯನ್ನು ಕೇಳುವಿರಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಗುತ್ತೆ. ಕೇಳುಗರು ವಾಟ್ಸ್ಆಪ್ ಮೂಲಕ ನಮಗೆ ಸಂದೇಶವನ್ನು ಕಳಿಸಬಹುದು. ವಾಟ್ಸ್ಆಪ್ ಸಂಖ್ಯೆ 9448640273. ಕಾರ್ಯಕ್ರಮ ಪ್ರಸಾರವಾಗುತ್ತೆ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ. ಇನ್ನು ಜನಪದ ಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮತ್ತೊಂದು ಜನಪದ ಗೀತೆಯನ್ನು.

ಮೂವತ್ತು ನಿಮಿಷ ಒಂಬತ್ತು ಸೆಕೆಂಡುಗಳು. ಇದೀಗ ಮಾಹಿತಿ ಕಣಜ ಕಾರ್ಯಕ್ರಮ. ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಧಕರ ಪರಿಚಯದಲ್ಲಿ ವಚನ ಪಿತಾಮಹರೆಂದೇ ಖ್ಯಾತರಾಗಿದ್ದ ಡಾಕ್ಟರ್ ಫಗು ಹಳಕಟ್ಟಿಯವರ ಕುರಿತ ಮಾಹಿತಿಯನ್ನ ನಾನು ತಿಳಿಸ್ತಾ ಹೋಗ್ತೇನೆ. ಡಾಕ್ಟರ್ ಫಗು ಹಳಕಟ್ಟಿಯವರದು ವೈವಿಧ್ಯಮಯ ವ್ಯಕ್ತಿತ್ವ, ಶಿಕ್ಷಣ, ಸಾಹಿತ್ಯ ಮತ್ತು ಸಹಕಾರ ಕ್ಷೇತ್ರಗಳಿಂದ ಬಾಳು ಬಂಗಾರ ಎಂದು ತಿಳಿದವರು. ಕನ್ನಡ ಮತ್ತು ಕರ್ನಾಟಕ ಜೀವನದ ಉಸಿರಾಗಿತ್ತು. ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಎಂಬ ಕೀರ್ತಿಗೆ ಭಾಜನರಾದರು. ಶರಣರ ಜೀವನ ಮೌಲ್ಯಗಳನ್ನು ಕಾಲಾತೀತವಾದ ಕಾಲಗರ್ಭದಲ್ಲಿ ಹುದುಗಿ ಹೋಗಿದ್ದ ವಚನ ಸಾಹಿತ್ಯವೆಂಬ ಅನರ್ಘ್ಯ ರತ್ನವನ್ನು ಶೋಧಿಸಿ, ಅನ್ವೇಷಿಸಿ, ಸಂಗ್ರಹಿಸಿ, ಸಂಪಾದಿಸಿ, ಪ್ರಕಟಿಸಿ ಸಂಶೋಧನಾ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಒಂದು ವೇಳೆ ಶರಣ ಸಾಹಿತ್ಯದ ಕಡೆಗೆ ಲಕ್ಷ್ಯ ಹರಿಸದೇ ಹೋಗಿದ್ರೆ ಇಂದು ನಮಗೆ ಶಿವಶರಣರ ವಚನಗಳು ದೊರಕ್ತಾ ಇರಲಿಲ್ಲ. ಕತ್ತಲ ಕಾಲಗರ್ಭದಲ್ಲಿದ್ದ ವಚನಗಳನ್ನು ಒಬ್ಬ ಸಾಮಾನ್ಯ ವಕೀಲರಾಗಿದ್ದುಕೊಂಡು ಶರಣರ ತತ್ವಾದರ್ಶಗಳು ಅವರೊಳಗೆ ವಚನಗಳನ್ನು ಅವರು ಸಂಗ್ರಹಣೆ ಮಾಡಿದರು. ಇದೀಗ ಕೇಳೋಣ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ವಚನವನ್ನು.

ಕೇಳುಗರೆ, ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಫಗು ಹಳಕಟ್ಟಿಯವರ ಕುರಿತ ಮಾಹಿತಿಯನ್ನು ನಾನು ತಿಳಿಸ್ತಾ ಇದ್ದೆ. ಇವರ ಪೂರ್ಣ ಹೆಸರು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ. ಇವರು ಜುಲೈ 2ರಂದು 1880ರಲ್ಲಿ ಗುರುಬಸಪ್ಪ ಮತ್ತು ದಾನಮ್ಮ ದಂಪತಿಯ ಮಗನಾಗಿ ಧಾರವಾಡದಲ್ಲಿ ಜನಿಸ್ತಾರೆ. 3 ವರ್ಷ ಇದ್ದಾಗ ತಾಯಿಯನ್ನು ಕಳ್ಕೊಳ್ತಾರೆ. ಅಜ್ಜಿ ಬಸಮ್ಮನ ಆಶ್ರಯದಲ್ಲೇ ಇವರು ಬೆಳೀತಾರೆ. ಅಜ್ಜಿ ಹೆತ್ತ ತಾಯಿಗಿಂತಲೂ ಕೂಡ ಮಿಗಿಲಾಗಿ ಪ್ರೀತಿ ವಾತ್ಸಲ್ಯದಿಂದ ಓದಿಸಿ ಬೆಳೆಸಿದ್ದರಿಂದ ಆ ಪ್ರೀತಿಯಲ್ಲಿ ಫಕೀರಪ್ಪನವರ ವ್ಯಕ್ತಿತ್ವ ವಿಕಸನಕ್ಕೆ ನಾಂದಿ ಹಾಡಿತು. ಅಂದಿನ ದಿನಪತ್ರಿಕೆಗಳಲ್ಲಿ ಗುರುಬಸಪ್ಪನವರು ಅನೇಕ ಲೇಖನಗಳನ್ನು ಬರೀತಾ ಇದ್ರು. ಶಿಕ್ಷಕ, ಸಾಹಿತಿ, ಸಮಾಜ ಸುಧಾರಕರಾಗಿದ್ದರು. ಅನೇಕ ಕೃತಿ ಕೂಡ ರಚಿಸಿದರು. ಅದರಲ್ಲಿ ಮುಖ್ಯವಾದವುಗಳೆಂದರೆ ಸಿಕಂದರ ಬಾದಶಾಹನ ಚರಿತ್ರೆ, ಏಕನಾಥ ಸಾಧುಗಳ ಚರಿತ್ರೆ, ಫ್ರಾನ್ಸ್ ದೇಶದ ರಾಜ್ಯಕ್ರಾಂತಿ, ಇಂಗ್ಲೆಂಡ್ ದೇಶದ ಚರಿತ್ರೆ ಮುಂತಾದವು. ಫಗು ಹಳಕಟ್ಟಿಯವರು ಪ್ರಾಥಮಿಕ ಶಿಕ್ಷಣ ಧಾರವಾಡದಲ್ಲಿ ಪಡೀತಾರೆ. 1896ರಲ್ಲಿ ಮೆಟ್ರಿಕ್ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಇವರು ಪಾಸಾಗ್ತಾರೆ. ಮುಂಬಯಿ ಸೇಂಟ್ ಸೇವಿಯರ್ ಕಾಲೇಜಿನಿಂದ 1901ರಲ್ಲಿ ಬಿಎಸ್ಸಿ ದ್ವಿತೀಯ ದರ್ಜೆ, ಹಾಗೆ 1904ರಲ್ಲಿ ಎಲ್ಎಲ್ಬಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗ್ತಾರೆ. 1904ರಲ್ಲಿ ಬೆಳಗಾವಿಯಲ್ಲಿ ವಕೀಲಿ ವೃತ್ತಿಯನ್ನು ಇವರು ಆರಂಭ ಮಾಡ್ತಾರೆ. ಕೆಲವೇ ವರ್ಷಗಳಲ್ಲಿ ಜನಪ್ರಿಯ ವಕೀಲರಾದರು. 1923ರಲ್ಲಿ ಬಿಜಾಪುರಕ್ಕೆ ಬಂದು ನೆಲೆಸ್ತಾರೆ. ಅದೇ ವರ್ಷ ಅವರ ದಕ್ಷ ವಕೀಲಿ ವೃತ್ತಿಯನ್ನು ನೆನೆದು ಸರ್ಕಾರ ಅವರನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನಾಗಿ ನೇಮಕ ಮಾಡುತ್ತೆ. ಮಾಹಿತಿಯನ್ನು ಮುಂದುವರೆಸ್ತೇನೆ. ಇದೀಗ ಕೇಳಿ ಮತ್ತೊಂದು ವಚನವನ್ನು.

ಕೇಳುಗರೆ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಫಗು ಹಳಕಟ್ಟಿಯವರ ಕುರಿತ ಮಾಹಿತಿಯನ್ನು ನಾನು ತಿಳಿಸ್ತಾ ಇದ್ದೆ. ಇವರು ಸಿರಸಂಗಿ ಲಿಂಗರಾಜರ ವಿಚಾರಧಾರೆಗಳನ್ನು ಕೇಳಿ ಸಾಕಷ್ಟು ಇವರ ಮನಸ್ಸು ಗಟ್ಟಿಕೊಳ್ಳುತ್ತೆ. ವಿದ್ಯಾರ್ಥಿ ಜೀವನದಲ್ಲಿಯೇ ಸಾಹಿತ್ಯದತ್ತ ಇವರು ವಾಲ್ತಾರೆ. ವಕೀಲಿ ವೃತ್ತಿ ಪ್ರಾರಂಭಿಸಿದ ಬಳಿಕ ಆ ಹಂಬಲ ಹೆಚ್ಚಾಗಿ ಸಾಹಿತ್ಯ ರಚನೆಗೆ ತೊಡಗುತ್ತಾರೆ. ತಾಡವೋಲೆ ಹಸ್ತಪ್ರತಿಯನ್ನು ಸಂಗ್ರಹಿಸ್ತಾ ತೊಡಗ್ತಾರೆ. 1920 ಹೊತ್ತಿಗಾಗಲೇ 1,000 ಕಟ್ಟು ಸಂಗ್ರಹವಾಯಿತು. ಅವುಗಳನ್ನು ಪ್ರಕಟಿಸಬೇಕೆಂಬ ಹಂಬಲ ಕೂಡ ಹೆಚ್ಚಾಯಿತು. ಜನಪ್ರಿಯ ವಕೀಲರಾಗಿದ್ದರೂ ತಮ್ಮ ವೃತ್ತಿಯಲ್ಲಿ ಇಷ್ಟೇ ಫೀ ಅಥವಾ ಸಂಭಾವನೆ ಕೊಡಬೇಕು ಅನ್ನುವ ಕರಾರು ಅವರಿಗೆ ಇರಲಿಲ್ಲ. ಯಾರು ತಿಳಿದು ಕೊಡುತ್ತಾರೋ ಅಷ್ಟರಲ್ಲೇ ಸಂಸಾರವನ್ನು ತೂಗಿಸಬೇಕಿತ್ತು. ಫಕೀರಪ್ಪನವರು ಹಗಲಿರುಳು ಶ್ರಮವಹಿಸಿ ಮಾಡಿದ ಸಂಶೋಧನೆ ಮೂಲಕ ವಚನಶಾಸ್ತ್ರ ಪ್ರಸಾರ ಭಾಗ 1 ಗ್ರಂಥ ತಯಾರಾಯಿತು. ಹಾಗೆ ಅದನ್ನು ಮಂಗಳೂರಿನ ಬಾಷೆಲ್ ಮಿಷನ್ ಪ್ರೆಸ್ಸಿಗೆ 500 ರೂಪಾಯಿಗಳೊಂದಿಗೆ ಹಸ್ತಪ್ರತಿಯನ್ನು ಕೊಟ್ಟು ಕಳಿಸ್ತಾರೆ. ಅನಂತರವಾಗಿ ಹಳಕಟ್ಟಿಯವರಿಗೆ ಮುದ್ರಣ ಮಾಡಲು ಸಾಧ್ಯವಾಗೋದಿಲ್ಲ. ಆ ಸಂದರ್ಭದಲ್ಲಿ ಅದರ ಜೊತೆಗೆ ಅವರು ವಿಜಾಪುರಕ್ಕೆ ಬಂದು ನೆಲೆಸಿ ಅಲ್ಲಿಯೇ ವೃತ್ತಿಯನ್ನು ಮತ್ತು ಕೈಗೊಳ್ತಾರೆ. ಶರಣರ ವಚನ ಗ್ರಂಥ ಪ್ರಕಟಿಸುವ ಹಂಬಲ ಅತಿಯಾಗತ್ತೆ. 1923 ವಚನಶಾಸ್ತ್ರ ಸರಭಾಗ 1 ಪ್ರಕಟವಾಗುತ್ತೆ. ಈ ಕೆಲಸಕ್ಕೆ ಒಂದು ಸ್ವಂತ ಮುದ್ರಣಾಲಯವನ್ನು ಸ್ಥಾಪಿಸಬೇಕು ಅನ್ನುವಂಥದ್ದನ್ನು ಮನದಲ್ಲಿಟ್ಟುಕೊಂಡು 1925 ಇರುವ ಮನೆಯನ್ನೇ ಮಾರಿ ಹಿತಚಿಂತಕ ಮುದ್ರಣಾಲಯವನ್ನು ಇವರು ಸ್ಥಾಪನೆ ಮಾಡ್ತಾರೆ. ಹಗಲಿರುಳು ಮುದ್ರಿಸಿದ ಪ್ರತಿ ಅಧ್ಯಯನ ತಿದ್ದಿ ತೀಡಿ ಮುದ್ರಣಕ್ಕೆ ಹಾನಿಗೊಳಿಸುವಂತಹ ಕಾರ್ಯವನ್ನು ಇವರು ಕೈಗೊಳ್ತಾರೆ. ಕರ್ನಾಟಕದ ಇತಿಹಾಸದಲ್ಲೇ

ಸಂಶೋಧನೆ ಮತ್ತು ಮುದ್ರಣಾಲಯ ಹಾಕಿದ ಉದಾಹರಣೆಗಳು ಇಲ್ಲ. ಅಂತಹ ಮುಂದಾಲೋಚನೆ, ತೀಕ್ಷ್ಣ ಬುದ್ಧಿ, ಚಿಂತನೆ ಹಳಕಟ್ಟಿಯವರದಾಗಿತ್ತು. ಮಾಹಿತಿಯನ್ನು ಮುಂದುವರೆಸುತ್ತೇನೆ. ಇದೀಗ ಕೇಳಿ ಮತ್ತೊಂದು ವಚನವನ್ನು.

ಮತಗಳಿಂದ ಆರಿಸಿ ಬರ್ತಾರೆ. ಕರ್ನಾಟಕದ ಸಾಹಿತ್ಯ ಪರಿಷತ್ ಸಂಸ್ಥಾಪಕ ಹಳಕಟ್ಟಿ ನವಕರ್ನಾಟಕದ ಶಿಲ್ಪಿ ಅಂತಃಕರಣಪೂರ್ವಕವಾಗಿ ದುಡಿತಾರೆ. 1928ರಲ್ಲಿ ಬಳ್ಳಾರಿಯಲ್ಲಿ ನಡೆದ ಅಖಿಲ ಕರ್ನಾಟಕ ಏಕೀಕರಣ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ. ಸಾಹಿತ್ಯ ಸೇವೆ ಮೆಚ್ಚಿ 1926ರಲ್ಲಿ ಬಳ್ಳಾರಿಯಲ್ಲಿ ನಡೆದ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಕನ್ನಡಿಗರು ಅವರನ್ನ ಸನ್ಮಾನಿಸುತ್ತಾರೆ. ಜನ ವಚನ ಪಿತಾಮಹ ಎಂದು ಇವರನ್ನ ಪ್ರೀತಿಯಿಂದ ಕರೀತಾರೆ. ಭಾರತ ಸರ್ಕಾರ ರಾವ್ ಬಹದ್ದೂರ್ ಪದವಿಯನ್ನ ನೀಡಿ ಗೌರವಿಸಿತು. 1956ರಲ್ಲಿ ಗೌರವ ಡಿಲಿಟ್ ಪದವಿ ಇತ್ತು ಸನ್ಮಾನಿಸಿತು. ಮೈಸೂರು ರಾಜ್ಯಪಾಲರಾಗಿದ್ದ ಜಯಚಾಮರಾಜೇಂದ್ರ ಒಡೆಯರ್ ವಿಜಾಪುರಕ್ಕೆ ಹೋದಾಗ ಹಳಕಟ್ಟಿಯವರ ಮನೆಗೆ ಹೋಗಿ ಹೂವು ಹಣ್ಣು ಅರ್ಪಿಸಿ ಸಮರ್ಪಿಸಿ ನಮಸ್ಕರಿಸಿ ಬಂದಿದ್ದರಂತೆ. ರಾಜ್ಯಪಾಲರ ಈ ವರ್ತನೆ ಹಳಕಟ್ಟಿಯವರ ವ್ಯಕ್ತಿತ್ವ ಅರಿಯದ ಸರ್ಕಾರಿ ಅಧಿಕಾರಿಗಳಿಗೆ ದಂಗು ಬಡಿಸಿತು ಎಂದು ಹೇಳಬಹುದು. ಸತ್ಯವಂತರಿಗಿದು ಕಷ್ಟಕಾಲವಯ್ಯ ಎಂದು ದಾಸರು ಹೇಳಿದಂತೆ ಶರಣರಿಗೆ ಕಷ್ಟ ನಿರಂತರ ಬಾಧಿಸತೊಡಗಿದವು. ಆದರೂ ಶರಣರಾರಿಗೂ ಅಂಜುವವನಲ್ಲ, ಬೇನೆ ಬಂದರೆ ನರಳು, ಮರಣ ಬಂದರೆ ಸಾಯಿ, ಆ ದೇವನ ಹಂಗೇಕೆ ಎಂಬಂತೆ ಹಳಕಟ್ಟಿ ಶರಣರು ಸ್ಥಿತಪ್ರಜ್ಞರಾದರು. ಹಾಗೆ ಜ್ಞಾನ ಗುಮ್ಮಟ ಫಗು ಹಳಕಟ್ಟಿಯವರು ದಿನಾಂಕ 29/9/1964 ನಿಧನರಾಗ್ತಾರೆ. ಆದರೆ ಅವರು ಮಾಡಿದಂತಹ ಸಾಧನೆ ಮಾತ್ರ ಚಿರಸ್ಥಾಯಿ ಅಂತೇಳಿ ಹೇಳಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮತ್ತೊಂದು ವಚನವನ್ನು.

ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮವನ್ನ ಕೇಳುವಿರಿ. ಇನ್ನು ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಧಕರ ಪರಿಚಯದಲ್ಲಿ ಫಗು ಹಳಕಟ್ಟಿ ಅವರ ಕುರಿತ ಮಾಹಿತಿಯನ್ನು ನಾನು ತಿಳಿಸ್ತಾ ಇದ್ದೆ. ಪತ್ರಿಕಾ ಮಾಧ್ಯಮದಿಂದ ಏಕಕಾಲಕ್ಕೆ 2 ಪತ್ರಿಕೆ ಸಂಪಾದಿಸಿ ಪ್ರಕಟಿಸಿ ಜನಸಮೂಹದ ಜವಾಬ್ದಾರಿ ತಿಳಿಸುವ ಕಾರ್ಯಕ್ಕೆ ಅವರು ಕೈ ಹಾಕ್ತಾರೆ. 1926ರಲ್ಲಿ ಆರಂಭಿಸಿದ ಶಿವಾನುಭವ ಮಾಸಿಕ ಪತ್ರಿಕೆ 35 ವರ್ಷ ನಿರಂತರ ನಡೆಸಿದ ಕನ್ನಡ ಪತ್ರಿಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ. 1927ರಲ್ಲಿ ನವಕರ್ನಾಟಕ ಎಂಬ ವಾರಪತ್ರಿಕೆಯನ್ನು ಇವರು ಆರಂಭ ಮಾಡ್ತಾರೆ. ಈ ಪತ್ರಿಕೆ ವಿಶೇಷವೆಂದರೆ ರಾಜಕೀಯ, ಸಾಮಾಜಿಕ ಮತ್ತು ವೈವಿಧ್ಯತೆಯನ್ನು ಒಳಗೊಂಡಿದೆ. 1920ರಲ್ಲಿ ನಡೆದ ಮುಂಬೈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಹಳಕಟ್ಟಿಯವರು ಅಧಿಕ

ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಕೂಡ ಸಂದೇಶಗಳನ್ನ ಕಳಿಸಿದ್ದಾರೆ. ನಮಸ್ತೆ, ಜನಪದ ಹಾಡುಗಳು ಅದು ತವರಿನ ಹಾಡುಗಳು ಇತ್ತು, ಮಾಹಿತಿ ಕಣಜ ಒಳ್ಳೆ ಮಾಹಿತಿ ಬರ್ತಾ ಇದೆ, ಧನ್ಯವಾದಗಳು ತಮಗೆ ಅಂತೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಚಿತ್ರದುರ್ಗದಿಂದ ಅಮೃತ ರಮೇಶ್ ಅವರು, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ ಮೇಡಮ್, ಪ್ರತಿದಿನ

ಮಾಹಿತಿ ಕಣಜದಲ್ಲಿ ಇಂದಿನ ಮಾಹಿತಿ ಕಣಜದಲ್ಲಿ ವಚನ ಪಿತಾಮಹ ಎಂದು ಪ್ರಖ್ಯಾತರಾದವರು ಸಂಶೋಧಕ ಸಾಹಿತ್ಯ ಪ್ರಚಾರಕ ಸಂಪಾದಕರು ಫಗು ಹಳಕಟ್ಟಿಯವರ ಬಗ್ಗೆ ಉತ್ತಮವಾದ ಮಾಹಿತಿ ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಜಗಳೂರಿನಿಂದ ಹನುಮಂತಪ್ಪ ಮಡಿವಾಳರವರು ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಫ್ಎಂ ಚಿತ್ರದುರ್ಗದಲ್ಲಿ ಜನಪದ ಗೀತೆಗಳನ್ನು ಕೇಳುವುದು ಎಂದಿಗೂ ಸಂತಸದ ಅನುಭವ. ಇಂದು ಪ್ರಸಾರವಾದ ಜಾನಪದ ಗೀತೆಗಳು ಅತ್ಯಂತ ಮನಮೋಹಕವಾಗಿದ್ದು ನಮ್ಮ ಗ್ರಾಮೀಣ ಸಂಸ್ಕೃತಿ ಸಂಪ್ರದಾಯ ಹಾಗೂ ಮಣ್ಣಿನ ಸೊಗಡನ್ನು ಸುಂದರವಾಗಿ ಅನಾವರಣಗೊಳಿಸಿದವು. ಇಂತಹ ಸುಮಧುರ ಜನಪದ ಗೀತೆಗಳು ಕೇಳುಗರ ಮನಸ್ಸಿಗೆ ನೆಮ್ಮದಿ ಸಂತಸ ಮತ್ತು ಹೊಸ ಚೈತನ್ಯವನ್ನು ತುಂಬುತ್ತೆ. ಹಾಗೆ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿ ಅವರ ವೈವಿಧ್ಯಮಯ ವ್ಯಕ್ತಿತ್ವದ ಕುರಿತು ಮಾಹಿತಿ ಅರ್ಥಪೂರ್ಣವಾಗಿತ್ತು. ಶಿಕ್ಷಣ ಸಾಹಿತ್ಯ ಸಹಕಾರ ಕ್ಷೇತ್ರಗಳಲ್ಲಿ ಅವರು ಸಲ್ಲಿಸಿದ ಸೇವೆ ಕನ್ನಡ ಮತ್ತು ಕರ್ನಾಟಕದ ಮೇಲಿದ್ದ ಅಪಾರ ಪ್ರೀತಿ ಹಾಗೂ ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಎಂಬ ಗೌರವಕ್ಕೆ ಪಾತ್ರರಾದ ವಿಚಾರಗಳು ಪ್ರೇರಣಾದಾಯಕವಾಗಿದ್ದವು. ಮಾಹಿತಿಯು ತಿಳುವಳಿಕೆಯನ್ನು ಹೆಚ್ಚಿಸಿತು. ಮನರಂಜನೆಯೊಂದಿಗೆ ಜ್ಞಾನವನ್ನು ನೀಡಿದ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ ನಿರೂಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತೇಳಿ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಶರಣರ ಸಾಹಿತ್ಯದ ವಚನದ ಪಿತಾಮಹರಾದರ ಫಗು ಹಳಕಟ್ಟಿ ಅವರ ಜೀವನದ ಕುರಿತು ಹಾಗೂ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ರಿ, ಧನ್ಯವಾದಗಳು ಅಂತೇಳಿ ತಿಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೂ ಕೂಡ. ಇನ್ನು ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ ಸವಳಂಗ, ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿ ದಾವಣಗೆರೆ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆತ್ಮೀಯ ನಿರೂಪಕರಾದ ಸುಮಾ ಮೇಡಮ್ ಅವರಿಗೆ ಬೆಳಗಿನ ಶುಭೋದಯ ಮತ್ತು ವಂದನೆಗಳು. 11 ಗಂಟೆಗೆ ಪ್ರಸಾರವಾದ ಜನಪದ ಗೀತೆಗಳು ಸೂಪರ್, ಹಾಗೆ 11:30ರಲ್ಲಿ ಮಾಹಿತಿ ಕಣಜದಲ್ಲಿ ಫಗು ಹಳಕಟ್ಟಿಯವರ ಕುರಿತ ಮಾಹಿತಿ ಚೆನ್ನಾಗಿತ್ತು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ, ಸುಂದರವಾದ ಕಾರ್ಯಕ್ರಮ ಸರ್, ಎಲ್ಲ ಹಾಡುಗಳು ಚೆನ್ನಾಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮಂಜುನಾಥ್ ಕೂಡಿಕೊಪ್ಪ ಮಣಕವಾಡದಿಂದ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಮಾ ಮೇಡಮ್, ಇಂದಿನ ಜನಪದ ಗೀತೆಗಳು ಅರ್ಥಪೂರ್ಣ ಆಯ್ಕೆಗೆ ಮತ್ತು ಮಾಹಿತಿ ಕಣಜದಲ್ಲಿ ಸಾಧಕರ ಪರಿಚಯದಲ್ಲಿ ವಚನಗಳ ಪಿತಾಮಹರೆಂದು ಕರೆಯಲ್ಪಡುವ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರ ಮಾಹಿತಿ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ರಿ, ಧನ್ಯವಾದಗಳು ಅಂಥೇಳಿ. ನಿನ್ನೆ ತಾನೇ ಅವರ ಜಯಂತಿ ಆಚರಿಸಿದ್ವಿ ಅಂತ, ಖಂಡಿತ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಇನ್ನು ಚಿಗಟೇರಿ ಆದಿಶೆಟ್ರು ಬಸವರಾಜ್, ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರ್ತಾ ಇದೆ, ತಮಗೆ ಹಾಗೂ ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಗಳಿಗೂ ಕೂಡ ಧನ್ಯವಾದಗಳು.

ಇದುವರೆಗೆ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಧಕರ ಪರಿಚಯದಲ್ಲಿ ಡಾಕ್ಟರ್ ಫಗು ಹಳಕಟ್ಟಿ ಅವರ ಕುರಿತ ಮಾಹಿತಿ ಕೇಳಿದಿರಿ.

ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ 12 ಗಂಟೆಗೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ. ನಂತರ 12:05ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಲುಪಿಸಲು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ನವ ತಂತ್ರಜ್ಞಾನ ಹಾಗೂ ನವ ಮಾಧ್ಯಮಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಿದೆ ಎಂದು ನೂತನ ಆಯುಕ್ತ ಎಂಎನ್ ಅನುಚೇತ್ ತಿಳಿಸಿದ್ದಾರೆ. ವಾರ್ತಾ ಇಲಾಖೆಯ ನೂತನ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಜಿಲ್ಲಾ ವಾರ್ತಾಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಮಾಸಿಕ ಪತ್ರಿಕೆಗಳಾದ ಜನಪದ ಹಾಗೂ ಮಾರ್ಚ್ ಆಫ್ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಕೈಪಿಡಿಯಂತಿವೆ ಎಂದರು. ತುಂಗಭದ್ರಾ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ತುಂಗಭದ್ರಾ ಜಲಾಶಯದಲ್ಲಿ ಇದುವರೆಗೆ

0: ಸಂಗ್ರಹವಿರುವ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸುವಂತೆ ಸರ್ಕಾರ ಆದೇಶಿಸಿದೆ. ಈ ಹಿನ್ನೆಲೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸುವಂತೆ ತುಂಗಭದ್ರಾ ಯೋಜನಾ ವೃತ್ತದ ಅಧೀಕ್ಷಕ ಅಭಿಯಂತರ ಎಸ್ಬಿ ಮಲ್ಲಿಗವಾಡ ಕೋರಿದ್ದಾರೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದು ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ 28 ಕೆರೆಗಳಿಗೆ ನೀರು ತುಂಬಿಸುವ 153 ಕೋಟಿ 76 ಲಕ್ಷ ರೂಪಾಯಿ ವೆಚ್ಚದ ಯೋಜನೆಗೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಚಾಲನೆ ನೀಡಿದರು. ಕೊಪ್ಪಳ ಜಿಲ್ಲೆ ತಳಕಲ್ನಲ್ಲಿ ತೊಗರಿ ಬೆಳೆ ಸುಧಾರಿತ ಬೇಸಾಯ ಕುರಿತ ಒಂದು ದಿನದ ತಾಂತ್ರಿಕ ಕಾರ್ಯಾಗಾರದಲ್ಲಿ ಕೃಷಿ ಪಂಡಿತ ಶರಣಬಸಪ್ಪ ಪಾಟೀಲ್ ಮಾಹಿತಿ ನೀಡಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೆಂಪು ಮೆಣಸಿನಕಾಯಿ ಮತ್ತು ಈರುಳ್ಳಿ ಬೆಳೆಗಳನ್ನು ವಿಮೆ ಯೋಜನೆಯಡಿ ಒಳಪಡಿಸಲಾಗಿದೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಳ್ಳಲು ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೃಷಿ ವ್ಯಾಪಾರ ಹಾಗೂ ಸೇವಾ ವಲಯಗಳಲ್ಲಿ ಉದ್ಯಮ ಆರಂಭಿಸುವವರಿಗೆ 20 ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಒದಗಿಸುವ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪಿಎಂಎಂವೈ ಯಶಸ್ವಿಯಾಗಿ ಜಾರಿಯಲ್ಲಿದೆ. ಜಿಲ್ಲೆಯಲ್ಲಿ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ 2,36,635 ಫಲಾನುಭವಿಗಳಿಗೆ 2,727 ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಎನ್ಜಿ ಪ್ರಭುದೇವ.
1: ಪಿಎಂಎಂವೈ ಅಂತ ಅಂದ್ರೆ ಪ್ರಧಾನ ಮಂತ್ರಿಗಳ ಮುದ್ರಾ ಯೋಜನೆ. ಈ ಮುದ್ರಾ ಯೋಜನೆ ಅಂತ ಹೇಳಿದ್ರೆ ಈ ಸಣ್ಣ ಬಿಸ್ನೆಸ್ ಮಾಡೋರಿಗೆ 4 ಕ್ಯಾಟಗರಿಗಳಲ್ಲಿ ಬ್ಯಾಂಕ್ನಲ್ಲಿ ಕೊಡುವಂತದ್ದು ಸಾಲ. ಕಳೆದ ಹಣಕಾಸು ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 2025 ಮಾರ್ಚ್ 2026 92,204 ಜನಕ್ಕೆ 1,402 ಕೋಟಿಗಳಷ್ಟು ನಾವು ಸಾಲ ವಿತರಣೆ ಮಾಡಿದೀವಿ. ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸಣ್ಣ ವ್ಯಾಪಾರ ಮಾಡಿರುವಂತವ್ರಾಗಿರ್ಬೋದು ಅಥವಾ ಹೋಟೆಲ್ ಬಿಸ್ನೆಸ್ ಮಾಡುವಂತವ್ರು ನೀವು ಬ್ಯಾಂಕ್ಗಳಿಗೆ ಅಪ್ರೋಚ್ ಮಾಡಿಕೊಂಡು ಅಥವಾ ಇಲ್ಲಾಂದ್ರೆ ಜನಸಮರ್ಥ ಪೋರ್ಟಲ್ ಅಂತ ಇರ್ತದೆ, ಜನಸಮರ್ಥ ಪೋರ್ಟಲ್ ನಲ್ಲಿ ನಿಮ್ಮ ಸಾಲದ ಖಾತೆ ಮತ್ತೆ ಸಾಲದ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದಾಗೆ ನೀವು ಅಪ್ಲೋಡ್ ಮಾಡಿಕೊಂಡ್ರೆ ಬ್ಯಾಂಕ್ಗಳಲ್ಲಿ ಅದು ಸಾಲ ಸಿಗುತ್ತೆ. ಸೊ ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತಂದ್ರೆ ಕೇಳ್ಕೊಳ್ತೀವಿ.
0: 12ನೇ ಶತಮಾನದಲ್ಲಿ ಶರಣರು ತಾಳೆಗರಿ ಓಲೆಗರಿಗಳಲ್ಲಿ ಬರೆದಿಟ್ಟಿದ್ದ ವಚನಗಳನ್ನು ತಮ್ಮ ಕಷ್ಟಕಾಲದಲ್ಲೂ ಊರೂರು ಅಲೆದು ಸಂಗ್ರಹಿಸಿದ ಕೀರ್ತಿ ಡಾಕ್ಟರ್ ಫಗು ಹಳಕಟ್ಟಿ ಅವರಿಗೆ ಸಲ್ಲುತ್ತದೆ ಎಂದು ವಿಧಾನ ಪರಿಷತ್ ಶಾಸಕ ಎಸ್ವಿ ಸಂಕನೂರ್ ಹೇಳಿದ್ದಾರೆ. ಗದಗ ಜಿಲ್ಲಾಡಳಿತ ಭವನದಲ್ಲಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ವಾಸಿಸುವ ಜನರಿಗೆ ಮಾತ್ರ ಗೃಹಜ್ಯೋತಿ ಯೋಜನೆ ಅನ್ವಯವಾಗಲಿದ್ದು ಹೊರ ರಾಜ್ಯದಿಂದ ಬಂದು ವಾಸವಿರುವ ಜನರಿಗೆ ಯೋಜನೆಯ ಲಾಭವನ್ನು ನೀಡಲು ಸಾಧ್ಯವಿಲ್ಲ ಎಂದು ಹುಬ್ಬಳ್ಳಿ ಹೆಸ್ಕಾಂ ನಿಗಮದ ಅಧ್ಯಕ್ಷ ಸೈಯದ್ ಅಜ್ಜಂಪೀರ್ ಖಾದ್ರಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಇಂದು ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಳೆದ 3 ವರ್ಷಗಳಿಂದ ಬಡ ಜನತೆಗೆ ಹೊರೆಯಾಗದಂತೆ ಸರ್ಕಾರ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡುತ್ತಿದೆ ಎಂದರು. ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ 14 ಅಡಿ ಎತ್ತರದ ಭವ್ಯ ಮೂರ್ತಿ 1,35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು ನಾಡಿದ್ದು 5ನೇ ತಾರೀಖು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನಾವರಣಗೊಳಿಸಲಿದ್ದಾರೆ ಎಂದು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಲಯ ಕಳೆದ ಜೂನ್ ತಿಂಗಳಲ್ಲಿ ಸರಕು ಸಾಗಣೆಯಲ್ಲಿ ದಾಖಲೆ ಮಟ್ಟದ ಪ್ರಗತಿ ಸಾಧಿಸಿದೆ. 4.18 ಮಿಲಿಯನ್ ಟನ್ ಸರಕು ಸಾಗಣೆ ಮಾಡಿದ್ದು ಕಳೆದ ಅವಧಿಗಿಂತ ಶೇಕಡ 5.2 ಹೆಚ್ಚಾಗಿದೆ. ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯ ಈ ತಿಂಗಳ 7ನೇ ತಾರೀಖಿನವರೆಗೆ ಸಸ್ಯಸಂತೆ ಹಾಗೂ ತೋಟಗಾರಿಕೆ ಮುಂಗಾರು ಅಭಿಯಾನ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ. ವನಿತಾ ವಿಹಾರ.

ಮುತ್ತಿನ ಕೊಲೆನ್ನಿ ಮುತ್ತಿನ ಕೊಲ ಕಾಲ ಕಾಲಕ್ಕೆ ಸುಭದ್ರೆಯ ಮನ ಕಳೆದು ನಾಚೀಸಿ ನಗುತ್ತಲೇ ಬನ್ನಿ ಸುವಿ ಸತ್ಯ ಭಾವೆ ಸುವಿ ಸುವಿ ರುಕ್ಮಿಣಿ ದೇವಿ ಸುವಿ ಸುವಿ ಕೃಷ್ಣರಾಯ ಸುವಿ ಎಂದರು ಸುವಿ ಸತ್ಯ ಭಾವೆ ಸುವಿ ಸುವಿ ರುಕ್ಮಿಣಿ ದೇವಿ ಸುವಿ ಸುವಿ ಕೃಷ್ಣರಾಯ ಸುವಿ ಎಂದರು ಮುಯ್ಯ ತಂದು ದ್ರೌಪದಿ ಸಯ್ಯ ಸಯ್ಯ ಎನಿಸಿಕೊಂಡು ಕೈಯ ಹೊಯ್ದು ನಗುತ್ತ ಕೃಷ್ಣ ಸುವಿ ಎಂದರು ಮುಯ್ಯ ತಂದು ದ್ರೌಪದಿ ಸಯ್ಯ ಸಯ್ಯ ಎನಿಸಿಕೊಂಡು ಕೈಯ ಹೊಯ್ದು ನಗುತ್ತ ಕೃಷ್ಣ ಸುವಿ ಎಂದರು ಈ ಕೋಲಾಟದ ಹಾಡು ಸುವಿ ಹಾಡುಗಳನ್ನು ಯಾರು ರಚಿಸಿದ್ರು ಈ ಪರಂಪರೆ ಯಾವ ರೀತಿ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನು ನೋಡೋಣ. ನಮ್ಮ ಕನ್ನಡ ನಾಡಿನೊಳಗೆ ಜನಪದ ಸಾಹಿತ್ಯದ ನಂತರ ಮನೆ ಮನೆಯೊಳಗೆ ಪ್ರಚಲಿತವಾದ ಸಾಹಿತ್ಯ ಅಂದ್ರೆ ಶರಣ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ. ಶರಣ ಸಾಹಿತ್ಯದೊಳಗೆ ವಚನಗಳಿಗೆ ಪ್ರಾಮುಖ್ಯತೆ ದೊರೆತರ ದಾಸ ಸಾಹಿತ್ಯದೊಳಗೆ ಕೀರ್ತನೆಗಳು ಉಗಾಭೋಗಗಳು ಸುಳಾದಿಗಳು ಮುಖ್ಯ ಅದು. ಇನ್ನು ಹರಿದಾಸ ಸಾಹಿತ್ಯದ ಬಗ್ಗೆ ನೋಡಲಾಗಿ ಈ ಸಾಹಿತ್ಯದ ಆಕರಗಳಂದ್ರೆ ಉಪನಿಷತ್ತು ಪುರಾಣ ಇತಿಹಾಸ ಸರ್ವ ಮೂಲ ಪಂಚರಾತ್ರಾಗಮದಂತಹ ಗ್ರಂಥಗಳ ಜೊತೆ ಜೊತೆಗೆ ಲೋಕರೂಢಿ ನೀತಿಗಳು ಮುಂತಾದವುಗಳು ಅಂತ ಹೇಳಬಹುದು. ದಾಸ ಸಾಹಿತ್ಯದ ರಚನೆಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ದೊರೆತಿದ್ದು ಆಚಾರ್ಯ ಮಧ್ವರಿಂದ. ಮುಂದೆ ಅವರ ನಂತರ ಅನೇಕ ಯತಿವರ್ಯರಿಂದ ಹಾಗೂ ಶ್ರೇಷ್ಠ ಹರಿದಾಸ ವರಣ್ಯರಿಂದ ಈ ಪರಂಪರೆ ಮುಂದುವರಿಯಿತು. ಹರಿದಾಸ ವರಣ್ಯರಂತೆ ಅನೇಕ ಹರಿದಾಸ ಮಹಿಳೆಯರು ಸಹ ಈ ನಿಟ್ಟಿನೊಳಗೆ ಮುಂದುವರೆದು ದಾಸ ಸಾಹಿತ್ಯಕ್ಕೆ ಅಮೋಘವಾದ ಕೊಡುಗೆಯನ್ನು ನೀಡಿದರು. ಇಂದಿನವರೆಗೂ ಸುಮಾರು 300 ಹೆಚ್ಚು ಹರಿದಾಸ ಮಹಿಳೆಯರು ದಾಸ ಸಾಹಿತ್ಯಕ್ಕೆ ತಮ್ಮ ಔಚಿತ್ಯಪೂರ್ಣ ಕಾಣಿಕೆಯನ್ನು ನೀಡ್ಯಾರ. ಈಗ ನಾವು ಎಲ್ಲ ಹರಿದಾಸ ಮಹಿಳೆಯರಲ್ಲಿ ಪ್ರಥಮ ಹರಿದಾಸ ಮಹಿಳೆ ಎನಿಸಿದ ಗಲಗಲಿ ಅವ್ವನವರ ಜೀವನ ಸಾಧನೆ ಹಾಗೂ ಅವರ ಕೃತಿಗಳ ಪಕ್ಷಿ ನೋಟದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಯಲು ಪ್ರಯತ್ನಿಸೋಣ. ವಿದ್ವಾಂಸರ ಅಭಿಪ್ರಾಯದಂಗ ಅವನವರ ಕಾಲ ಸುಮಾರು 1650-1770. ಆ ಸಮಯದೊಳಗ ಹರಿದಾಸ ವರಣ್ಯರು ರಚಿಸಿದ ಕೀರ್ತನೆಗಳು ಬಹಳಷ್ಟು ಪ್ರಚಲಿತವಾದರೂ ಮಹಿಳೆ ಎನ್ನುವ ಕಾರಣಕ್ಕೋ ಏನೋ ಅವನವರು ರಚಿಸಿದ ಕೃತಿಗಳು ಬೆಳಕನ್ನೇ ಕಾಣಲಿಲ್ಲ. ಅದು ಕೇವಲ ತೋಂಡಿ ಸಾಹಿತ್ಯವಾಗಿ ಅಂದರೆ ಹೆಂಗಸರ ಬಾಯಿಯಿಂದ ಬಾಯಿಗೆ ಬಂದಿವೆ ಹೊರತು ಕಾಗದದೊಳಗೆ ಮೂಡಲಿಲ್ಲ. ಅವರ ಶಿಷ್ಯ ಭಾಗಮ್ಮ ಅವರ ಕೀರ್ತನೆಗಳೆಲ್ಲವನ್ನೂ ಒಂದು ಸೀರೆಯೊಳಗೆ ಬರೆದಿಟ್ಟಿದ್ಲಂತ. ಆದ್ರೆ ಆ ಸೀರೆ ನೀರಿಗೆ ಬಿದ್ದಾಗ ಆ ಕೀರ್ತನೆಗಳೆಲ್ಲ ಅಳಿಸಿ ಹೋದವು ಅಂತ ಮುಂಬೈಯಲ್ಲಿದ್ದ ಒಬ್ಬ ವೃದ್ಧ ಮಹಿಳೆ ಹೇಳ್ತಿದ್ರು ಅಂತ ಹೇಳಲಾಗ್ತದೆ. ಇನ್ನು ಇತ್ತೀಚೆಗೆ ನಡೆಸಿದ ಸಂಶೋಧನೆಯಿಂದ ಹಾಗೂ ಕ್ರಿಸ್ತಶಕ 1927 ಬೆಳಗಾವಿಯ ರಾಮತತ್ವ ಪ್ರಕಾಶನದ ಶಂಕರ್ ಅಬಾಜಿ ಸಾವಂತ್ ಅವರ ಬಾಳಬೋಧ ಲಿಪಿಯೊಳಗ ಇವರ ಮುಯ್ಯಾದ ಹಾಡುಗಳ ಪ್ರಥಮ ಭಾಗ ಪ್ರಕಟಿಸಿದ್ರಂತ. ಮುಂದೆ ಪಂಡ್ರನಾಥಾಚಾರ್ ಗಲ್ಗಲಿಯವರು ಸಂಗ್ರಹಿಸಿದ ಮಧ್ವ ವಾಂಗ್ಮಯ ತಪಸ್ವಿಗಳು ಈ ಗ್ರಂಥದೊಳಗ ಅವನವರನ್ನು ಕುರಿತು ಅಲ್ಪ ಸ್ವಲ್ಪ ಪರಿಚಯ ಮಾತ್ರ ಸಿಕ್ತು. ಆದರೆ 2011 ಹಣಮಂತ ತಾಸ್ಗಾಂವ್ಕರ್ ಅವರು ಬರೆದು ಪ್ರಕಟಿಸಿದ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವನವರು ಎನ್ನುವ ಪುಸ್ತಕದೊಳಗೆ ಮಾತ್ರ ಅವನವರ ಜೀವನ ಮತ್ತು ಕೃತಿಗಳ ಬಗ್ಗೆ ಬಹಳಷ್ಟು ಲಭ್ಯವಾಗಿದೆ. ಆದರೂ ಸಹಿತ ಪೂರ್ಣ ಪ್ರಮಾಣದಲ್ಲಿ ದೊರೆತಿಲ್ಲ. ಹೀಗಾಗಿ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ಅಗತ್ಯ ಇದೆ ಅಂತ ಹೇಳಬಹುದು. ನವಲಿ ಭೋಗಾಪುರೇಶನ ಅರ್ಚಕ ಕುರ್ಮಾಚಾರ್ಯರ ಮಗಳಾದ ರಮಾ 12 ಬಾಲೆ. ಈಕೆ ನಮ್ಮ ಕಥಾನಾಯಕಿ. ಈ ರಮಾ 95 ಗಲಗಲಿಯ ಮುದ್ಗಲಾಚಾರ್ಯನ್ನು ಮದುವೆಯಾದ್ಲು. ಮದುವೆಯಾಗಿ ಮುಂದೆ ಒಂದೇ ವಾರದೊಳಗ ಗಲಗಲಿ ಆಚಾರ್ಯರು ಹರಿಪಾದ ಸೇರಿದ್ರು. ಆಗ 12 ಪುಟ್ಟ ಬಾಲೆ ರಮಾ ವಿಧವೆ. ತಮಗಿಂತ ಹಿರಿಯರಾದ ಮಲಮಕ್ಕಳ ಜೊತೆಗೆ ಇದ್ದು ಅವರಿಗೆ ಅಡುಗೆ ಮಾಡಿ ಬಡಿಸುತ್ತಾ ಅವರಿಂದಲೇ ವೇದೋಪನಿಷತ್ತುಗಳು ಶ್ರವಣ ಮಾತ್ರದಿಂದ ಆಧ್ಯಾತ್ಮ ವಿದ್ಯೆಯನ್ನು ಕಲಿತು ಶ್ರೇಷ್ಠ ಪಂಡಿತೆಯಾಗಿ ಸ್ತ್ರೀ ಕುಲಕ್ಕೆ ಮಾದರಿ ಆಗಿದ್ದು ಇದು ಒಂದು ದೊಡ್ಡ ಒಂದು ವಿಷಯ ಅಂತ ಹೇಳ್ಬೋದು. ಅಲ್ಲದೆ ತಮ್ಮ ಮಕ್ಕಳು ಮತ್ತು ಶಿಷ್ಯರ ಜೊತೆಗೆ ದೇಶದಲ್ಲೇ

ಸಂಚರಿಸಿ ಅನೇಕ ಅನೇಕ ವಾಕ್ಯಾರ್ಥಿಗಳನ್ನು ಸೋರಿಸಿದರು. ಅದಲ್ಲದೆ ಎಲ್ಲಿ ಹೋಗ್ತಿದ್ರು ಅಲ್ಲೆಲ್ಲ ಅವರು ತಮ್ಮ ಪುರಾಣ ಪ್ರವಚನಗಳನ್ನು ನೀಡ್ತಿದ್ರು. ಹೀಗೆ ಅನೇಕ ಪ್ರಶಸ್ತಿ ಸನ್ಮಾನಗಳನ್ನು ಅವರು ದೊರಕಿಸ್ಕೊಂಡ್ರು ಅನ್ನೋದು ಅವರ ಜೀವನಕ್ಕೆ ಹಿಡಿದ ಕನ್ನಡಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವರು ರಮಿಯರಸ, ರಮೇಶ, ರಾಮೇಶ ಹಿಂಗ ವಿಧ ವಿಧದ ಅಂಕಿತಗಳಿಂದ ಬರೆದ ತಮ್ಮ ಕೃತಿಗಳನ್ನು 1695 ಮೇ 22 ಅಂದರೆ ಗಲ್ಗಲಿ ಮತ್ತು ಶೂರ್ಪಾಲಿಯಲ್ಲಿ ಒಂದು ವಾರದವರೆಗೆ ನಡೆಯುವ ಆಗಿ ಹುಣ್ಣಿಮೆ ಉತ್ಸವದ ಸಮಯದೊಳಗ ಬಲ್ಲಿದ ಗುರುಗಳಿಗೆ ಎಲ್ಲ ಹಿರಿಯರಿಗೆ ಎರಗಿ ಬಲ್ಲಷ್ಟು ತತ್ವ ರಚಿಸಿದೆ. ಬಲ್ಲಿದ ಗುರುಗಳಿಗೆ ಎಲ್ಲ ಹಿರಿಯರಿಗೆ ಎರಗಿ ಬಲ್ಲಷ್ಟು ತತ್ವ ರಚಿಸಿದೆ. ಭಾವ ಸಂವತ್ಸರದ ಜ್ಯೇಷ್ಠ ಪಂಚಮಿ ತಿಥಿ ಶ್ರೇಷ್ಠವಾಗಿದ್ದ ಬುಧವಾರ ಭಾವ ಸಂವತ್ಸರದ ಜ್ಯೇಷ್ಠ ಪಂಚಮಿ ತಿಥಿ ಶ್ರೇಷ್ಠವಾಗಿದ್ದ ಬುಧವಾರ ಈ ಕವನ ಪಾವನವಾದ ಚರಿತೆ ರಚಿಸಿದೆ ದೇವ ಮಧ್ವೇಶೋ ಕೊಳ್ಳು. ಈ ಕವನ ಪಾವನವಾದ ಚರಿತೆಯೇ ರಚಿಸಿದೆ ದೇವ ಮಧ್ವೇಷ ಕೊಳ್ಳು ಅಂತ ಹೇಳ್ತಾ ಶ್ರೀಕೃಷ್ಣನಿಗೆ ತಮ್ಮ ಕೃತಿಗಳನ್ನು ಅರ್ಪಿಸಿದರು ಅಂತ ಹೇಳಲಾಗ್ತದೆ. ಇನ್ನು ಇವರ ಸಾಧನೆ ಮತ್ತು ಕೃತಿಗಳೆಡೆಗೆ ದೃಷ್ಟಿ ಹಾಯಿಸಲಾಗಿ 266 ಮುಯ್ಯಾದ ಹಾಡುಗಳು, ಸೇತು ಬಂಧನದ ಹಾಡು, ಜೋಗುಳ ಹಾಡು, ಕೋಲಾಟದ ಹಾಡುಗಳು, ಅಲಂಕಾರ ತಾರತಮ್ಯದ ಹಾಡುಗಳು ಮುಂತಾದವುಗಳು ನಮಗೆ ಲಭ್ಯವಾಗಿವೆ. ಇವರ ಕೃತಿಗಳಲ್ಲಿ ಏನಿದೆ ಅಂದರೆ ಗಹನವಾದ ವಿಚಾರಗಳು, ವೇದೋಪನಿಷತ್ತುಗಳಲ್ಲಿ ಅಡಕವಾಗಿರುವ ಗೂಢ ತತ್ವಗಳು, ವೇದ ಶಾಸ್ತ್ರ ಪುರಾಣ ಭಾಗವತ ಭಾರತದ ಮಹಾಭಾರತದ ಸಾರದ ಮತ್ತು ತಮ್ಮ ಪಾಂಡಿತ್ಯದ ಅನುಭವಗಳ ಮೂಲಕ ದೊರೆತ ನೀತಿ ಸುಧೈ ಶುದ್ಧಾಂತಕರಣ ಹರಿಭಕ್ತಿ ಜೊತೆ ಜೊತೆಗೆ ಶೃಂಗಾರ ಹಾಸ್ಯ ಹಾಗೂ ಕರುಣಾರಸಗಳು ಇವರ ಕೃತಿಯ ಹೂರ್ಣವಾಗಿವೆ. ಇವರ ಕೀರ್ತನೆಗಳಲ್ಲಿ ಗೇಯತೆಯೂ ಇದೆ. ಆದ್ದರಿಂದಲೇ ಅವು ತಲೆಮಾರುಗಳಿಂದ ಬಾಯಿಂದ ಬಾಯಿಗೆ ದಾಟಿಸುತ್ತಾ ಇಲ್ಲಿಯವರೆಗೂ ಉಳಿದುಕೊಂಡು ಬಂದಿವೆ ಅಂತ ಹೇಳಲಾಗ್ತದೆ. ಗಲ್ಗಲಿ ಅವನವರು ಪ್ರತಿವಾದಿಗಳೊಡನೆ ವಾದ ಮಾಡಿ ಜಯಿಸುತ್ತಿದ್ದರೆನ್ನುವ ವಿಷಯ ಮೇಲೆ ತಿಳಿಸಿದ್ದೀವಿ. ಅಂಥ ಒಂದು ಉದಾಹರಣೆಯನ್ನು ಈಗ ನಾವು ನೋಡಲಾಗಿ ಒಂದು ಸಲ ಪುಣೆಯೊಳಗೆ ಪೇಶ್ವೆ ಬಾಜಿರಾವ್ ಮಹಾರಾಜರ ಆಸ್ಥಾನದೊಳಗ ಉತ್ತರದ ಮತ್ತು ದಕ್ಷಿಣದ ಪಂಡಿತರ ಮಧ್ಯದೊಳಗ ಕೋಟಿ ಪ್ರಮೇಯದ ಬಗ್ಗೆ ವಾಕ್ಯಾರ್ಥ ಏರ್ಪಡಿಸಲಾಗಿತ್ತು. ಆ ಸಭೆಯೊಳಗ ಅವನವರು ತಮ್ಮ ಮಕ್ಕಳೊಂದಿಗೆ ದಕ್ಷಿಣದ ಪಂಡಿತರಾಗಿ ಭಾಗವಹಿಸಿ ಉತ್ತರದ ಪಂಡಿತರೊಡನೆ ಕೋಟಿ ಪ್ರಮೇಯದ ಬಗ್ಗೆ ವಾದ ಮಾಡಿದ್ರಂತೆ. ಕೋಟಿ ಪ್ರಮೇಯ ಅಂದ್ರೆ ಇದು ಸಂಖ್ಯಾವಾಚಕ ಅಲ್ಲ. ಕೋಟಿ ಪ್ರಮೇಯ ಅಥವಾ ಕೋಟಿ ಕ್ರಮ ಅಂದ್ರೆ ಎದುರಾಳಿಗಳು ಕೇಳಿದ ಪ್ರಶ್ನೆಗಳಿಗೆ ಕ್ರಮವಾಗಿ ತರ್ಕಶಾಸ್ತ್ರ, ತತ್ವಶಾಸ್ತ್ರ ಮತ್ತು ನ್ಯಾಯಶಾಸ್ತ್ರಕ್ಕನುಗುಣವಾಗಿ ನಿದರ್ಶನಗಳೊಂದಿಗೆ ಸಮರ್ಥನೆ ಮಾಡಬೇಕು. ಅಂತಹ ಒಂದು ಸಭೆಯೊಳಗ ಅವನವರು ತಮ್ಮ ಮಕ್ಕಳೊಂದಿಗೆ ಜೊತೆ ಸೇರಿ ವಾದ ಮಾಡಿ ವಿಜಯ ಸಾಧಿಸಿದ್ರಂತೆ. ಆಗ ಪೇಶ್ವೆ ಮಹಾರಾಜರು ಇವರಿಗೆ ಸನ್ಮಾನ ಮಾಡಿದ್ದಲ್ಲದೆಯೇ ವರ್ಷಾಸನವನ್ನು ಹಾಕಿಕೊಟ್ಟ ನಿದರ್ಶನ ಬಿಜಾಪುರ್ ಜಿಲ್ಲೆಯ ಬೀಳಗಿ ಟ್ರೆಜರಿಯೊಳಗ ಅದ ಅಂತ ಹೇಳಲಾಗ್ತದೆ. ಅಲ್ಲದೆ ಸ್ವಾತಂತ್ರ್ಯ ನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆಯ ನಂತರ ಆ ಎಲ್ಲ ಕಾಗದ ಪತ್ರಗಳು ಮಹಾರಾಷ್ಟ್ರದ ಪುಣೆಯ ಪೂರ್ವೇತಿಹಾಸ ಆಡಳಿತ ಮಂಡಳಿ ವಶದಲ್ಲಿ ಅಂದರೆ ಪುಣೆಯ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಇವೆ ಅಂತಲೂ ಹೇಳಲಾಗ್ತದೆ. ಆ ಸನ್ನದು ನಮಗೆ ಸಿಗದೇ ಇದ್ರೂ ಸಹಿತ 1771 ಅವನವರ ಮೊಮ್ಮಗನು ಅಥವಾ ಮರಿಮೊಮ್ಮಗನು ಬಾಳಾಚಾರ್ಯರು ಅಂತಿದ್ರು, ಅವರಿಗೆ ದೊರೆತ ವೇದಶಾಸ್ತ್ರ ಸಂಪನ್ನ ರಾಜಶ್ರೀ ಬಾಳಾಚಾರ್ಯ ಸ್ವಾಮೀಜಿ ಚರಣ ಸೇವಿಸಿ ಆಜ್ಞಾಧಾರಕ ದೇಸಾಯಿ ಪರ್ಗಣ್ ಗಲ್ಗಲಿ ಸುರಸನ 1171 ಯಜ್ಞಯಾಗಾದಿಗಳನ್ನು ಮಾಡಿಕೊಂಡು ಸುಖವಾಗಿದ್ದು ಆಶೀರ್ವದಿಸುವುದಕ್ಕಾಗಿ ವಂಶ ಪಾರಂಪರಿಕವಾಗಿ ಮುನ್ನಡೆಯುವಂತೆ ಬರೆದುಕೊಟ್ಟದ್ದು 15 ಅಂದರೆ ಕ್ರಿಸ್ತಶಕ 1771 ಸನ್ನದು. ಇದನ್ನು ನೋಡಿದಾಗ ಅವನವರಿಗೆ ನೀಡಿದ ವರ್ಷಾಸನವನ್ನೇ ಮುಂದುವರಿಸಿದ್ದು ಎನ್ನುವ ವಿಷಯ ತಿಳಿಯುತ್ತದೆ. ಈ ವಿಷಯ ತಿಳಿದಾಗ ಅವನವರ ಹಿರಿಮೆ ಗರಿಮೆಯ ಅರಿವು ಉಂಟಾಗಿ ಮನ ಮುದಗೊಳ್ಳುತ್ತದೆ. ಹಿಂಗೆ ಮತ್ತೊಂದು ಸಲ ಸಂಚಾರ ಸಮಯದೊಳಗ ತಮ್ಮ ಶಿಷ್ಯರೊಡನೆ ಅವನವರು ಮೈಸೂರಿನ ಆಂಜನೇಯ ದೇವಸ್ಥಾನದೊಳಗೆ ತಂಗಿದ್ರಂತೆ. ಅಲ್ಲಿ ಆಂಜನೇಯ ದೇವಸ್ಥಾನದ ಮುಂದೆ ಭಾಗವತದಲ್ಲಿ ಇರ್ತಕ್ಕಂಥ ಆಂಜನೇಯನನ್ನು ರಂಗೋಲಿಯಲ್ಲಿ ಬಿಡಿಸಿದ್ರಂತೆ. ಅದನ್ನು ಆ ಮಹಾರಾಜರ ಪುರೋಹಿತರು ಅದನ್ನು ನೋಡಿ ಬಹಳ ಆಶ್ಚರ್ಯಚಕಿತರಾಗಿ ಆ ವಿಷಯವನ್ನು ಅವನವರು ಬಂದ ವಿಷಯವನ್ನು ಕೃಷ್ಣರಾಜ ಒಡೆಯರಿಗೆ ಹೇಳಲಾಗಿ ಆ ಸಮಯದೊಳಗಿದ್ದ ಮೈಸೂರಿನ ಅರಸರಾದ ದೊಡ್ಡ ಕೃಷ್ಣರಾಜ ಒಡೆಯರವರು
ಅವನವರ ಪಾಂಡಿತ್ಯವನ್ನು ತಿಳಿದು ಅವರನ್ನು ಅರಮನೆಗೆ ಆಹ್ವಾನಿಸಲೆಂದು ಸ್ವತಃ ತಾವೇ ದೇವಸ್ಥಾನಕ್ಕೆ ಬಂದರಂತ. ನಂತರ ಅವರನ್ನು ಬಹು ಗೌರವಪೂರ್ವಕವಾಗಿ ಅರಮನೆಗೆ ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಹೋದ್ರಂತ. ಅಲ್ಲಿ ಅವರ ಪುರಾಣ ಪ್ರವಚನಗಳನ್ನು ಏರ್ಪಡಿಸಿ ಅವರ ಪಾಂಡಿತ್ಯಕ್ಕೆ ಬೆರಗಾದ ಅರಸರು ಅವರಿಗೆ 1200 ಬೆಳ್ಳಿ ನಾಣ್ಯಗಳನ್ನು, ಪಲ್ಲಕ್ಕಿ, ಛತ್ರ, ಚಾಮರಗಳನ್ನು ನೀಡಿ ಗೌರವಿಸಿದ ಉಲ್ಲೇಖನೂ ಇದೆ. ಅರಸರು ಅವನವರಿಗೆ ಸನ್ಮಾನ ಮಾಡಿದ ಉದಾಹರಣೆಗಳನ್ನು ನಾವು ತಿಳ್ಕೊಂಡ್ವಿ. ಈಗ ಶ್ರೇಷ್ಠ ಮಠಾಧೀಶರಿಗೂ ಸಹಿತ ಅವನವರ ಪಾಂಡಿತ್ಯದ ಮೇಲೆ ಎಷ್ಟೊಂದು ನಂಬಿಕೆ ಇತ್ತು ಎನ್ನುವ ಬಗ್ಗೆ ಒಂದು ಉದಾಹರಣೆಯನ್ನು ಈಗ ನೋಡೋಣ. ಒಂದು ಸಲ ಆ ಸಮಯದಲ್ಲಿ ಉತ್ತರಾದಿ ಮಠಾಧೀಶರಾಗಿದ್ದ ಶ್ರೀಗಳು ಸುಧಾಪಾಠದ ಜಟಿಲ ವಿಷಯಗಳ ಬಗ್ಗೆ ಅರ್ಥವನ್ನು ಕೇಳಲು ಬಂದ ತಮ್ಮ ಕೆಲವು ಶಿಷ್ಯರನ್ನು ಅವನವರ ಬಳಿಗೆ ಕಳಿಸಿದರಂತೆ. ಆಗ ಅವನವರು ಆ ಶಿಷ್ಯರಿಗೆ ಆ ವಿಷಯದ ಅರ್ಥಾನುಸಂಧಾನವನ್ನು ಬಹಳ ಸುಂದರವಾಗಿ ತಿಳಿಸಿ ಹೇಳಿದರು ಅನ್ನೋ ಮಾತು ಸಹಿತ ಇದೆ. ಹೀಗೆ ಕರ್ಮಠ ಬ್ರಾಹ್ಮಣ ಮನೆತನದಲ್ಲಿ ಜನಿಸಿದ ಒಬ್ಬ ಸ್ತ್ರೀ ಅಡಿಗೆ ಮಾಡುತ್ತಾ ಶಾಸ್ತ್ರ ಪುರಾಣಗಳನ್ನೆಲ್ಲ ಅರಿತುಕೊಂಡು ವಿದ್ವನ್ಮಣಿಯಾಗಿ ಪ್ರಥಮ ಹರಿದಾಸ ಮಹಿಳೆ ಎನಿಸಿಕೊಂಡ ಅವನವರ ಚರಿತ್ರೆ ಅದ್ಭುತ, ಅತ್ಯದ್ಭುತ. ಇನ್ನು ಅವರ ಕೃತಿಗಳ ವಿಷಯ ಹಾಗೂ ನಿರೂಪಣೆಯೆಡೆಗೆ ಕಣ್ಣು ಹಾಯಿಸಿದಾಗ ಅವರಲ್ಲಿದ್ದ ವಿದ್ವತ್ತು, ಜ್ಞಾನ, ಭಕ್ತಿ ಎಷ್ಟಿತ್ತು ಅನ್ನೋದರ ಅರಿವು ನಮಗೆ ಉಂಟಾಗ್ತದೆ. ಅವನವರು ತಮ್ಮ ಒಂದು ಕೀರ್ತಿನೊಳಗ ಕೃಷ್ಣನ ದ್ವಾರಿಕೆಯನ್ನು ವರ್ಣಿಸುತ್ತ, ಎಂಥ ನಗರ ಎಂಥ ನಗರ ನಿಂತು ವರ್ಣಿಸಬೇಕು, ಶ್ರೀಕಾಂತೆಯಿಂದ ಇಂತೂ ರಮಿಸುವುದು, ಎಂಥ ನಗರ ಎಂಥ ನಗರ ನಿಂತು ವರ್ಣಿಸಬೇಕು, ಶ್ರೀಕಾಂತೆಯಿಂದ ಇಂತೂ ರಮಿಸುವುದು ಅಂದ್ರೆ ಇನ್ನು ಅಲ್ಲಿಯ ಪ್ರಕೃತಿ ಪರಿಸರದ ಬಗ್ಗೆ, ನೆಲ್ಲಿ ನೇರಲ ಕೋಕಿಲವು ಸೊರಗೈವ ಸೊಬಗು ಇನ್ನೆಲ್ಲೂ ಕಾಣೆ, ನೆಲ್ಲಿ ನೇರಲ ಕೋಕಿಲವು ಸೊರಗೈವ ಸೊಬಗು ಇನ್ನೆಲ್ಲೂ ಕಾಣೆ, ಹಿಂಗ ಮುಂದೆ ನಾನಾ ರೀತಿಯ ಗಿಡಮರಗಳ ಪಕ್ಷಿಗಳ ವರ್ಣನೆ ಬಹು ಸುಂದರ. ಇನ್ನು ಅಲ್ಲಿರೋ ಮನೆಗಳ, ಜನಗಳ ಹಾಗೂ ಮಕ್ಕಳ ಬಗ್ಗೆ ಹೇಳುತ್ತ, ಮುಂದಕ್ಕೆ ನೋಡಲು ಹೊಂದಿದ್ದ ಮನೆಗಳು ಹಂದರದ ಜಗಲಿ ಸುಳಿಗೋಳ, ಮುಂದಕ್ಕೆ ನೋಡಲು ಹೊಂದಿದ್ದ ಮನೆಗಳು ಹಂದರದ ಜಗಲಿ ಸುಳಿಗೋಳ, ಹಂದರದ ಜಗಲಿ ಸುಳಿಗೋಳ ತುಂಬಿದ ಜನರು ಕಡೆಯಿಲ್ಲ, ಹಂದರದ ಜಗಲಿ ಸುಳಿಗಳ ತುಂಬಿದ ಜನರು ಕಡೆಯಿಲ್ಲ, ಕೋಗಿಲೆ ಸ್ವರದಂತೆ ಮಕ್ಕಳ ಜೋಗುಳ ಹಾಡೋತ ಮನೆ ಮುಂದೆ, ಕೋಗಿಲ ಸ್ವರದಂತೆ ಮಕ್ಕಳ ಜೋಗುಳ ಹಾಡೋತ ಮನೆ ಮುಂದೆ, ಮಕ್ಕಳ ಲಾಲಿ ಪಾಡುವರು ಕಡೆಯಿಲ್ಲ ಅಂತ ವರ್ಣಿಸ್ತಾರೆ. ವೃಂದಾವನದ ಗೋಪಿಕೆಯರನ್ನು ಕುರಿತು, ಕುಸುರಿನ ಸಿಂಬಿಯಲ್ಲಿ ಮೊಸರ ಗಡಿಗೆ ಎಸಗೂತ, ಕುಸುರಿನ ಸಿಂಬಿಯಲ್ಲಿ ಮೊಸರ ಗಡಿಗೆ ಎಸಗೂತ, ಮೊಸರ ಗಡಿಗೆ ಎಸಗೂತ ಮಾರುವ ಬಿಸಜನೇತ್ರಿಯರು ಕಡೆಯಿಲ್ಲ ಅಂತ ಹೇಳ್ಯಾರ. ಇನ್ನು ಕೃಷ್ಣನ ಅರಮನೆಯ ಸಿರಿವಂತಿಕೆಯನ್ನು ವರ್ಣಿಸುತ್ತ, ರನ್ನಾದ ಬಾಗಿಲು ಚಿನ್ನದ ಚೌಕಟ್ಟು ಹೊನ್ನು ಕಳಶಗಳು ಹೊಳೆವೋವೆ, ರನ್ನಾದ ಬಾಗಿಲು ಚಿನ್ನದ ಚೌಕಟ್ಟು ಹೊನ್ನು ಕಳಶಗಳು ಹೊಳೆವೋವೆ, ಹೊನ್ನು ಕಳಶಗಳು ಹೊಳೆವೋವೆ, ಇದು ನಮ್ಮ ಪನ್ನಂಗ ಶಯನನ ಅರಮನೆ ಅಂತ ಹೇಳ್ಯಾರೆ. ಹಂಗೆ ಮುಂದುವರಿಸಿ, ನೀಟಾದ ಬೀದಿ ಥಾಟಾದ ಮನೆಗಳು, ರಥ ಮುತ್ತಿನ ತೋರಣ, ಧ್ವಜ ತೇಜಿ ಆನೆಗಳ ಸಾಲು, ಬೆಳ್ಳಿ ಬಂಗಾರದ ಅಂಗಡಿ, ಕಂಚುಗಾರರ ಸಾಲು, ಸುಂದರ ಬಾಲಿಕೆಯರ ಹಿಂಡು, ಹಿಂಗ ವರ್ಣನೆ ತನ್ನ ಪರಾಕಾಷ್ಠತೆ ತಲುಪ್ತದೆ. ಬಾಜಾರದ ಬಗ್ಗೆ ವರ್ಣಿಸುತ್ತಾ, 18 ಸಾಲಿನ ಬತ್ತಾಸದಂಗಡಿ ಅರಳು ಮೊದಲಾಗಿ ಏನಾರಿ ಸಕ್ಕರೆ ತಂದಿಟ್ಟು ಮಾರುವವರು ಕಡೆಯಿಲ್ಲ, 18 ಸಾಲಿನ ಬತ್ತಾಸದಂಗಡಿ ಅರಳು ಮೊದಲಾಗಿ ಏನಾರಿ ಸಕ್ಕರೆ ತಂದಿಟ್ಟು ಮಾರುವವರು ಕಡೆಯಿಲ್ಲ, ಹಿಂಗ ಬಣ್ಣಿಸುವ ದ್ವಾರಕಾ ನಗರದ ವರ್ಣನೆ ಅವನವರ ಕಾವ್ಯ ಕಲ್ಪನಾ ಶಕ್ತಿಗೆ ಹಚ್ಚಿದ ಕುಂದಣ ಅಂತ ಹೇಳಬಹುದು. ಇನ್ನು ಬಾಲಕೃಷ್ಣನ ಲೀಲೆಗಳನ್ನು ಹೆತ್ತೆ ತಾಯಿ ವರ್ಣಿಸುವಂತೆ ಬಹಳ ಸುಂದರವಾಗಿ ಕೀರ್ತನೆ ಮೂಲಕ ಹೇಳಿದ್ದಾರೆ. ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ, ಕಲಕು ಮಾಡಿ ದೈತ್ಯರನ ನೆಲಕ್ಕೆ ಒತ್ತಿದ ಪಾದವಮ್ಮ, ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ, ಸಿಟ್ಟಿಲೆ ದೈತ್ಯರ ಶಿರವ ಕುಟ್ಟಿ ಸವರಿದ ಪಾದವೆಂದು, ಸಿಟ್ಟಿಲೆ ದೈತ್ಯರ ಶಿರವ ಕುಟ್ಟಿ ಸವರಿದ ಪಾದವೆಂದು, ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ ಅಂತ ಹೇಳ್ತಾ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಕನಾದ ಶ್ರೀಹರಿ ಮಹಿಮೆಯನ್ನು ಸಾರಿದ್ದಾರೆ. ಇನ್ನು ನಾಟ್ಯಪ್ರಿಯ ಹರಿಯನ್ನು ವರ್ಣಿಸುತ್ತ, ತಕ್ಕಡ ತಕ್ಕಡ ತಾತಾಯನು ತಲೆ, ತಕ್ಕಡ ತಕ್ಕಡ ತಾತಾಯನು ತಲೆ, ಧಿಕ್ಕಿ ಧಿಕ್ಕಿಡಿ ಎನ್ನುತ್ತಲೆ, ಧಿಮಿಕಿ ಧಿಮಿಕಿಡಿ ಎನ್ನುತ್ತಲೆ, ಘಲು ಘಲು ಘಲುಕು ಎನ್ನುತ್ತಲೆ,
ಘಲು ಘಲು ಘಲುಕು ಎನ್ನುತ್ತಲೆ ಚೆಲುವ ರಾಮೇಶನು ಸುಲಭದೇ ನಲಿವ ಅಂತ ಹೇಳ್ಯಾರ. ಇನ್ನು ಮುಯ್ಯಾದ ಹಾಡುಗಳೊಳಗೆ

ಎರಡು ವಿಧ. ಮುಯ್ಯ ತಗೊಂಡು ಸುಭದ್ರೆ ದ್ರೌಪದಿಯವರು ದ್ವಾರಕೆಗೆ ಬಂದದ್ದು, ನಂತರ ಸತ್ಯಭಾಮೆ ರುಕ್ಮಿಣಿಯರು ಬಂದು ಬಳಗದೊಡನೆ ಮುಯ್ಯ ತಿರುಗಿಸಿದ್ದು. ಮುಯ್ಯ ತಂದ ದ್ರೌಪದಿ ಸುಭದ್ರೆ ತಾಯಿ ಮನೆಗೆ ಬಂದು ಬಹಳ ಹೊತ್ತಾಯಿತು, ತಾಯಿ ಮನೆಗೆ ಬಂದು ಬಹಳ ಹೊತ್ತಾಯಿತು, ತಾಯಿಯ ಸೊಸೆಯರು ಬರಲಿಲ್ಲ, ತಾಯಿಯ ಸೊಸೆಯರು ಬರಲಿಲ್ಲ, ನಮಗಂಜಿ ಬಾಯಿ ಬಿಡುತ್ತಾರೆ ಒಳಗಿನ್ನು ಅಂತ ಅತ್ತಿಗೆಯರಾದ ರುಕ್ಮಿಣಿ ಸತ್ಯಭಾಮೆಯರ ಕಾಲೆಳಿತಾಳೆ. ಆಗ ರುಕ್ಮಿಣಿ ಸತ್ಯಭಾಮೆಯರು ಕೇಳ ಸುಭದ್ರ, ಮುಯ್ಯ ಕಾಳಾರಾತ್ರಿಲಿ ತಂದು ಬಹಳ ಕೋಪಿಸುವ ಬಗೆ ಹೇಳ, ಮುತ್ತಿನ ತೋಳ ತಾಯಿತವ ಕೊಡುವೇನು, ಅಂತ ಅವರಿಗೆ ತಕ್ಕ ಉತ್ತರವನ್ನೇ ಕೊಡ್ತಾರೆ. ಈ ಮುಯ್ಯ ಕೇವಲ ಸ್ತ್ರೀಯರಿಗೆ ಮಾತ್ರ ಸೀಮಿತ ಆಗದೆ ಕೃಷ್ಣ ಪಾಂಡವರ ಮಧ್ಯದೊಳಗೂ ಮಾತಿನ ಚಕಮಕಿ ಕೀರ್ತನೆಯ ರೂಪದಲ್ಲಿ ಇರೋದನ್ನ ಇನ್ನು ಮುಂದೆ ಕೇಳೋಣ. ಕೃಷ್ಣ ಪಾಂಡವರನ್ನು ಕುರಿತು, ಭಿಕ್ಷೆ ಬೇಡಿ ಬಂದವರು ರಾಜ್ಯ ರಕ್ಷಿಸಬಲ್ಲವರಲ್ಲ, ಭಕ್ಷಿಸಿರೋ ಬಂಡಿ ತುಂಬ ಭಕ್ಷವೆಲ್ಲ ಅಂದ್ರ ಪಾಂಡವರು, ಬಂದಿ ಏನಯ್ಯ ಕೃಷ್ಣ, ವಂದಿಸಿ ಭಕ್ತರು ಕರೆದರು ನೀನು ಹಿಂದಕ್ಕೆ ಹೋಗುವಿ, ಕೃಷ್ಣ ಇನ್ಯಾತರ ಶ್ರೇಷ್ಠನೇ, ಸ್ತನ ಕೊಟ್ಟ ನಾರಿಯ ಕೊಂದು ಬಿಟ್ಟಾನೆ, ಅಂತ ಪೂತನಿ ಸಂಹಾರದ ಕುರಿತು ಚೇಷ್ಟೆ ಮಾಡ್ತಾರೆ. ಇನ್ನು ಅವನವರು ತಮ್ಮ ಮುಯ್ಯಾದ ಹಾಡುಗಳೊಳಗೆ ವರ್ಣನೆ ಮಾಡಿದ ಸೀರೆಗಳ ಸಾಲಂತೂ ನಾವು ಕೇಳಲೇಬೇಕು. ಸೃಷ್ಟಿಗಧಿಕವಾದ ಪಟ್ಟಾವಳಿಯ ಸೀರೆ, ಬಿಳಿಯ ಬಣ್ಣದ ಸೀರೆ, ರನ್ನ ಮಾಣಿಕದ ಆಭರಣ, ಸಕಲಾತಿ ಸೀರೆ, ದೋರೆ ಕಂಕಣ ಸರಿಗೆ, ಸೂರ್ಯರಗದ ಸೀರೆ, ಸಾಲೆವಲಿಯ ಕುಪ್ಪಸ, ತೋರ ಮಾಣಿಕದ ನೆನೆದಂಡೆ, ಉದಯ ರಗದ ಸೀರೆ, ಪದ್ಮರಗದ ಕುಪ್ಪಸ, ಪದ್ಮದ ಹೂವಿನ ನೆನೆದಂಡೆ, ಅತ್ತಿ ಹೂವಿನ ಸೀರೆ, ಕುತ್ತನಿ ಕುಪ್ಪಸ, ಸುತ್ತ ಮುತ್ತಿನ ನೆನೆದಂಡೆ, ಮೋತಿ ಚೂರಿನ ಸೀರೆ, ಜಾತಿ ಮುತ್ತಿನ ದಂಡೆ, ಸಾರಸನ ಸೀರೆ, ತೋರ ಮುತ್ತಿನ ದಂಡೆ, ಅಂಬುಜಾಕ್ಷಿಗೆ ತಕ್ಕ ಗೊಂಬಿ ಪೈಠಣ ಸೀರೆ, ಜಂಬೂ ದ್ವೀಪದ ನೆನೆದಂಡೆ, ಖಡ್ಡಿ ಪೈಠಣ ಸೀರೆ, ದೊಡ್ಡ ಮುತ್ತಿನ ನೆನೆದಂಡೆ, ಸಾಸಿವೆ ಬಣ್ಣದ ಸೀರೆ, ಕುಸುಬೆ ಬಣ್ಣದ ಕುಪ್ಪಸ, ಹಿಂಗ ಸೀರೆಗಳ ವರ್ಣನೆ ಅಮೋಘ. ಮುಯ್ಯಾದ ಹಾಡುಗಳೊಳಗ ಸೀರೆಗಳ ವರ್ಣನೆ ಕೇಳಿದ್ವಲ್ಲ, ಈಗ ಮುಯ್ಯಾದ ಹಾಡಿನೊಳಗೆ ಒಂದು ಅಥವಾ ಎರಡು ಶಬ್ದಗಳೊಳಗೆ ಬಹಳ ಸುಂದರವಾಗಿ ದಶಾವತಾರದ ರೂಪರೇಷೆಯನ್ನು ನಿರ್ಮಿಸಿ ನೀಡಿರುವುದು ಅವರ ಕೃತಿ ರಚನೆಯ ಚಾಕಚಕ್ಯತೆಗೆ ನಿದರ್ಶನ ಅಂತ ಅನ್ಬಹುದು. ಈಗ ಅಂತಹ ಕೀರ್ತನೆಡೆಗೆ ನೋಡಲಾಗಿ, ಜಗದೋದ್ಧಾರನ ಸಖಿ ಮೊದಲಿಗೆ ಬಲಗೊಂಬೆ, ಮೊದದಿಂದ ಮುಯ್ಯ ಗೆಲಿಸಂಬೆ, ಜಗದೋದ್ಧಾರನ ಸಖಿ ಮೊದಲಿಗೆ ಬಲಗೊಂಬೆ, ಮೊದದಿಂದ ಮುಯ್ಯ ಗೆಲಿಸಂಬೆ, ನಿಗಮ ತಂದವನಿಗೆ ಮುಗಿವೇವು ಕರಗಳ ಎನ್ನುವಲ್ಲಿ ಮತ್ಸ್ಯಾವತಾರ, ನಗವ ಪೊತ್ತವನ ಬಲಗೊಂಬೆ ಎನ್ನುವಲ್ಲಿ ಕೂರ್ಮಾವತಾರ, ಜಗವನೆತ್ತಿದವ ಜಾಣೆ ವಂದೀಸಿ ಎನ್ನುವಲ್ಲಿ ವರಹಾವತಾರ, ಕರುಳು ಬಗೆದ ಎನ್ನುವಲ್ಲಿ ನರಸಿಂಹಾವತಾರ, ಪಡವಿಯ ನಳೆದವ ಎನ್ನುವಲ್ಲಿ ವಾಮನಾವತಾರ, ಕೊಡಲಿಯ ಪಿಡಿದ ಎನ್ನುವಲ್ಲಿ ಭಾರ್ಗವ, ಸೇತುವೆ ಕಟ್ಟಿದವ ಎನ್ನುವಲ್ಲಿ ಶ್ರೀರಾಮಾವತಾರ, ಪಾರಿಜಾತ ತಂದವ ಎನ್ನುವಲ್ಲಿ ಶ್ರೀಕೃಷ್ಣಾವತಾರ, ವಸ್ತ್ರಹೀನ ಎನ್ನುವಲ್ಲಿ ಬೌದ್ಧಾವತಾರ, ಹಾಗೂ ಕುದುರೆ ಹತ್ತಿದ ಎನ್ನುವಲ್ಲಿ ಕಲ್ಕಿ ಅವತಾರವನ್ನು ಬಹಳ ಸೂಕ್ಷ್ಮ ರೀತಿಯಲ್ಲಿ ಬಣ್ಣಿಸಿರುವ ಅವರ ವಿದ್ವತ್ತಿಗೆ ಯಾರು ಸಾಟಿ? ಇನ್ನು ಅವನವರ ಕೋಲಿನ ಪದಗಳ ಕೇವಲ ಒಂದೆರಡು ಸಾಲುಗಳನ್ನು ನೋಡಲಾಗಿ, ಕೋಲೆಂದು ಪಾಡೀರೆ ಕೋಮಲೆಯರೆಲ್ಲ ಅಮ್ಮಯ್ಯ, ಗೋಪಾಲ ಕೃಷ್ಣಯ್ಯಗ ಶರಣೆಂದು ಕೋಲ, ಪಚ್ಚ ಪವಳದ ಕೋಲ, ಅಚ್ಚ ಮುತ್ತಿನ ಕೋಲ, ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಪಚ್ಚ ಪವಳದ ಕೋಲ, ಅಚ್ಚ ಮುತ್ತಿನ ಕೋಲ, ತುಚ್ಛಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಹಿಂಗ ಅವನವರ ಕಲ್ಪನಾ ಪ್ರಪಂಚ ಶ್ರೀಹರಿಯ ಸುತ್ತಲೇ ಸುತ್ತುತ್ತಿದ್ದಾದ್ದರಿಂದ ತಮ್ಮ ಎಲ್ಲ ಕೃತಿಗಳೊಳಗ ಹರಿಸರ್ವೋತ್ತಮತ್ವವನ್ನು ಮೆರೆದಿದ್ದಾರೆ. ಅವರ ವಿದ್ವತ್ತಿಗೆ ಯಾರು ಸಾಟಿ? ಇನ್ನು ಅವನವರ ಕೋಲಿನ ಪದಗಳ ಕೇವಲ ಒಂದೆರಡು ಸಾಲುಗಳನ್ನು ನೋಡಲಾಗಿ, ಕೋಲೆಂದು ಪಾಡೀರೆ ಕೋಮಲೆಯರೆಲ್ಲ ಅಮ್ಮಯ್ಯ, ಗೋಪಾಲ ಕೃಷ್ಣಯ್ಯಗ ಶರಣೆಂದು ಕೋಲ, ಪಚ್ಚ ಪವಳದ ಕೋಲ, ಅಚ್ಚ ಮುತ್ತಿನ ಕೋಲ, ತುಚ್ಛಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಪಚ್ಚ ಪವಳದ ಕೋಲ, ಅಚ್ಚ ಮುತ್ತಿನ ಕೋಲ, ತುಚ್ಛಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಹಿಂಗ ಅವನವರ ಕಲ್ಪನಾ ಪ್ರಪಂಚ

0: ಶ್ರೀಹರಿಯ ಸುತ್ತಲೇ ಸುತ್ತುತ್ತಿದ್ದಾದ್ದರಿಂದ ತಮ್ಮ ಎಲ್ಲ ಕೃತಿಗಳೊಳಗ ಹರಿ ಸರ್ವೋತ್ತಮತ್ವವನ್ನು ಮೆರೆದಿದ್ದಾರೆ. ಅವರು ರಚಿಸಿದ 58 ನುಡಿಗಳ ದೀರ್ಘ ಜೋಗುಳದ ಹಾಡಿನೊಳಗ ಒಂದೇ ಒಂದು ನುಡಿಯಲ್ಲಿ ಬರುವ ಶ್ರೀಕೃಷ್ಣನ ಹೆಸರುಗಳನ್ನು ನೋಡೋಣ. ಅಚ್ಯುತನಂತನೆಂಬುದು ಒಂದು ನಾಮ, ಕುಕ್ಷಿಲೋಕನೆಂಬುದು ಒಂದು ನಾಮ, ಪಕ್ಷಿವಾಹನನೆಂಬುದೊಂದು ನಾಮ, ಲಕ್ಷ ಕೋಟಿ ಅನಂತ ಅಕ್ಷಯ ನಾಮ ಜೋಜೋ. ಅವನವರ ಮತ್ತೊಂದು ಶ್ರೇಷ್ಠ ಕೃತಿಯಾದ ಸೇತು ಬಂಧನದ ಕೇವಲ 4 ಸಾಲುಗಳನ್ನು ನೋಡಲಾಗಿ, ಸರ್ವರಮಣೀಯರೆಲ್ಲ ಕುಳಿತು ಕೇಳಿರಿ ರಾಮಕೃಷ್ಣ ಭಕ್ತರ ಷರತ್ತು, ಸರ್ವರಮಣೀಯರೆಲ್ಲ ಕುಳಿತು ಕೇಳಿರಿ ರಾಮಕೃಷ್ಣ ಭಕ್ತರ ಷರತ್ತು, ರಾಮ ಹೆಚ್ಚು ಎನ್ನುವ ಮಾರುತಿ ಕೃಷ್ಣ ಹೆಚ್ಚು ಎನ್ನುವ ಪಾರ್ಥ, ರಾಮ ಹೆಚ್ಚು ಎನ್ನುವ ಮಾರುತಿ ಕೃಷ್ಣ ಹೆಚ್ಚು ಎನ್ನುವ ಪಾರ್ಥ. ಹಿಂಗ ಇಲ್ಲಿ ಹನುಮಂತ ಮತ್ತು ಅರ್ಜುನ್ನೊಳಗೆ ನಡೆದ ವಾದ ವಿವಾದ ದೃಶ್ಯ ಅಂತ್ಯದೊಳಗ ವೃದ್ಧ ರೂಪದಲ್ಲಿ ಬಂದ ಶ್ರೀಹರಿ, ರಾಮ ಮತ್ತು ಕೃಷ್ಣ ಬೇರೆ ಅಲ್ಲ, ನಾನೊಬ್ಬನೇ ಅಲ್ಲ ಅನ್ನೋದನ್ನು ಅವರಿಬ್ಬರಿಗೂ ಮನದಟ್ಟು ಮಾಡಿಕೊಟ್ಟಾಗ ಹನುಮಂತ ಮತ್ತು ಅರ್ಜುನರಿಗೆ ತಮ್ಮ ತಪ್ಪಿನ ಅರಿವಿನ ಉಂಟಾಗುತ್ತದೆ. ಅರ್ಜುನ ಮತ್ತು ಹನುಮಂತ ದೇವರ ಸಂವಾದದ ಈ ಕೃತಿ ನಮಗೆ ದ್ವಾಪರ ಯುಗದ ಚಿತ್ರವನ್ನು ಮನಮುಟ್ಟುವಂತೆ ದರ್ಶಿಸುತ್ತದಂದ್ರ ಅತಿಶಯೋಕ್ತಿಯಲ್ಲ. ಹಿಂಗ ಅವನವರು ಒಂದೊಂದು ಕೃತಿಗಳು ಒಂದೊಂದು ಅಮೋಘ ರತ್ನಗಳಿದ್ದಂಗ, ಅವನವರು ಸಹ ಭುವಿಗಿಳಿದು ಬಂದಿರುವ ಒಂದು ಅನರ್ಘ್ಯ ರತ್ನ. ಅವನವರು ತಮ್ಮ ಕೊನೆಯ ದಿನಗಳೊಳಗ ತಮ್ಮ ಪೂರ್ವಜರ ಸ್ಥಳವಾದ ಶೂರ್ಪಾಲಿಯೊಳಗೆ ನೆಲೆಸಿ ಅಲ್ಲಿಯೇ ಹರಿಪಾದ ಸೇರುವ ತಮ್ಮ ಇಚ್ಛೆಯಂತೆ ಶೂರ್ಪಾಲಿಯ ನರಸಿಂಹದೇವರ ಸನ್ನಿಧಾನದೊಳಗ ತಮ್ಮ ಜೀವನಕ್ಕೆ ಅಂತ್ಯ ಹಾಡಿದ್ರು ಅಂತ ಹೇಳಲಾಗ್ತದೆ. ಅಲ್ಲಿ ನದಿ ಹತ್ತಿರವೇ ಅವರ ಅಂತ್ಯ ಸಂಸ್ಕಾರ ನಡೆದಿದ್ದು ಒಂದು ಕಲ್ಲನ್ನು ನಡೆಸಲಾಗಿತ್ತಂತ. ಆದರೆ ಈಗ ಅದು ಕೃಷ್ಣೆಯ ಒಡಲೊಳಗೆ ಸೇರಿಕೊಂಡಿದೆ ಅಂತ ಹೇಳಲಾಗ್ತದೆ. ಈಗ ಆ ಕಲ್ಲು ನಮಗೆ ಕಾಣಿಸೋದಿಲ್ಲ. ಆದರೆ ಅವರ ಅಂತ್ಯ ಯಾವಾಗ ಆಯಿತೆನ್ನುವ ವಿಷಯ ಹಾಗೂ ಪೇಶ್ವೆ ಬಾಜಿರಾವ್ ಅವರ ಆಸ್ಥಾನದಲ್ಲಿ ನಡೆದ ಚರ್ಚೆಯ ವಿಷಯ ಇನ್ನು ಅನೇಕ ಸಂಗತಿಗಳ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ನಡೆದು ಅವರ ಜೀವನದ ಮೇಲೆ ಇನ್ನಷ್ಟು ಬೆಳಕು ಚೆಲ್ಲುವ ಕಾರ್ಯ ಆಗಲಂತ ಹಾಗೂ ಈ ತರಹದ ಅನೇಕ ಹರಿದಾಸ ಮಹಿಳೆಯರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ನಡೆಯಲೆಂದು ಆಶಿಸುತ್ತಾ ಹರಿದಾಸ ಮಹಿಳೆಯರಿಗೆ ಜಯವಾಗಲಿ, ಗಲಗಲಿ ಅವ್ವನವರಿಗೆ ಜಯವಾಗಲಿ.
1: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವ ಈ ಕುರಿತು ರೂಪಾ ಕುಲಕರ್ಣಿ ಅವರಿಂದ ಭಾಷಣ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 12:30. ಇದೀಗ ಪ್ರಕಟಣೆಗಳು.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
0: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಸೂರ್ಯ ಬಂದನೆ
1: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
1: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ.

ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM ನಲ್ಲಿ

ಕೇಳುವರೆ, ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆಯನ್ನು ಕೇಳುವಿರಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 MHz ಪ್ರಸಾರವಾಗಲಿದೆ. ಕೇಳುಗರು ವಾಟ್ಸ್ಆಪ್ ಮೂಲಕ ನಮಗೆ ಸಂದೇಶವನ್ನು ಕಳಿಸಬಹುದು. ವಾಟ್ಸ್ಆಪ್ ಸಂಖ್ಯೆ 9448640273. ತಪ್ಪದೆ ಕೇಳಿ, ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆಯನ್ನು

ಈ ಸಂಜೆ 5:30 ನಮ್ಮ ನಿಲಯದಿಂದ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ಈ ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ದಂಡಿನ ಕುರುಬರಹಟ್ಟಿ ಗ್ರಾಮದ ಡಿ ಶಿವಣ್ಣ ಮತ್ತು ಸಂಗಡಿಗರಿಂದ ಗೊರವರ ಪದವನ್ನು ಕೇಳುವಿರಿ. ಈ ಸಂಜೆ 6:51 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರುತ್ತೆ. ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಶೋಭಾ ಹೆಚ್ ಬಿ, ಜಂಟಿ ಕೃಷಿ ನಿರ್ದೇಶಕರು. ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಈ ರಾತ್ರಿ 7:45 ನಮ್ಮ ನಿಲಯದಿಂದ ಆಹಾರ ಕಲಬೆರಕೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಸಿ ರಘು. ಈ ರಾತ್ರಿ 8:00 ನಮ್ಮ ನಿಲಯದಿಂದ ಜನರಂಜನಿ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಲಿಕ್ಕೆ ಕರೆ ಮಾಡಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ, ನಂತರ 1:00 ಪ್ರಗತಿಪಥ, ಬಳಿಕ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾನವನ ದೇಹದಲ್ಲಿನ ಹಾರ್ಮೋನ್ಗಳ ಕುರಿತು ಮಾಹಿತಿ ಕೇಳೋಣ. ಮಾಹಿತಿ ಮಾಡಿಕೊಡಲಿದ್ದಾರೆ ಎಂಡೋಕ್ರೈನಾಲಜಿಸ್ಟ್ ಆಗಿರುವ ಹಾಸನದ ಡಾಕ್ಟರ್ ಗಾನವಿ ವೈಪಿ, ಇವರೊಂದಿಗೆ ಸುಜಾತಾ ಎಫ್ ತಳವಾರ್.
2: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆರೋಗ್ಯ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಎಂಡೋಕ್ರೈನಾಲಜಿಸ್ಟ್ ಆಗಿರುವಂತಹ ಹಾಸನದ ಡಾಕ್ಟರ್ ಗಾನವಿ ವೈಪಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ತೆ ಮ್ಯಾಮ್,
2: ಕಾರ್ಯಕ್ರಮಕ್ಕೆ ಸ್ವಾಗತ.
3: ಇವತ್ತಿನ
2: ಕಾರ್ಯಕ್ರಮದಲ್ಲಿ ನಾವು ನಮ್ಮ ದೇಹ ಕೆಲಸ ಮಾಡುತ್ತೆ, ನಿದ್ದೆ ಮಾಡ್ತೀವಿ, ಬೆಳಿಗ್ಗೆ ಹೇಳ್ತೀವಿ, ಕೆಲಸ

0: ಮಾಡ್ತೀವಿ, ಯಾವಾಗ ಯಾವಾಗೋ ಸುಸ್ತಾಗುತ್ತೆ, ಇನ್ಯಾವಾಗ ತುಂಬಾ ಚೆನ್ನಾಗಿರ್ತೀವಿ, ಒಮ್ಮೊಮ್ಮೆ ಸುಮ್ ಸುಮ್ನೆ ನಿನ್ನೆನೇನೋ ಆಗುತ್ತೆ ದೇಹಕ್ಕೆ, ಇದೆಲ್ಲ ಬಹಳ ಸಹಜ ಅಂತ ಜನಸಾಮಾನ್ಯರ ಭಾಷೆನಲ್ಲಿ ಏ ಆಗುತ್ತೆ, ಮನುಷ್ಯಂಗ್ ಬರದೆ ಮರಗ್ ಬರುತ್ತಾ, ದುಃಖ ನಗು ಅಳು ಇವೆಲ್ಲ ಬಹಳ ಸಹಜವಾಗಿರುತ್ತೆ ಅಂತ. ಆದ್ರೆ ತಿಳ್ಕೊಳ್ತಾ ಹೋದಂಗೆ ನಮ್ಮ ದೇಹದಲ್ಲಿ ಅನೇಕ ಹಾರ್ಮೋನುಗಳು ಕೆಲಸ ಮಾಡ್ತಾ ಇರುತ್ತೆ. ಹಾರ್ಮೋನುಗಳ ವ್ಯತ್ಯಯದಿಂದ ಅಥವಾ ವ್ಯತ್ಯಾಸದಿಂದ ಹೆಚ್ಚಾದ್ರೂ ಒಂದು ಕಡಿಮೆ ಆದ್ರೂ ಒಂದು ಏನೇನೋ ಲಕ್ಷಣಗಳು ದೇಹದ ಮೇಲೆ ಪರಿಣಾಮ ಬೀರುತ್ತೆ, ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಮ್ಗೆ ಈಗ ಗೊತ್ತಾಗಿದೆ. ಏನಾದ್ರು ಆದಾಗ ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋಗೋರು, ಅವರೇನೋ ಮಾತ್ರೆ ಕೊಡೋದು ಅದೆಲ್ಲ ನಡೀತಾ ಇತ್ತು. ಆದ್ರೆ ಈಗ ವೈದ್ಯಕೀಯ ರಂಗ ಕೂಡ ಬೆಳೆದ ಹಾಗೆ ಎಂಡೋಕ್ರೈನಾಲಜಿ ಅನ್ನುವಂತಹ ವಿಭಾಗ ಅಥವಾ ಹಾರ್ಮೋನುಗಳ ಒಂದು ವಿಭಾಗ ಅಂತಾನೆ ಹೇಳ್ಬೋದು ಅಂತ ಅನ್ಸುತ್ತೆ. ಆ ವಿಭಾಗ ಅತಿ ಹೆಚ್ಚಿನ ಮಹತ್ವವನ್ನ ಇತ್ತೀಚಿನ ದಿನಗಳಲ್ಲಿ ಪಡೆದುಕೊಂಡಿದೆ. ನೀವು ಎಂಡೋಕ್ರೈನಾಲಜಿಸ್ಟ್ ಆಗಿ ಅಥವಾ ಹಾರ್ಮೋನುಗಳ ತಜ್ಞೆಯಾಗಿ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ಅಂದ್ರೆ ಏನು, ಮೊದಲನೇದು ನಮ್ಮ ದೇಹದಲ್ಲಿ ಏನೇನು ಗ್ಲ್ಯಾಂಡ್ಸ್ ಅಥವಾ ಗ್ರಂಥಿಗಳು ಯಾವ್ಯಾವ ರೀತಿಯ ಹಾರ್ಮೋನುಗಳನ್ನ ಉತ್ಪಾದಿಸುತ್ತೆ, ಯಾವಾಗ ಶುರು ಆಗುತ್ತೆ, ಎಲ್ಲವೂ ಒಂದೇ ಸರ್ತಿ ಹುಟ್ಟಿದ ತಕ್ಷಣನೇ ಏನು ಶುರು ಆಗಿರೋದಿಲ್ಲ, ಒಂದೊಂದು ಹಂತದಲ್ಲಿ ಒಂದೊಂದು ಹಾರ್ಮೋನು ಹೆಚ್ಚು ಸ್ರವಿಸುತ್ತೆ, ಇನ್ನ ವಯಸ್ಸಾದ ಹಾಗೆ ಕೆಲವು ಹಾರ್ಮೋನುಗಳು ಕಡಿಮೆ ಶ್ರವಿಸ್ತವೆ, ಇವೆಲ್ಲ ವಿಷಯಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬಹುದು ಅಂತ ಅನ್ಸುತ್ತೆ. ಮೊದಲನೇದಾಗಿ ಹಾರ್ಮೋನ್ ಅಂದ್ರೆ ಏನು ಮೇಡಮ್?
1: ಸೊ ನಮ್ಮ ದೇಹದಲ್ಲಿ ಹಾರ್ಮೋನ್ ಅಂದ್ರೆ ಕೆಮಿಕಲ್ ಮೆಸೆಂಜರ್ಸ್ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಇವು ನಮ್ಮ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬ್ಲಡ್ ಸ್ಟ್ರೀಮ್ ಅಂದ್ರೆ ರಕ್ತದ ಮೂಲಕ ಸಂದೇಶನ ಕಳಿಸುತ್ತೆ. ಸೊ ನಾವು ನಮ್ಮ ದೇಹದ ಸೆಲ್ಸ್ ಮತ್ತು ಆರ್ಗನ್ಸ್ ಗಳ ನಡುವೆ ಸಂದೇಶವನ್ನು ತಲುಪಿಸಲು ಕೆಮಿಕಲ್ ಮೆಸೆಂಜರ್ಸ್ ಆಗಿ ಇವು ಕೆಲಸ ಮಾಡುತ್ತೆ. ಸೊ ಹಾರ್ಮೋನ್ಗಳನ್ನು ನಮ್ಮ ದೇಹದ ಕೆಮಿಸ್ಟ್ರಿ ಆಮೇಲೆ ಹೋಮಿಯೋಸ್ಟೆಸಿಸ್ ಅಂತ ನಾವ್ ಹೇಳ್ತೀವಿ, ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ತುಂಬಾ ಮುಖ್ಯ ಪಾತ್ರ ವಹಿಸ್ತವೆ ಈ ಹಾರ್ಮೋನ್ಗಳು. ಹಾರ್ಮೋನ್ಗಳು ಸರಿಯಾದ ಬ್ಯಾಲೆನ್ಸ್ ನಲ್ಲಿ ಇದ್ದಾಗ ನಮ್ಮ ದೇಹದ ಆರೋಗ್ಯ ಕೂಡ ಸರಿಯಾಗಿರುತ್ತೆ ಮತ್ತು ಎಲ್ಲಾ ಬಾಡಿ ಫಂಕ್ಷನ್ಸ್ ಕೂಡ ಸರಿಯಾಗಿ ನಡೀತಾ ಇರುತ್ತೆ. ಸೊ ಹಾರ್ಮೋನ್ಸ್ಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಅಂದ್ರೆ, ಇದನ್ನ ಅರ್ಥ ಮಾಡ್ಕೊಳ್ಳಲು ಒಂದ್ ಸಿಂಪಲ್ ಉದಾಹರಣೆ ಹೇಳ್ತೀನಿ. ಸೊ ಇದು ಲಾಕ್ ಅಂಡ್ ಕೀ ಉದಾಹರಣೆ. ಸೊ ಹಾರ್ಮೋನ್ಸ್ ಅನ್ನು ನಾವು ಕೀ ಅಂದು ಊಹಿಸಬಹುದು. ಕೀಗೆ ಲಾಕ್ ಬೇಕಾಗೇ ಬೇಕಾಗತ್ತಲ್ವಾ? ಸೊ ಅದೇ ತರ ನಮ್ಮ ದೇಹದ ಪ್ರತಿಯೊಂದು ಸೆಲ್ಸ್ ಅಥವಾ ಆರ್ಗನ್ಸ್ ಮೇಲೆ ವಿಶೇಷವಾದ ರಿಸೆಪ್ಟರ್ಸ್ ಅಂತ ಇರುತ್ತೆ. ಈ ರಿಸೆಪ್ಟರ್ಸ್ ಗಳನ್ನ ನಾವು ಲಾಕ್ ಅಂತ ಭಾವಿಸಬಹುದು. ಸೊ ಸರಿಯಾದ ಕೀ ಸರಿಯಾದ ಲಾಕ್ ಗೆ ಮಾತ್ರ ಹೊಂದಂತೆ. ಸೊ ಪ್ರತಿಯೊಂದು ಹಾರ್ಮೋನ್ಸ್ ಕೂಡ ತನ್ನದೇ ಆದ ರಿಸೆಪ್ಟರ್ಸ್ ಗೆ ಕೂಡ ಅಂಟ್ಕೊಳ್ಳುತ್ತೆ. ಸೊ ಈಗ ಹಾರ್ಮೋನ್ಸ್ ರಿಸೆಪ್ಟರ್ಸ್ ಗೆ ಬೈಂಡ್ ಆದಾಗ ಮಾತ್ರ ಆ ಸೆಲ್ ಗೆ ಸಂದೇಶ ತಲುಪುತ್ತೆ ಮತ್ತು ಅದರ ಕೆಲಸ ಪ್ರಾರಂಭವಾಗುತ್ತೆ. ಅಂದ್ರೆ ರೈಟ್ ಹಾರ್ಮೋನ್ಸ್ ರೈಟ್ ರಿಸೆಪ್ಟರ್ ರೈಟ್ ಆಕ್ಷನ್. ಸೊ ಇದೇ ಕಾರಣಕ್ಕೆ ಒಂದು ಹಾರ್ಮೋನ್ ದೇಹದ ಎಲ್ಲಾ ಭಾಗಗಳಲ್ಲೂ ಕೆಲಸ ಮಾಡಲ್ಲ, ಅದು ತನ್ನ ಟಾರ್ಗೆಟ್ ಆರ್ಗನ್ ಅಥವಾ ಟಾರ್ಗೆಟ್ ಟಿಶ್ಯೂ ನಲ್ಲಿ ಇರುವ ರಿಸೆಪ್ಟರ್ಸ್ ಗಳ ಮೇಲಷ್ಟೇ ಪರಿಣಾಮ ಬೀರುತ್ತೆ. ಸೊ ಈ ತರ ಹಾರ್ಮೋನ್ಸ್ಗಳು ಕೆಮಿಕಲ್ ಮೆಸೆಂಜರ್ಸ್ ಆಗಿ ನಮ್ಮ ದೇಹದಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತೆ.
0: ಈಗ ಹೆಣ್ಣು ಮಕ್ಕಳಿಗೆ ಕೆಲವು ಹಾರ್ಮೋನುಗಳು ವಿಶೇಷವಾಗಿ ಸ್ರವಿಸ್ತವೆ ಮತ್ತೆ ಗಂಡು ಮಕ್ಕಳಲ್ಲಿ ಕೆಲವು ಹಾರ್ಮೋನುಗಳು ಹೆಚ್ಚಾಗಿ ಸ್ರವಿಸ್ತವೆ, ಅದನ್ನ ಆಮೇಲೆ ನೋಡೋಣ. ಈಗ ಹಾರ್ಮೋನುಗಳ ಪ್ರಭಾವ ನಮ್ಮ ದೇಹದ ಮೇಲೆ ಎಷ್ಟಿದೆ ಅಂದ್ರೆ, ನೀವೇ ಹೇಳಿದ ಹಾಗೆ ಕೆಲವು ಹಾರ್ಮೋನು ಸ್ರವಿಸದೇ ಇದ್ರು ದೇಹಕ್ಕೆ ತೊಂದರೆ ಆಗುತ್ತೆ, ಹೆಚ್ಚು ಸ್ರವಿಸಿದ್ರೂ ತೊಂದರೆ ಆಗುತ್ತೆ, ಕಡಿಮೆ ಆದ್ರೂ ತೊಂದರೆ ಆಗುತ್ತೆ. ಅದಕ್ಕೆಲ್ಲ ವೈದ್ಯಕೀಯ ರಂಗದಲ್ಲಿ ಇತ್ತೀಚೆಗೆ ಅಂದ್ರೆ ಹಾರ್ಮೋನ್ ಯಾವ್ದು ಕಮ್ಮಿ ಇದೆ ಯಾವ್ದು ಹೆಚ್ಚಿದೆ ಅದನ್ನ ಕಡಿಮೆ ಮಾಡಕ್ಕೆ ಅಥವಾ ಅದನ್ನ ಹೆಚ್ಚು ಮಾಡ್ಲಿಕ್ಕೆ ಈಗ ವೈದ್ಯಕೀಯ ರಂಗದಲ್ಲಿ ಬಹಳಷ್ಟು ಸಂಶೋಧನೆಗಳಾಗಿ ಮಾತ್ರೆಗಳಿದೆ ಔಷಧಿಗಳಿದೆ ಎಲ್ಲ ನಡೆಯುತ್ತೆ. ಆದರೆ ಹಾರ್ಮೋನುಗಳ ಅವಶ್ಯಕತೆ ನಮ್ಮ ದೇಹಕ್ಕೆ ಎಷ್ಟಿದೆ?
1: ಓಕೆ, ಸೊ ಹಾರ್ಮೋನ್ಗಳು ಓವರ್ ನೈಟ್ ಯೂಶಲಿ ಕೆಲಸ ಮಾಡೋದಿಲ್ಲ, ಇವು ನಿಧಾನವಾಗಿ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮ ದೇಹದ ಬಹಳ ಮುಖ್ಯವಾದ ಫಂಕ್ಷನ್ಸ್ ಅನ್ನು ಇವು ಕಂಟ್ರೋಲ್ ಮಾಡುತ್ತೆ. ಉದಾಹರಣೆಗೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ನಾವು ತಿನ್ನುವ ಆಹಾರದಿಂದ ಎನರ್ಜಿ ಪಡೆಯುವ ಮೆಟಬಾಲಿಸಂ, ಸೆಕ್ಷುಯಲ್ ಹೆಲ್ತ್, ರೀಪ್ರೊಡಕ್ಷನ್ ಮತ್ತು ನಮ್ಮ ಮೂಡು ಬೋನ್ ಹೆಲ್ತ್ ಇವೆಲ್ಲವೂ ಕೂಡ ಹಾರ್ಮೋನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.
0: ಹೌದಾ? ನಾವ್ ಅನ್ಕೊಂಡಿರೋದು ಇಷ್ಟು ದಿವಸ ಒಳ್ಳೆ ಊಟ ತಿಂದ್ರೆ ಒಳ್ಳೆ ಶಕ್ತಿ ಬರುತ್ತೆ, ಒಳ್ಳೆ ಬೆಳವಣಿಗೆ ಆಗುತ್ತೆ, ಹಾಗ ಅನ್ಕೊಂಡಿದೀವಿ, ತಪ್ಪು ಆಗಿದೆ.
1: ಸೊ ಹಾರ್ಮೋನ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಎಲ್ಲಾ ಫಂಕ್ಷನ್ಸ್ ಗೆ, ಬರೀ ಅಂದ್ರೆ ತಿನ್ನೋದು ಉಣ್ಣೋದು ಅಥವಾ ಫಿಸಿಕಲ್ ಆಕ್ಟಿವ್ ಆಗಿರೋದು ಒಂದೇ ಡಿಪೆಂಡ್ ಆಗಿರಲ್ಲ, ಬೇರೆ ಹಲವಾರು ಫ್ಯಾಕ್ಟರ್ಸ್ ಮೇಲೂ ಕೂಡ ನಮ್ ಹೆಲ್ತ್ ಡಿಪೆಂಡ್ ಆಗಿರುತ್ತೆ. ಸೊ ಈ ಹಾರ್ಮೋನ್ಸ್ ಅನ್ನು ಉತ್ಪಾದಿಸುವಂತ ಗ್ರಂಥಿಗಳಿಗೆ ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಇವು ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ಸ್ ಅನ್ನು ಉತ್ಪಾದಿಸಿದ್ರೆ ಮಾತ್ರ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಅಕಸ್ಮಾತ್ ಉತ್ಪಾದನೆ ಇಲ್ಲ ಅಂತ ಅಂದ್ರೆ ಹಾರ್ಮೋನ್ ರಿಲೇಟೆಡ್ ಡಿಸೀಸಸ್ ಉಂಟಾಗಬಹುದು. ಸೊ ಇವು ನಮ್ಮ ಆರೋಗ್ಯದ

0: ಜೊತೆಗೆ ಡೇ ಟು ಡೇ ಲೈಫ್ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತದೆ.
1: ಈಗ ಒಂದು ಮಗು ಹುಟ್ಟಿದ ಮೇಲೆ ಹೇಗ್ ಆರಂಭ ಆಗುತ್ತೆ, ಯಾವ ಹಾರ್ಮೋನು ಅಂದ್ರೆ ಪ್ರಿಡಾಮಿನೆಂಟ್ ಆಗಿ ಇರುತ್ತೆ, ಅಂದ್ರೆ ಒಂದು ಹುಟ್ಟಿದ ಮಗುಗೆ ಏನೇನು ಹಾರ್ಮೋನ್ಸ್ ಗಳು ಅದು ಹುಟ್ಟಿದ ತಕ್ಷಣನೋ ಅಥವಾ ಭ್ರೂಣದಲ್ಲಿನೇ ಸ್ರವಿಸಕ್ಕೆ ಆರಂಭ ಆಗುತ್ತೆ, ಯಾವ್ಯಾವ ಹಾರ್ಮೋನ್ಸ್?
0: ಹಾರ್ಮೋನ್ಸ್ ಗಳು ಸುಮಾರು ಅಂದ್ರೆ ಮಗು ಯೂಟ್ರಸ್ ಅಲ್ಲಿ ಇದ್ದಾಗಲೇ ಕೂಡ ಸುಮಾರು ಹಾರ್ಮೋನ್ಸ್ ಗಳು ಉತ್ಪತ್ತಿ ಆಗುತ್ತೆ. ಲೈಕ್ ಈವನ್ ಥೈರಾಯ್ಡ್ ಹಾರ್ಮೋನ್ಸ್ ವಿಚ್ ಇಸ್ ರಿಕ್ವೈರ್ಡ್ ಬ್ರೈನ್ ಡೆವಲಪ್ಮೆಂಟ್ ಗೆ ಬೇಕಾಗಂತ ಹಾರ್ಮೋನ್ ಗಳು, ಪ್ಲಸ್ ಇನ್ಸುಲಿನ್, ಪ್ಲಸ್ ಅಡ್ರಿನಲ್ ಗ್ರಂಥಿ ಇಂದ ಹಾರ್ಮೋನ್ ಉತ್ಪತ್ತಿ ಆಗೋದು, ಅವೆಲ್ಲ ಕೂಡ ಅಂದ್ರೆ ಫೀಟಲ್ ಲೈಫ್ ಇಂದನೇ ಡೆವಲಪ್ ಆಗ್ತಾ ಹೋಗುತ್ತೆ. ಈವನ್ ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ ಲೈಕ್ ಈಸ್ಟ್ರೋಜನ್, ಟೆಸ್ಟೋಸ್ಟಿರೋನ್ ಕೂಡ ಫೀಟಲ್ ಲೈಫ್ ಅಲ್ಲೇ ಪ್ರೊಡ್ಯೂಸ್ ಆಗಕ್ಕೆ ಶುರುವಾಗುತ್ತೆ. ಪ್ಲಸ್ ಹುಟ್ಟದಾಗಿಂದನು ಕೂಡ ಈ ಹಾರ್ಮೋನ್ಸ್ ಗಳು ಅದರದೇ ಆದಂತ ಕೆಲಸ ಆ ಟೈಮ್ ಅಲ್ಲಿ ಅಂದ್ರೆ ಮಗು ಡೆವಲಪ್ಮೆಂಟ್ ಆಗ ಟೈಮ್ ಅಲ್ಲಿ ಯಾವ್ಯಾವ ಹಾರ್ಮೋನ್ಸ್ ರಿಲೀಸ್ ಆಗ್ಬೇಕೋ ಕರೆಕ್ಟ್ ಆ ಟೈಮಿಗೆ ರಿಲೀಸ್ ಆಗುತ್ತೆ. ಇವಾಗ ಅಂದ್ರೆ ಪ್ಯೂಬರ್ಟಿ ಟೈಮ್ ಅಲ್ಲಿ ಯಾವ ಹಾರ್ಮೋನ್ಸ್ ರಿಲೀಸ್ ಆಗ್ಬೇಕೋ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ರಿಲೀಸ್ ಆಗ್ಬೇಕೋ ಅದು ಕೂಡ ಇಟ್ಸ್ ಅ ವೆರಿ ಟೈಟ್ಲಿ ರೆಗ್ಯುಲೇಟೆಡ್ ಪ್ರೋಸೆಸ್ ಅಂತ ನಾವ್ ಹೇಳ್ಬೋದು. ಸೊ ಸರಿಯಾದ ಟೈಮ್ ಅಲ್ಲಿ ಸರಿಯಾದ ಹಾರ್ಮೋನ್ಸ್ ರಿಲೀಸ್ ಆದ್ರೆ ಎಲ್ಲಾ ಫಂಕ್ಷನ್ಸ್ ಗಳು ಕೂಡ ನಾರ್ಮಲ್ ಆಗಿರುತ್ತೆ. ಇವಾಗ ಅಕಸ್ಮಾತ್ ಸುಮಾರ್ಸತಿ ಪ್ಯೂಬರ್ಟಿ ಹಾರ್ಮೋನ್ಸ್ ರಿಲೀಸ್ ಆಗಲ್ಲ ಸರಿಯಾದ ಟೈಮ್ ಅಲ್ಲಿ, ಅವಾಗ ಡಿಲೇಡ್ ಪ್ಯೂಬರ್ಟಿ ಅಂತ ನಾವ್ ಹೇಳ್ತೀವಿ. ಸುಮಾರ್ಸತಿ ಥೈರಾಯ್ಡ್ ಹಾರ್ಮೋನ್ ಸರಿಗೆ ಉತ್ಪತ್ತಿ ಆಗಲ್ಲ, ಅವಾಗ ಮಕ್ಕಳಲ್ಲೂ ಕೂಡ ಹುಟ್ಟಿದ ಮಗುಗೂ ಕೂಡ ಥೈರಾಯ್ಡ್ ಪ್ರಾಬ್ಲಮ್ ಬರ ಸಾಧ್ಯತೆ ಇರುತ್ತೆ. ಸೊ ಈವನ್ ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದು ಹುಟ್ಟಿದ ಮಗು ಇಂದ ಎಲ್ಡರ್ಲಿ ಇಂಡಿವಿಜುವಲ್ಸ್ ಗೂ ಕೂಡ ಅಂದ್ರೆ ವಯಸ್ಸಾದವರಿಗೂ ಕೂಡ ಬರ್ಬೋದು. ಸೊ ಈ ಹಾರ್ಮೋನ್ಸ್ ಫ್ರಮ್ ಬರ್ತ್ ಟಿಲ್ ಎಂಡ್ ಆಫ್ ಲೈಫ್ ಇಂಪಾರ್ಟೆಂಟ್ ಅಂತ ನಾವ್ ಹೇಳ್ತೀವಿ.
1: ಒಂದು ಮಗು ಆಗಿ ಹುಟ್ಟಿದಾಗಿನಿಂದ ವಯಸ್ಸಾಗಿ ಸಾಯುವವರೆಗೂ ಹಾರ್ಮೋನುಗಳ ಮೇಲೆ ನಮ್ ಜೀವನ ನಿಂತಿದೆ, ಅದು ನಮ್ಗೆ ಗೊತ್ತಿಲ್ಲ, ಅದು ಸಹಜವಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋ ತರ. ಈಗ ನೀವು ಹೇಳಿದ್ರಿ ಒಂದು ಋತುಮತಿ ಆಗುವಾಗ ಆಗುವ ಸಂದರ್ಭದಲ್ಲಿ ಅಥವಾ ಒಬ್ಬ ಯುವಕ ವಯಸ್ಕನಾಗುವಾಗ ಅವನಿಗೆ ಗಡ್ಡ ಮೀಸೆಗಳೆಲ್ಲ ಬರುವಾಗ, ಒಂದು ಹೆಣ್ಮಗುಗೆ ತನ್ನ ಋತುಸ್ರಾವ ಆರಂಭ ಆಗುವಾಗ ಇಂತಿಷ್ಟೇ ಹಾರ್ಮೋನು, ಇವೇ ಹಾರ್ಮೋನುಗಳು ಇಷ್ಟೇ ಪ್ರಮಾಣದಲ್ಲಿ ರಿಲೀಸ್ ಆಗ್ಬೇಕು, ರಿಲೀಸ್ ಆದಾಗ ಮಾತ್ರ ಸರಿಯಾದ ಸಮಯಕ್ಕೆ ಆಗತ್ತೆ ಅಂತೆಲ್ಲ ಹೇಳಿದ್ರಿ. ಆದ್ರೆ ಕೆಲವು ವಿಷಯಗಳನ್ನ ಕೂಡ ನೀವು ಹೇಳಿದ್ರಿ, ಚಿಕ್ಕ ಮಕ್ಕಳಿಗೂ ಕೂಡ ಥೈರಾಯ್ಡ್ ಸಮಸ್ಯೆಗಳು ಬರಬಹುದು, ಅಥವಾ ಈಗ ಟೆಸ್ಟ್ಗಳು ಹೆಚ್ಚಾಗಿರೋದ್ರಿಂದ ನಮ್ಗೆ ಆ ಸಮಸ್ಯೆಗಳು ಗೊತ್ತಾಗ್ತಿದೆಯೋ, ಅಥವಾ ಹಿಂದಿನ ಕಾಲದಲ್ಲೂ ಇತ್ತು, ಅವ್ರ ಆ ಕಾಲದಲ್ಲಿ ಏನು ಅದಕ್ಕೆ ಔಷಧಿಗಳನ್ನ ತಗೋತಿದ್ರು, ವೈದ್ಯರಾಗಿ ಏನ್ ಹೇಳ್ತೀರಾ ನೀವು?
0: ಸೊ ನನ್ನ ಪ್ರಕಾರ ಲೈಕ್ ಹಿಂದಿನಿಂದನೂ ಈ ಪ್ರಾಬ್ಲಮ್ಸ್ ಎಲ್ಲ ಇದ್ದಿದ್ದೆ. ಸೊ ಬಟ್ ಇವಾಗ ರೀಸೆಂಟ್ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಪ್ಲಸ್ ಈ ಟೆಕ್ನಾಲಜಿ ಎಲ್ಲಾ ಟೈರ್ ಟೂ ಟೈರ್ ತ್ರೀ ಸಿಟೀಸ್ ಎಲ್ಲಾ ಕಡೆನೂ ಬರೋದ್ರಿಂದ ನಮಗೆ ಇಟ್ ಇಸ್ ಬಿಕಮ್ ವೆರಿ ಈಸಿ ಈ ತರ ಡಯಾಗ್ನೋಸ್ ಮಾಡೋದಕ್ಕೆ ಈ ಕಂಡೀಷನ್ಸ್. ಸೊ ಆಮೇಲೆ ಅದ್ರ ಜೊತೆ ಇವಾಗ ಸುಮಾರ್ಸತಿ ನಾವು ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಹೇಳ್ತೀವಿ, ಈ ಕೆಮಿಕಲ್ಸ್ ಲೈಕ್ ಪ್ಲಾಸ್ಟಿಕ್ ಅಲ್ಲಿ ಇರ್ಬೋದು, ಇವನ್ ನಾವು ಯೂಸ್ ಮಾಡಂತ ಪೇಸ್ಟ್ ಮೇಕಪ್ ಗಳಲ್ಲಿ, ಪ್ಲಸ್ ಪೊಲ್ಯೂಷನ್ ಅದ್ರಲ್ಲಿರೋಂತ ಕೆಮಿಕಲ್ಸ್ ಗಳೆಲ್ಲ ಕೂಡ ಏರ್ ಪೊಲ್ಯೂಷನ್ ಇಂದ ಆಗಂತ ಕೆಮಿಕಲ್ಸ್ ರಿಲೀಸ್ ಆಗಂತದ್ರಿಂದನು ಕೂಡ ಸಾಕಷ್ಟು ಎಂಡೋಕ್ರೈನ್ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಇಟ್ ಕುಡ್ ಬಿ ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್, ಪಿ ಎಂ ಓ ಎಸ್ ಅಂದ್ರೆ ಪಿ ಸಿ ಓ ಎಸ್ ನ ಇವಾಗ ರೀಸೆಂಟ್ ಆಗಿ ಟರ್ಮಿನಾಲಜಿ ಚೇಂಜ್ ಆಗಿದೆ, ಪಿ ಎಂ ಓ ಎಸ್ ಅಂತ. ಸೊ ಆ ತರ ತೊಂದ್ರೆ, ಸೊ ಆಮೇಲೆ ಡಯಾಬಿಟೀಸ್ ಬರಂತದ್ದು ಚಿಕ್ಕ ವಯಸ್ಸಲ್ಲೇ, ಸೊ ಇವೆಲ್ಲವೂ ಕೂಡ ಒಂದೊಂದ್ ಅಂದ್ರೆ ಹಲವಾರು ಬಾರಿ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಇಂದ ಕೂಡ ಆಗ ಸಾಧ್ಯತೆ ಇರುತ್ತೆ. ಪ್ಲಸ್ ನಮ್ ಜೆನೆಟಿಕ್ಸ್ ಕೂಡ. ಸೊ ಜೆನೆಟಿಕ್ ಮೇಕಪ್ ನಮ್ದು ಹೆಂಗಿದೆ ಅಂತ ಅಂದ್ರೆ ಲೈಕ್ ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಅಲ್ಲಿ ಆದಾಗ, ಸೊ ವಿ ಆರ್ ಮೋರ್ ಪ್ರೋನ್ ಫಾರ್ ಒಬೆಸಿಟಿ, ಅದರಿಂದ ಅಂತ ಆಗ ಅಂತ ಪ್ರಾಬ್ಲಮ್ ಗಳೆಲ್ಲ ಮೋರ್ ಕಾಮನ್. ಪ್ಲಸ್ ಜೆನೆಟಿಕ್ಸ್ ಪ್ಲಸ್ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಇದರಿಂದ ಎರಡರಿಂದನು ಈಗ ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ನಾವ್ ಹೇಳ್ಬೋದು.
1: ಅದಕ್ಕೆ ಒಂದು ಜೀವನ ಶೈಲಿ, ಮತ್ತೆ ಅದೇ ನೀವು ಹೇಳದ ಹಾಗೆ ಗಾಳಿಯಲ್ಲಿರುವಂತಹ, ನೀರಿನಲ್ಲಿರುವಂತಹ, ಮತ್ತೆ ನಾವು ಬಳಸುವಂತಹ ಆಹಾರ ಪದಾರ್ಥಗಳಲ್ಲಿ ಇರಬಹುದು, ಅದೇ ಡಿಸ್ರಪ್ಟರ್ಸ್ ಅಂತ ಹೇಳಿದ್ರಲ್ಲ, ದೇಹಕ್ಕೆ ಬೇಡದಿರುವಂತಹ ವಸ್ತುಗಳು ನಮ್ಮ ದೇಹವನ್ನ ಪ್ರವೇಶ ಮಾಡೋದ್ರಿಂದ ಸಹ ಹಾರ್ಮೋನುಗಳ ವ್ಯತ್ಯಯ ಆಗ್ತಿದೆ ಅಥವಾ ವ್ಯತ್ಯಾಸ ಆಗ್ತಿದೆ ಅಂತ ಹೇಳ್ತಿದ್ದೀರಾ. ಮೇಡಮ್, ಈಗ ಮನುಷ್ಯನ ದೇಹಕ್ಕೆ ಇಂತಿಷ್ಟೇ ಹಾರ್ಮೋನ್ಗಳು ಇದೇ ಸಮಯಕ್ಕೆ ಇಷ್ಟು ಸ್ರವಿಸಬೇಕು, ಈಗ ಹೆಣ್ಣು ಮಕ್ಕಳಿಗೆ ತಗೊಂಡ್ರೆ ಋತುಮತಿ ಆಗುವಾಗಿರ್ಬೋದು ಅಥವಾ ಗರ್ಭಾವಸ್ಥೆಯಲ್ಲಿರ್ಬೋದು, ಹೆರಿಗೆ ಸಮಯದಲ್ಲಿರಬಹುದು, ಇಂತಿಷ್ಟು ಹಾರ್ಮೋನ್ ಮೇಲೆ ಹೋಗಿ ಕೆಳಗೆ ಬಂದು ಮತ್ತೆ ಸಮಸ್ಥಿತಿನಲ್ಲಿ ಚಲಿಸ್ತಾ ಇರುತ್ತೆ, ಮತ್ತೆ ಋತುಬಂಧದ ಸಮಯದಲ್ಲಿ ಮತ್ತಿನ್ನೇನೇನೋ ಬದಲಾವಣೆಗಳು ಆಗ್ತಾ ಇರುತ್ತೆ, ಹಾಗೆ ಗಂಡು ಮಕ್ಕಳಿಗೂ ಸಹ ಇನ್ನೇನು ಬೇರೆ ಬೇರೆ ಹಾರ್ಮೋನ್ಗಳು ಬೇರೆ ಬೇರೆ ಪ್ರಭಾವವನ್ನ ಬೀರುತ್ತೆ. ಯಾವ್ಯಾವ ಗ್ಲ್ಯಾಂಡ್ಸ್ ಅಂತ ಹೇಳಿದ್ರಿ ನೀವು ನಮ್ಗೆ? ಈಗ ಇತ್ತೀಚೆಗೆ ಕೇಳಿ ಕೇಳಿ ಕೇಳಿ ಅಭ್ಯಾಸ ಆಗಿರೋದು ಥೈರಾಯ್ಡ್ ಗ್ಲ್ಯಾಂಡ್ ಒಂದೇ, ಅದು ಬಿಟ್ರೆ ಬೇರೆ ಬೇರೆ ಯಾವ್ಯಾವ ಗ್ಲ್ಯಾಂಡ್ಸ್ ಇಂದ ಯಾವ್ಯಾವ ಹಾರ್ಮೋನುಗಳು ಹೇಗೆ ಬಳಕೆ ಆಗುತ್ತೆ ದೇಹಕ್ಕೆ?
0: ಸೊ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಅನ್ನು ಉತ್ಪಾದಿಸುವಂತಹ ಹಲವು ಎಂಡೋಕ್ರೈನ್ಸ್ ಗ್ಲ್ಯಾಂಡ್ಸ್ ಗಳು

ಇದಾವೆ. ಪ್ರತಿಯೊಂದು ಗ್ಲ್ಯಾಂಡ್ಗೂ ಕೂಡ ತನ್ನದೇ ಆದ ವಿಶೇಷ ಕೆಲಸ ಇದೆ. ಸೊ ಫಸ್ಟ್ ಅನ್ನೋದು ಅಡ್ರಿನಲ್ ಗ್ಲ್ಯಾಂಡ್ಸ್, ಇವು ಕಿಡ್ನಿ ಮೇಲಿರಂತ ಟ್ರಯಾಂಗ್ಯುಲರ್ ಶೇಪ್ ಗ್ಲ್ಯಾಂಡ್ಸ್. ಇವು ಕಾರ್ಟಿಸೋಲ್ ಮತ್ತು ಆಂಡ್ರೋಜನ್ಸ್ ಎಂಬ ಹಾರ್ಮೋನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ಟ್ರೆಸ್ ಬಂದಾಗ ದೇಹ ಹೇಗೆ ರೆಸ್ಪಾಂಡ್ ಮಾಡಬೇಕು, ಬ್ಲಡ್ ಪ್ರೆಷರ್ ಅನ್ನು ಹೇಗೆ ನಿಯಂತ್ರಿಸುವುದು, ಪ್ಯುಬರ್ಟಿ ಸಮಯದಲ್ಲಿ ಬಾಡಿ ಓಡರ್ ಮತ್ತೆ ಪ್ಯುಬಿಕ್ ಹೇರ್ ಬೆಳವಣಿಗೆಗೆ ಸಹಾಯ ಮಾಡುವುದು, ಇದೆಲ್ಲವೂ ಕೂಡ ಅಡ್ರಿನಲ್ ಗ್ಲ್ಯಾಂಡ್ಸ್ ಇಂದ ಉತ್ಪತ್ತಿಯಾಗುವಂತ ಹಾರ್ಮೋನ್ಗಳದ್ದು ಕೆಲಸ. ಸೊ ಹೈಪೋಥಾಲಮಸ್ ಅನ್ನೋದು ಇನ್ನೊಂದು ಅಡ್ರಿನಲ್ ಗ್ರಂಥಿ.

0: ಹೇರ್ ಬೆಳವಣಿಗೆಗೆ ಸಹಾಯ ಮಾಡುವುದು ಇದೆಲ್ಲವೂ ಕೂಡ ಅಡ್ರಿನಲ್ ಗ್ಲಾನ್ಸ್ ಇಂದ ಉತ್ಪತ್ತಿಯಾಗಂತ ಹಾರ್ಮೋನ್ಗಳದ್ದು ಕೆಲಸ. ಸೊ ಹೈಪೋಥಾಲಮಸ್ ಅನ್ನೋದು ಇನ್ನೊಂದು ಅಡ್ರಿನಲ್ ಗ್ರಂಥಿ. ಸೊ ಇದು ನಮ್ಮ ಮೆದುಳಿನ ಒಂದು ಪ್ರಮುಖ ಭಾಗವಾಗಿದೆ. ಸೊ ಬಾಡಿ ಟೆಂಪರೇಚರ್, ಆಪೆಟೈಟ್, ಬಾಡಿ ವೇಟ್, ಮೂಡ್, ಸ್ಲೀಪ್, ಥರ್ಸ್ಟ್ ಮತ್ತು ಸೆಕ್ಸ್ ಡ್ರೈವ್ ಇದನ್ನೆಲ್ಲ ನಿಯಂತ್ರಿಸುವ ಹಾರ್ಮೋನ್ಸ್ ಇಲ್ಲಿಂದ ಬರುತ್ತೆ.
1: ಹಸಿವು, ನಿದ್ದೆ, ನಮ್ಮ ಬೆಳವಣಿಗೆ, ನಮ್ಮ ಮನಸ್ಸು ಸಂತೋಷವಾಗಿರ್ಬೇಕಾ, ದುಃಖದಲ್ಲಿ ಇರ್ಬೇಕಾ, ಇದೆಲ್ಲಾನು ನಿಯಂತ್ರಣ ಮಾಡುವಂತದ್ದು ಹೈಪೋಥಾಲಮಸ್.
0: ಆಮೇಲೆ ನೆಕ್ಸ್ಟ್ ಓವರೀಸ್. ಸೊ ಮಹಿಳೆಯರಲ್ಲಿ ಇರುವಂತ ಇದು ರಿಪ್ರೊಡಕ್ಟಿವ್ ಗ್ಲ್ಯಾಂಡ್ ಅಂತ ನಾವು ಹೇಳ್ಬೋದು. ಇವು ಮೊಟ್ಟೆ ಉತ್ಪಾದಿಸುವ ಜೊತೆಗೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಮತ್ತು ಸ್ವಲ್ಪ ಮಟ್ಟಿಗೆ ಟೆಸ್ಟೋಸ್ಟೆರಾನ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಇವು ರೀಪ್ರೊಡಕ್ಟಿವ್ ಹೆಲ್ತ್, ಪ್ರೆಗ್ನೆನ್ಸಿ, ಫರ್ಟಿಲಿಟಿ, ಆಮೇಲೆ ಬ್ರೆಸ್ಟ್ ಡೆವಲಪ್ಮೆಂಟ್ ಮತ್ತು ಬೋನ್ ಹೆಲ್ತ್ಗೆ ಕೂಡ ಇದು ಪ್ರಮುಖ ಆಗಿರೋಂತ ಹಾರ್ಮೋನ್. ಸೊ ನೆಕ್ಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾನ್ಕ್ರಿಯಸ್. ಇವಾಗ ಎಲ್ಲರೂ ಡಯಾಬಿಟೀಸ್ ಬಗ್ಗೆ ತುಂಬಾ ಮಾತಾಡ್ತಾ ಇದೀವಿ. ಸೊ ಇದು ಇನ್ಸುಲಿನ್ ಮತ್ತು ಗ್ಲುಕಗಾನ್ ಸೇರಿದಂತೆ ಸುಮಾರು ಬೇರೆ ಹಾರ್ಮೋನ್ಸ್ ಗಳನ್ನು ಕೂಡ ಇದು ಉತ್ಪಾದಿಸುತ್ತೆ. ಮುಖ್ಯವಾಗಿ ಇದು ಬ್ಲಡ್ ಶುಗರ್ ಅನ್ನು ನಾರ್ಮಲ್ ರೇಂಜ್ ನಲ್ಲಿ ಇಡುವಂತ ಕೆಲಸ ಮಾಡುತ್ತೆ ಪ್ಯಾನ್ಕ್ರಿಯಸ್. ಸೊ ನೆಕ್ಸ್ಟ್ ಗ್ರಂಥಿ ಪ್ಯಾರಾಥೈರಾಯ್ಡ್ ಗ್ರಂಥಿ ಅಂತ. ಇದು ತುಂಬಾ ಚಿಕ್ಕದಾಗಿರೋಂತ ಗ್ರಂಥಿ, ಬಟ್ ಇದು ತುಂಬಾ ಮುಖ್ಯ. ಸೊ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಅನ್ನು ಇದು ಸರಿಯಾಗಿ ಮೇಂಟೈನ್ ಮಾಡುತ್ತೆ, ಪ್ಲಸ್ ಬೋನ್ ಅನ್ನು ಆರೋಗ್ಯಕರವಾಗಿರಲು ಕೂಡ ಇದು ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಗ್ರಂಥಿ ಅಂತಂದ್ರೆ ಪೀನಿಯಲ್ ಗ್ಲ್ಯಾಂಡ್ ಅಂತ. ಇದು ಮೆಲಟೋನಿನ್ ಹಾರ್ಮೋನ್ ನ ಕೂಡ ಇದು ಉತ್ಪಾದಿಸುತ್ತೆ. ಸೊ ಮೆಲಟೋನಿನ್ ಅನ್ನೋದು ನಮ್ಮ ಸ್ಲೀಪ್ ಸೈಕಲ್ ಅಂದ್ರೆ ನಿದ್ರೆಯ ಸಮಯವನ್ನು ನಿಯಂತ್ರಿಸಲು ಕೂಡ ಇದು ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಗ್ಲ್ಯಾಂಡ್ ಇನ್ ಆ ಬಾಡಿ ಪಿಟ್ಯುಟರಿ ಗ್ರಂಥಿ ಅಂತ. ಸೊ ದಿಸ್ ಇಸ್ ಕಾಲ್ಡ್ ದ ಮಾಸ್ಟರ್ ಕಂಟ್ರೋಲರ್, ಮಾಸ್ಟರ್ ಗ್ಲ್ಯಾಂಡ್ ಅಂತ ನಾವು ಹೇಳ್ತೀವಿ ಇದನ್ನ. ಯಾಕೆಂದ್ರೆ ಇದು ಗ್ರೋತ್, ರೀಪ್ರೊಡಕ್ಷನ್, ಬ್ರೆಸ್ಟ್ ಫೀಡಿಂಗ್, ಥೈರಾಯ್ಡ್, ಅಡ್ರಿನಲ್ ಗ್ರಂಥಿ ಮತ್ತೆ ಬೇರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮೇಲೆ ಇದು ಕೆಲಸವನ್ನು ಕಂಟ್ರೋಲ್ ಮಾಡುತ್ತೆ.
1: ಮಹಾಗ್ರಂಥಿ
0: ಅಂತ ಹೇಳ್ಬೋದು. ನೆಕ್ಸ್ಟ್ ಟೆಸ್ಟಿಸ್. ಸೊ ಟೆಸ್ಟಿಸ್ ಅನ್ನೋದು ಪುರುಷರಲ್ಲಿ ಇರುವಂತ ರೀಪ್ರೊಡಕ್ಟಿವ್ ಗ್ಲ್ಯಾಂಡ್. ಸೊ ಇದು ಸ್ಪರ್ಮ್ ಅನ್ನು ಉತ್ಪಾದಿಸುವುದರ ಜೊತೆಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ನ ಕೂಡ ಬಿಡುಗಡೆ ಮಾಡುತ್ತೆ. ಸೊ ಇದು ಪುರುಷರ ಬೆಳವಣಿಗೆಗೆ, ಮಸಲ್ ಸ್ಟ್ರೆಂತ್ ಮತ್ತೆ ಮುಖದ ಮೇಲೆ ಕೂದಲು ಬರುವಂತದ್ದು ಪ್ಲಸ್ ರೀಪ್ರೊಡಕ್ಟಿವ್ ಹೆಲ್ತ್ಗೆ ಕೂಡ ತುಂಬಾ ಮುಖ್ಯ. ನೆಕ್ಸ್ಟ್ ಗ್ರಂಥಿ ಥೈರಾಯ್ಡ್ ಗ್ಲ್ಯಾಂಡ್. ನೀವು ಹೇಳ್ದಂಗೆ ಥೈರಾಯ್ಡ್ ಗ್ಲ್ಯಾಂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಗ್ರಂಥಿ. ಸೊ ಇದು ಕುತ್ತಿಗೆಯ ಮುಂಭಾಗದಲ್ಲಿರುವಂತ ಗ್ಲ್ಯಾಂಡ್. ಇದು ನಮ್ಮ ದೇಹದ ಮೆಟಬಾಲಿಸಂ ಅನ್ನು ನಿಯಂತ್ರಿಸುತ್ತದೆ. ಅದರ ಜೊತೆ ದೇಹ ಎಷ್ಟು ಬೇಗ ಕ್ಯಾಲರೀಸ್ ಅನ್ನು ಬರ್ನ್ ಮಾಡಬೇಕು, ಹಾರ್ಟ್ ರೇಟ್ ಎಷ್ಟು ವೇಗವಾಗಿ ಬಡಿಯಬೇಕು, ಎನರ್ಜಿ ಹೇಗೆ ಬಳಸಬೇಕು ಇವೆಲ್ಲವನ್ನು ಕೂಡ ಥೈರಾಯ್ಡ್ ಹಾರ್ಮೋನ್ ನಿಯಂತ್ರಿಸುತ್ತೆ. ಸೊ ನೋಡಿದ್ರೆ ಈ ಎಲ್ಲಾ ಗ್ಲ್ಯಾಂಡ್ಸ್ ಒಂದಕ್ಕೊಂದು ಸಂಪರ್ಕ ಹೊಂದಿರುವಂತ ಒಂದು ಅದ್ಭುತ ನೆಟ್ವರ್ಕ್ ಅಂತ ನಾವು ಹೇಳ್ಬೋದು. ಇವು ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ದೇಹ ಆರೋಗ್ಯಕರವಾಗಿ ಕಾರ್ಯ ನಿರ್ವಹಿಸುತ್ತೆ.
1: ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬ್ಯಾಲೆನ್ಸ್ ತಪ್ಪುತ್ತೆ. ಈಗ ಬಹಳ ಸಹಜವಾಗಿ ನಮ್ಗೆ ಮೀಡಿಯಾಗಳು ಹಂಗೆ ಇದೆ, ಕೈಯಲ್ಲೆಲ್ಲ ಮೊಬೈಲ್ ಇದೆ, ಏನ್ ಬೇಕಾದ್ರೂ ಅಲ್ಲಿ ಹೋಗಿ ಸರ್ಚ್ ಮಾಡು, ಅದಕ್ಕೆ ತಾವೇ ಇದು ಮಾಡ. ನನಗೊಂದು ಡೌಟ್ ಇದೆ ಏನಂತಂದ್ರೆ, ಇಷ್ಟೆಲ್ಲ ಇರೋವಾಗ್ಲೂ ಈ ಮನೆ ಮದ್ದಿಂದ ಈ ಹಾರ್ಮೋನ್ಗಳನ್ನ ಸರಿ ಮಾಡ್ಕೋಬಹುದು? ಯಾಕಂದ್ರೆ ನೀವೆಲ್ಲಾದ್ರೂ ನೋಡಿ, ನೀವು ಈ ಸೊಪ್ಪು ತಿನ್ನಿ ಈ ಹಾರ್ಮೋನ್ ಸರಿ ಹೋಗುತ್ತೆ, ಈ ಕಾಳು ತಿನ್ನಿ ಇದು ಸರಿ ಹೋಗುತ್ತೆ, ಅದು ನಿಜನಾ?
0: ಸೊ ಏನಂತ ಅಂದ್ರೆ, ಇವಾಗ ಹರ್ಬಲ್ ಸಪ್ಲಿಮೆಂಟ್ಸ್, ನ್ಯಾಚುರೋಪತಿ ಮೆಡಿಸಿನ್ಸ್ ಇವೆಲ್ಲ ತುಂಬಾ ಪಾಪ್ಯುಲರ್ ಆಗಿದೆ. ಬಟ್ ಏನಂತ ಅಂದ್ರೆ, ಇದು ಕೂಡ ಹಾರ್ಮೋನ್ಸ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಸೊ ಹಾಗೆ ವೈದ್ಯರು ಸುಮಾರು ಸತಿ ಸ್ಟಿರಾಯ್ಡ್ಸ್ ಅಥವಾ ಓಪಿಯಾಯ್ಡ್ ಅಂತ ಪೇನ್ ಮೆಡಿಸಿನ್ಸ್ ಎಲ್ಲ ಕೊಡೋದ್ರ ಜೊತೆ ಕೂಡ ಇದು ಕೂಡ ಹಾರ್ಮೋನ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈ ಸ್ಟಿರಾಯ್ಡ್ಸ್ ತಗೊಂಡಾಗ ನಮ್ಮ ದೇಹದಲ್ಲಿನ ಉತ್ಪತ್ತಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಹೊರಗಡೆಯಿಂದ ಸೇವಿಸಿದಾಗ.
1: ಯಾವ ಹಾರ್ಮೋನ್?
0: ಕಾರ್ಟಿಸೋಲ್ ಅನ್ನೋದು ತುಂಬಾ ಮುಖ್ಯ ಹಾರ್ಮೋನ್. ಸೊ ಕಾರ್ಟಿಸೋಲ್ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ. ಸೊ ಕಾರ್ಟಿಸೋಲ್ ಉತ್ಪತ್ತಿ ಕಮ್ಮಿ ಆದಾಗ ನಾನು ಹೇಳದ್ನಲ್ಲ, ಸೊ ಅಕಸ್ಮಾತ್ ನಮ್ಗೇನಾದ್ರು ಸ್ಟ್ರೆಸ್ ಇದ್ದಾಗ ಈ ಹಾರ್ಮೋನು ಜಾಸ್ತಿ ಆಗ್ಬೇಕು. ಸೊ ಹಾರ್ಮೋನ್ ಜಾಸ್ತಿ ಆಗ ಬ್ಲಡ್ ಪ್ರೆಷರ್, ಬ್ಲಡ್ ಶುಗರ್, ಸೋಡಿಯಂ ಲೆವೆಲ್ ಎಲ್ಲ ಮೇಂಟೈನ್ ಮಾಡುತ್ತೆ ಈ ಹಾರ್ಮೋನು. ಸೊ ಈ ಹಾರ್ಮೋನ್ ಉತ್ಪತ್ತಿ ಕಮ್ಮಿ ಆದಾಗ, ನಾವು ಹೊರಗಡೆ ಮೆಡಿಸಿನ್ಸ್ ತಗೊಂಡು ಹಾರ್ಮೋನ್ ಉತ್ಪತ್ತಿ ಕಮ್ಮಿ ಆದಾಗ ಈ ಸ್ಟ್ರೆಸ್ ರಿಲೇಟೆಡ್ ರೆಸ್ಪಾನ್ಸ್ ಇರಲ್ಲ. ಅವಾಗ ಪೇಷಂಟ್ಸ್ ಸಡನ್ ಆಗಿ ಒಂದ್ ಏನಾದ್ರು ಇನ್ಫೆಕ್ಷನ್ ಬಂದ್ರೆ ಸಡನ್ ಆಗಿ ಬಿ ಪಿ ಕಮ್ಮಿ ಆಗ್ಬೋದು, ಐಸಿಯುಗೆ ಅಡ್ಮಿಷನ್ ಬೇಕಾಗ ಸಾಧ್ಯತೆ ಇರುತ್ತೆ, ಲೋ ಶುಗರ್ ಆಗ್ಬೋದು, ಲೋ ಸೋಡಿಯಂ ಆಗ್ಬೋದು, ಇದೆಲ್ಲ ತುಂಬಾ ಎಮರ್ಜೆನ್ಸಿ ಕಂಡೀಷನ್ಸ್. ಹಂಗಾಗಿ ಯೂಶಲಿ ನಾವು ಈ ಹರ್ಬಲ್ ಸಪ್ಲಿಮೆಂಟ್ಸ್ ಎಲ್ಲ ಯೂಶಲಿ ನಾವೆನ್ಕರ್

0: ಎಂಕರೇಜ್ ಮಾಡಲ್ಲ.
1: ಈಗ ಏನು ಆಗದೇನೋ ಕೆಲವು ಸಂದರ್ಭಗಳಲ್ಲಿ ಈಗೆಲ್ಲ ಪ್ರೋಟೀನ್ ಬೇಕು ಪ್ರೋಟೀನ್ ಬೇಕು ಅಂತ ಅಂದ್ರೆ ಮಾರುಕಟ್ಟೆನಲ್ಲಿ ಇಡೀ ನಮ್ಮ ವ್ಯವಸ್ಥೆಯನ್ನ ಈ ನಮ್ಮ ಮಾರುಕಟ್ಟೆ ಆಳ್ತಾ ಇದೆ. ಮಾರುಕಟ್ಟೆನಲ್ಲಿ ಹಲವಾರು ಎಲ್ಲದಕ್ಕೂ ಒಂದೊಂದು ಇದೆ ಸಪ್ಲಿಮೆಂಟ್ಸ್ ತಗೊಂಡ್ರಿ ಏನು ಆಗಲ್ಲ ಏನು ಆಗಲ್ಲ ಆತರ ತಗೊಂಡು ಈ ಹಾರ್ಮೋನ್ ವ್ಯತ್ಯಾಸಗಳಾಗತ್ತೆ ಅಂತ ಹೇಳ್ತಾರಲ್ಲ ನಿಜ.
2: ಜಿಮ್ ಸಪ್ಲಿಮೆಂಟ್ಸ್ ಎಸ್ಪೆಷಲಿ ಜಿಮ್ಮಿಗೆ ಹೋಗೋರಿಗೆ ಸುಮಾರು ಸತಿ ಪ್ರೋಟೀನ್ ಪೌಡರ್ಗಳ ಜೊತೆ ಟೆಸ್ಟೋಸ್ಟಿರಾನ್ ಅನ್ನ ಹಾರ್ಮೋನು ಕೂಡ ಕೊಡ್ತಾರೆ. ಸೊ ಈ ಟೆಸ್ಟೋಸ್ಟಿರಾನ್ ಟ್ಯಾಬ್ಲೆಟ್ಸ್ ಮೂಲಕನೂ ತಗೊಂಬೋದು ಪ್ಲಸ್ ಇಂಜೆಕ್ಷನ್ ಮೂಲಕನೂ ತಗೊಂಬೋದು. ಸುಮಾರು ಸತಿ ಜಿಮ್ ಅಲ್ಲಿ ಗ್ರೋತ್ ಹಾರ್ಮೋನ್ ಕೂಡ ಕೊಡ್ತಾರೆ. ಸೊ ಈ ತರ ಕೊಡೋದ್ರಿಂದ ಹೊರಗಡೆಯಿಂದ ನಾವು ಹಾರ್ಮೋನ್ಸ್ ಅತಿಯಾಗಿ ತಗೊಂಡಾಗ ನಮ್ಮ ದೇಹದ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಉತ್ಪತ್ತಿ ಕಮ್ಮಿ ಆದಾಗ ಟೆಸ್ಟೋಸ್ಟಿರಾನ್ ಕಮ್ಮಿ ಆದಾಗ ಇನ್ಫರ್ಟಿಲಿಟಿ ಇಶ್ಯೂಸ್ ಸ್ಪರ್ಮ್ ಪ್ರೊಡಕ್ಷನ್ ಇವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗ್ಬೋದು, ಬಿಪಿ ಜಾಸ್ತಿ ಆಗ ಸಾಧ್ಯತೆ, ಹಿಮೋಗ್ಲೋಬಿನ್ ತೀರಾ ಜಾಸ್ತಿ ಆಗಿ ಪಾಲಿಸೈಥಿಮಿಯಾ ಅಂತ ನಾವು ಹೇಳ್ತೀವಿ ಅದು ಆಗ್ಬೋದು. ಅದರಿಂದ ಸ್ಟ್ರೋಕ್, ಹಾರ್ಟ್ ಪ್ರಾಬ್ಲಮ್ಸ್, ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗೋದು ಇವೆಲ್ಲ ಆಗ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಪ್ರೋಟೀನ್ ಹೌದು ಇಂಪಾರ್ಟೆಂಟ್ ನಮ್ಮ ದೇಹದಕ್ಕೆ, ಬಟ್ ಪ್ರೋಟೀನ್ ಜೊತೆ ಬೇರೆ ಜಿಮ್ ಸಪ್ಲಿಮೆಂಟ್ಸ್ ಅವೆಲ್ಲ ತಗೊಳ್ಳೋದನ್ನ ಯೂಶಲಿ ನಾವು ಎನ್ಕರೇಜ್ ಮಾಡಲ್ಲ.
1: ನಮ್ಮ ಇಡೀ ಬದುಕು ಮತ್ತು ನಮ್ಮ ಚಟುವಟಿಕೆಗಳು, ನಮ್ಮ ಸಂತೋಷ, ನಮ್ಮ ಖುಷಿ, ನಮ್ಮ ದುಃಖ ಇದೆಲ್ಲವೂ ಹಾರ್ಮೋನ್ಗಳ ಮೇಲೆ ನಿಂತಿದೆ, ಒಂದ್ ರೀತಿನಲ್ಲಿ ನಿಂತಿದೆ ಎಲ್ಲವೂ ಅದ್ರ ಮೇಲೇನೆ ಅಂತಲ್ಲ. ಆದ್ರೆ ಅದ್ರ ಸಪೋರ್ಟ್ ಇಲ್ಲದೆ ನಾವು ಏನು ಮಾಡಕ್ಕೆ ಆಗಲ್ಲ, ಅವಾಗ ವೈದ್ಯರನ್ನ ಕಾಣ್ಲೇಬೇಕಾಗುತ್ತೆ. ಈಗ ಒಂದು ಆತಂಕ ಏನಂತಂದ್ರೆ ಮೇಡಮ್, ಎಲ್ಲದಕ್ಕೂ ಹಾರ್ಮೋನ್ ಮಾತ್ರೆಗಳನ್ನ ತೆಗೆದುಕೊಳ್ಳೋದ್ರಿಂದ ಬೇರೆ ಬೇರೆ ತೊಂದರೆಗಳಾಗುತ್ತೆ ಅಂತ ಹೇಳ್ತಾರೆ, ಅದು ಸತ್ಯನಾ?
2: ಸೊ ಅಂದ್ರೆ ಯಾವ ಹಾರ್ಮೋನ್ ತಗೊಂತಾ ಇದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಇವಾಗ ಸ್ಟಿರಾಯ್ಡ್ ಟ್ಯಾಬ್ಲೆಟ್ ತಗೊಂಡ್ರೆ ನಮ್ ದೇಹದಲ್ಲಿನ ಕಾರ್ಟಿಸೋಲ್ ಉತ್ಪತ್ತಿ ಕಮ್ಮಿ ಆಗ್ಬೋದು. ಟೆಸ್ಟೋಸ್ಟಿರಾನ್ ತಗೊಂಡ್ರೆ ನಮ್ ದೇಹದಲ್ಲಿನ ಟೆಸ್ಟೋಸ್ಟಿರಾನ್ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಯಾವ್ದು ಕಮ್ಮಿ ಇರುತ್ತೋ ನಮ್ ದೇಹದಲ್ಲಿ, ಇವಾಗ ಹೈಪೋಥೈರಾಯ್ಡಿಸಮ್ ಅಂತ ನಾವ್ ಹೇಳ್ತೀವಿ, ಹೈಪೋಥೈರಾಯ್ಡಿಸಮ್ ಅಂದ್ರೆ ಥೈರಾಯ್ಡ್ ಗ್ರಂಥಿ ಕೆಲಸ ಕಮ್ಮಿ ಆಗಿರುತ್ತೆ, ಅವಾಗ ನಾವು ಹೊರಗಡೆಯಿಂದ ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ಳೇಬೇಕಾಗುತ್ತೆ ನಮ್ ನಾರ್ಮಲ್ ಮೆಟಬಾಲಿಸಮ್ ನ ಮೇಂಟೈನ್ ಮಾಡೋದಕ್ಕೆ. ಇದನ್ನ ಕರೆಕ್ಟ್ ಬ್ಯಾಲೆನ್ಸ್ ಅಲ್ಲಿ ತಗೊಂಡಾಗ ಏನು ತೊಂದರೆ ಆಗಲ್ಲ. ಸೊ ಇವಾಗ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಆಗಿರುತ್ತೆ, ಸೊ ಟೈಪ್ 1 ಡಯಾಬಿಟೀಸ್ ಇರೋರಿಗೆ. ಸೊ ಅವಾಗ ನಾವು ಹೊರಗಡೆಯಿಂದ ಇನ್ಸುಲಿನ್ ಕೊಡ್ಲೇಬೇಕಾಗುತ್ತೆ. ಸೊ ಮೇಜರ್ ತೊಂದರೆಗಳು ಆಗಲ್ಲ ಕರೆಕ್ಟ್ ಪ್ರಮಾಣದಲ್ಲಿ ತಗೊಂಡಾಗ, ವೈದ್ಯರ ಸಲಹೆ ತಗೊಂಡಾಗ ಇದರಿಂದ ಯೂಶಲಿ ಏನು ಪ್ರಾಬ್ಲಮ್ಸ್ ಆಗಲ್ಲ. ಸೊ ಅತಿಯಾಗಿ ತಗೊಂಡಾಗ ಅದರದ್ದೇ ಆದ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ.
1: ಈಗ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇನೆ ಥೈರಾಯ್ಡ್ ಮಾತ್ರೆಗಳನ್ನ ಆರಂಭ ಮಾಡಿದ್ರೆ, ಮತ್ ಇನ್ನ ಒಂದಿದೆ ಅದು ಸತ್ಯನೋ ಮಿಥ್ಯಾನೋ ನೀವು ಹೇಳ್ಬೇಕು, ಒಂದ್ಸರ್ತಿ ಹಾರ್ಮೋನ್ ಮಾತ್ರೆಗಳನ್ನ ಆರಂಭ ಮಾಡಿದ್ರೆ ಜೀವನ ಪೂರ್ತಿ ತೆಗೆದುಕೊಳ್ಬೇಕು ಅನ್ನೋ ತರದ್ ಹೇಳ್ತಾರೆ, ಅದು ಹೇಗೆ?
2: ಸೊ ನಿಮ್ಗೆ ಗೊತ್ತಿರಂಗೆ 100% ಅಂತ ನಾವೇನು ಹೇಳಕ್ಕಾಗಲ್ಲ ಮೆಡಿಸಿನ್ ಅಲ್ಲಿ. ಸೊ ನೀವ್ ಇವಾಗ ಮಾತ್ರೆ ಶುರು ಮಾಡಿದ್ರೆ 100% ಲೈಫ್ ಲಾಂಗ್ ತಗೊಳ್ಬೇಕು ಅನ್ನೋ ತರದ್ದು ನಾವ್ ಹೇಳಕ್ಕಾಗಲ್ಲ. ದೇಹ ಆ ಟೈಮಲ್ಲಿ ಹೆಂಗೆ ಕೆಲಸ ಮಾಡುತ್ತೋ ಅದ್ರ ಪ್ರಕಾರ ನಾವು ಡಿಸೈಡ್ ಮಾಡ್ತೀವಿ. ಸೊ ಇದ್ರ ಪ್ರಮಾಣ ಜಾಸ್ತಿ ಮಾಡ್ಬೇಕಾ, ಮಾತ್ರೆ ಪ್ರಮಾಣ ಕಡಿಮೆ ಮಾಡ್ಬೇಕಾ, ಅಥವಾ ಮಾತ್ರೆ ಸ್ಟಾಪ್ ಮಾಡ್ಬೇಕಾ ಅನ್ನೋದು ಆ ಟೈಮಲ್ಲಿ ಬಾಡಿ ಹೆಂಗೆ ಕೆಲಸ ಮಾಡುತ್ತೋ ಅದನ್ನ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಇವಾಗ ಶುಗರ್, ಅಕಸ್ಮಾತ್ ಶುಗರ್ ಇರೋರಿಗೆ ಒಂದೊಂದ್ಸತಿ ಶುಗರ್ ತೀರಾ ಜಾಸ್ತಿ ಇರುತ್ತೆ, ಅವಾಗ ನಾವು ಇನ್ಸುಲಿನ್ ಕೊಟ್ಟು ಶುಗರ್ನ ಕಂಟ್ರೋಲ್ ಮಾಡ್ತೀವಿ. ಕಂಟ್ರೋಲಿಗೆ ಬಂದ್ಮೇಲೆ ದೇಹದ ಉತ್ಪತ್ತಿನೇ ಒಂದೊಂದ್ಸತಿ ಚೆನ್ನಾಗಾಗಕ್ ಶುರುವಾಗುತ್ತೆ, ಅವಾಗ ನಾವು ಇನ್ಸುಲಿನ್ ನ ಕಮ್ಮಿ ಮಾಡ್ಬಿಟ್ಟು ಸ್ಟಾಪ್ ಮಾಡೋ ಸಾಧ್ಯತೆನೂ ಇರುತ್ತೆ. ಸೊ ಒಂದ್ಸತಿ ತಗೊಂಡ್ರೆ ಲೈಫ್ ಲಾಂಗ್ ತಗೊಂಬೇಕು ಅನ್ನೋದು ಯೂಶಲಿ ತಪ್ಪು ಕಲ್ಪನೆ. ಸೊ ಥೈರಾಯ್ಡ್ ಅಷ್ಟೇ, ಒಂದೊಂದ್ಸತಿ ಅಂದ್ರೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳೋದು, ಸೊ ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಆಟೋ ಇಮ್ಯೂನ್ ಕಾಯಿಲೆ, ಅದು ಆಂಟಿಬಾಡೀಸ್ ಥೈರಾಯ್ಡ್ ವಿರುದ್ಧ ಉತ್ಪತ್ತಿಯಾಗಿ ಥೈರಾಯ್ಡ್ ಗ್ರಂಥಿ ಕೆಲಸನ ಕಮ್ಮಿ ಮಾಡುತ್ತೆ. ಸೊ ಯೂಶಲಿ ಇದು ಯೂಶಲಿ ಮೋಸ್ಟ್ ಆಫ್ ದ ಟೈಮ್ ಲೈಫ್ ಲಾಂಗ್ ಕಂಡೀಷನ್ ಅಂದ್ರೆ ಬೇಕಾಗುತ್ತೆ ಮಾತ್ರೆ ಥ್ರೂ ಔಟ್ ಲೈಫ್. ಬಟ್ ವೆರಿ ರೇರ್ಲಿ ಏನಾಗುತ್ತೆ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿನೂ ಕೂಡ ಒಂದೊಂದ್ಸತಿ ಚೆನ್ನಾಗಾಗ್ಬೋದು, ಅಂದ್ರೆ ಅದು ತುಂಬಾ ರೇರ್. ಅದ್ ಬ್ಲಾಕಿಂಗ್ ಅಂಡ್ ಸ್ಟಿಮ್ಯುಲೇಟಿಂಗ್ ಆಂಟಿಬಾಡೀಸ್ ಅಂತ ನಾವ್ ಹೇಳ್ತೀವಿ, ಅದು ಸ್ವಿಚ್ ಓವರ್ ಟೈಪ್ ಎಲ್ಲ ಅವೆಲ್ಲ ಆಗೋದು ತುಂಬಾ ತುಂಬಾ ರೇರ್. ಸೊ ಹಂಗಾಗಿ ಡಾಕ್ಟರ್ ಸಲಹೆ ತಗೊಂಡು ಆ ಟೈಮಲ್ಲಿ ಹೇಗಿರುತ್ತೆ ಹಾರ್ಮೋನ್ ಲೆವೆಲ್ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಬಟ್ ಇವಾಗ ಇನ್ಸುಲಿನ್ ಲೈಫ್ ಲಾಂಗ್ ತಗೊಂಬೇಕು ಟೈಪ್ 2 ಡಯಾಬಿಟೀಸ್ ಇರೋರಿಗೆ ಅವೆಲ್ಲ ಅಂದ್ರೆ ಒಂದ್ಸತಿ ಶುರು ಮಾಡಿದ್ರೆ ಅವೆಲ್ಲ ತಪ್ಪು ಕಲ್ಪನೆ. ಸೊ ಇದೆಲ್ಲ ಡಯಾಬಿಟೀಸ್ ಡ್ಯೂರ್ ಡ್ಯೂರೇಷನ್ ಎಷ್ಟಿದೆ, ಅವ್ರ ಬಾಡಿ ಕಂಡೀಷನ್, ಕಿಡ್ನಿ ಪ್ರಾಬ್ಲಮ್ ಇದೆ, ಅದ್ರ ಮೇಲೆ ಎಲ್ಲ ಸುಮಾರು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.
1: ಈಗ ಹಾರ್ಮೋನ್ ವ್ಯತ್ಯಯ ಆಗ್ಲೇಬಾರ್ದು, ವ್ಯತ್ಯಾಸ ಆಗ್ಬಾರ್ದು, ಅದೇ ಇಂಬ್ಯಾಲೆನ್ಸ್ ಆಗ್ಬಾರ್ದು ಅಂತಂದ್ರೆ ಒಬ್ಬ ವ್ಯಕ್ತಿ

0: ತನ್ನ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿಯನ್ನು ಹೇಗಿಟ್ಕೋಬೇಕು? ಯಾಕಂದ್ರೆ ನೀವೇ ಹೇಳಿದ್ರಿ, ಈಗ ಹೊರಗಡೆ ತಿನ್ನೋದ್ರಿಂದ ಗಾಳಿ ನೀರು ಇದೆಲ್ಲವೂ ನಮ್ಮ ಹಾರ್ಮೋನ್ಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರಿ. ಪ್ರಭಾವ ಬೀರಿಸ್ಕೊಳ್ಳಾರದೆ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು, ಹಾರ್ಮೋನ್ ಉತ್ಪತ್ತಿ ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿಯ ಜೀವನ ಶೈಲಿ ಹೇಗಿರ್ಬೇಕು?
1: ಸೊ ಈ ತರ ಹಾರ್ಮೋನ್ಸ್ ತೊಂದ್ರೆ ಬರದೇ ಇರೋದಕ್ಕೆ ಎರಡು ಲೈಕ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್, ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಇವಾಗ ನಾವು ಏಜ್, ಜೆನೆಟಿಕ್ಸ್, ಇವಾಗ ಪೊಲ್ಯೂಷನ್, ಇವೆಲ್ಲ ನಮ್ ಕೈಯಲ್ಲಿ ಇಲ್ದೇ ಇರೋಂಥದ್ದು ಇದು. ಸೊ ನಮ್ ಕೈಯಲ್ಲಿ ಏನಿರುತ್ತೆ ಅದನ್ನ ಡೆಫಿನೆಟ್ಲಿ ಮಾಡ್ಕೊಬಹುದು. ಲೈಕ್ ಹೆಲ್ದಿ ಡಯಟ್ ನ ಮೇಂಟೈನ್ ಮಾಡ್ಕೊಳ್ಳೋದು, ಸೊ ಜಾಸ್ತಿ ಪ್ರಿಸರ್ವೇಟಿವ್ಸ್, ಪ್ರೋಸೆಸ್ಡ್ ಫುಡ್ ನ ಅವಾಯ್ಡ್ ಮಾಡೋದು, ಸೊ ಅಲಾಂಗ್ ವಿತ್ ದಟ್ ಫಿಸಿಕಲ್ ಆಕ್ಟಿವಿಟಿ, ಡೈಲಿ ಎಕ್ಸಸೈಸ್ ಮಾಡೋದ್ರಿಂದ, ಸೊ ಇವೆಲ್ಲದ್ರಿಂದ ನಮ್ದು ಯೂಶಲಿ ಹಾರ್ಮೋನ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಬಹುದು. ಬಟ್ ಸುಮಾರು ಸತಿ ಆಟೋ ಇಮ್ಯೂನ್ ಕಾಯಿಲೆ ಅಂತ ಎಲ್ಲ ಬಂದಾಗ ನಮ್ ಕೈಯಲ್ಲಿ ತುಂಬಾ ಇರಲ್ಲ, ಸೊ ನಮ್ ಜೀವನ ಶೈಲಿನಲ್ಲೂ ಕೂಡ ಇದು ತುಂಬಾ ಚೇಂಜ್ ಮಾಡ್ಕೊಳಕ್ ಆಗದೆ ಇರ್ಬೋದು. ಅವಾಗ ಹೆಲ್ಪ್ ಬೇಕಾಗುತ್ತೆ,
0: ಔಷಧಿಗಳು ಬೇಕಾಗುತ್ತೆ, ವೈದ್ಯರ ಸಲಹೆ. ಮತ್ತೆ ವೈದ್ಯರ ಸಲಹೆ ಏನ್ ಹೇಳಿ, ಇದ್ರಲ್ಲಿ ಸುಮ್ನೆ ಆಟ ಆಡಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೂ ಸಹ ಕಷ್ಟ ಇದು ಅಲ್ವಾ? ವೈದ್ಯರು ಹೇಗ್ ಹೇಳ್ತಾರೋ ಹಾಗೆ ನಮ್ಮ ಜೀವನವನ್ನ ಅಥವಾ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಸಹ ಈ ಕಾಯಿಲೆಗಳಿಂದ ಸ್ವಲ್ಪ ಮೇಂಟೈನ್ ಮಾಡಬಹುದು ಅಥವಾ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಅಂತ ಹೇಳ್ತೀರಾ. ನೀವು ಹೇಳಿದ ಹಾಗೆ ಪ್ರತಿಯೊಂದು ಗ್ರಂಥಿ ಯಾವ್ಯಾವ ಹಾರ್ಮೋನ್ ಅನ್ನ ಉತ್ಪಾದಿಸುತ್ತೆ, ಯಾವ್ಯಾವ ಹಾರ್ಮೋನ್ ಏನೇನು ನಮ್ಮ ದೇಹದಲ್ಲಿ ಚಟುವಟಿಕೆಗಳಿಗೆ ಸಹಕಾರಿ ಆಗುತ್ತೆ ಅನ್ನೋದ್ರ ಕುರಿತಂಗೆ ಮುಂದಿನ ದಿನಗಳಲ್ಲಿ ನಾವು ಮಾತಾಡಬಹುದು. ಇದ್ರ ಬಗ್ಗೆ ಸೀರೀಸೇ ಮಾಡಬಹುದು, ಸರಣಿ ಕಾರ್ಯಕ್ರಮವೇ ಅಗತ್ಯ ಇದೆ ಅಂತ ಅನ್ಸುತ್ತೆ. ಮತ್ತೆ ಮಾತಾಡೋಣ ಮೇಡಮ್, ಧನ್ಯವಾದಗಳು. ಇದುವರೆಗೆ ಹಾರ್ಮೋನುಗಳು ನಮ್ಮ ದೇಹಕ್ಕೆ ಹೇಗೆ ಅವಶ್ಯಕವಾಗಿವೆ ಅನ್ನೋದ್ರ ಕುರಿತಂಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಮಸ್ಕಾರ.
1: ನಮಸ್ತೆ. ಥ್ಯಾಂಕ್ ಯು.
2: ಇದುವರೆಗೆ ಮಾನವನ ದೇಹದಲ್ಲಿನ ಹಾರ್ಮೋನ್ಗಳ ಕುರಿತು ಮಾಹಿತಿ ಮಾಡಿಕೊಟ್ಟವರು ಎಂಡೋಕ್ರೈನಾಲಜಿಸ್ಟ್ ಆಗಿರುವ ಹಾಸನದ ಡಾಕ್ಟರ್ ಗಾನವಿ ವೈಪಿ, ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
5: ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
7: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾದೇಶಿಕ ಕಚೇರಿಯಲ್ಲಿ ಪ್ರಬಂಧಕರಾಗಿರುವಂತಹ ಶ್ರೀ ಬಿ ಆರ್ ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ.
3: ಸರ್ ನಮಸ್ತೆ. ಸರ್
2: ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವ ರೀತಿ ಭಿನ್ನವಾಗಿದೆ ಮತ್ತು ಇದರ ವೈಶಿಷ್ಟ್ಯಗಳೇನು ಅಂತ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀರಾ?
3: ಮುಖ್ಯವಾದ ಒಂದು ನಾಲ್ಕು ಅಂಶಗಳು ಈ ಯೋಜನೆಯಲ್ಲಿ ಇನ್ನ ಸರ್ಕಾರದವರು ರೈತರಿಗೆ ಉಪಯೋಗ ಆಗಲಿ ಅಂತ ಸ್ವಲ್ಪ ಆಡ್ ಮಾಡ್ಕೊಟ್ಟಿದ್ದಾರೆ. ರೈತರಿಗೆ ಏನಾಗುತ್ತೆ, ಈಗ ಬೆಳೆ ಬೆಳೆದಿರ್ತಾರೆ, ಸೊ ಬೆಳೆ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿರ್ತಾರೆ, ಇಲ್ಲ ಬೆಳೆಯುವಂತ ಸಂದರ್ಭದಲ್ಲಿ ಇಲ್ಲ ಕಟಾವಿ ಆಗುವಂತ ಒಂದು ನಷ್ಟ

ಅವ್ರಿಗೆ ಒಂದು ಇಮಿಡಿಯೇಟ್ ರಿಲೀಫ್ ಸಿಗ್ಬೇಕು. ಅಂದ್ರೆ ರೈತರಿಗೆ ಆ ಸಮಯದಲ್ಲೇ ಸ್ವಲ್ಪ ದುಡ್ಡು ಸಿಗ್ಬೇಕು ಅಂತ ಏನಂತ ಸರ್ಕಾರ ಯೋಚನೆ ಮಾಡಿ, ಕೇಂದ್ರ ಸರ್ಕಾರದವರು ಏನ್ ಬೆಳೆ ವಿಮಾ ಯೋಜನೆ ಇದೆ ಅದನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಹೆಸರನ್ನ ಸ್ವಲ್ಪ ಮಾರ್ಪಡಿಸಿ ಮತ್ತೆ ಯೋಜನೆಯಲ್ಲಿ ಒಂದು ನಾಲ್ಕು ಅಂಶಗಳನ್ನ ಮುಖ್ಯವಾಗಿ ತಗೊಂಬಂದ್ರು. ಇದರಲ್ಲಿ ಮುಖ್ಯವಾದ ನಾಲ್ಕು ಅಂಶಗಳು ಏನಂತಂದ್ರೆ, ಒಂದು ಬಿತ್ತನೆ ವಿಫಲ ಅಂತ ಒಂದು ಬರುತ್ತೆ, ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಬರುತ್ತೆ, ಇನ್ನೊಂದು ಲೋಕಲೈಸ್ ಕ್ಯಾಲಾಮಿಟಿ, ಮತ್ತೆ ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಬಿತ್ತನೆ ವಿಫಲವಾದಂತ ಸಂಬಂಧ ಅಂದ್ರೆ ಇದು ಏನು ಈಗ ಬೇರೆ ಒಂದು ವಿಮೆ ಯೋಜನೆಗಳಿಗೂ ಮತ್ತೆ ಬೆಳೆ ವಿಮೆ ಯೋಜನೆಗೂ ತುಂಬಾ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಯಾವುದೇ ವಿಮೆ ಯೋಜನೆ ಆಗ್ಲಿ ಇಲ್ಲ ವಿಮೆ ಇದ್ರೆ ಅದು ಒಂದು ವೈಯಕ್ತಿಕ ಇಲ್ಲ ಇಂಡಿವಿಜುವಲ್ ಇರುತ್ತೆ. ಬಟ್ ಈ ಬೆಳೆ ವಿಮೆ ಏನಿದೆ ಅದು ಒಂದು ಏರಿಯಾ ಅಪ್ರೋಚ್ ಸ್ಕೀಮ್, ಅಂದ್ರೆ ಒಂದು ಸ್ಥಳಕ್ಕೆ ಅಧಿಸೂಚನೆ ಮಾಡಿರ್ತಾರೆ ಇಲ್ಲ ನಿರ್ಧಾರ ಮಾಡಿರ್ತಾರೆ. ಏನಂದ್ರೆ ಇದರಲ್ಲಿ ಒಬ್ಬೊಬ್ಬರೇ ರೈತರದ್ದು ಇಲ್ಲ ವೈಯಕ್ತಿಕ ಹೋಗಿ ಲಾಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಈ ತರ ಡಿಫ್ ಏರಿಯಾ ಅಪ್ರೋಚ್ ಸ್ಕೀಮ್ ಇರುತ್ತೆ. ಈ ಸಂದರ್ಭದಲ್ಲಿ ಮುಂಚಿನ ಸ್ಕೀಮ್ ಅಲ್ಲಿ ಈ ಏರಿಯಾ ಬಂದು ಹೋಬಳಿ ಮಟ್ಟಕ್ಕೆ ಮಾಡ್ತಾ ಇದ್ರು, ಈಗೇನ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ ಅದನ್ನ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಅಂದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೋ ಅದು ಜಾಸ್ತಿ ಕ್ಲಾರಿಟಿ ಇರುತ್ತೆ, ಮತ್ತೆ ಒಂದು ರೈತರಿಗೆ ಒಂದು ನಷ್ಟ ಪರಿಹಾರ ಕೊಡೋದ್ರಲ್ಲಿ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಚೇಂಜ್ ತಗೊಂಬಂದ್ರು. ಮತ್ತೆ ವಿಫಲ ಏನಾಗುತ್ತೆ ಅಂದ್ರೆ, ಒಂದು ಗ್ರಾಮ ಪಂಚಾಯತಿಲಿ ಒಂದು ಏನು ಬೆಳೆ ಅಧಿಸೂಚನೆ ಮಾಡಿರ್ತಾರೆ ಅಂತ ಬೆಳೆನ 75% ಗಿಂತ ಜಾಸ್ತಿ ಏನಾರ ಬಿತ್ತನೆ ಆಗಿಲ್ಲ ಅಂದ್ರೆ, ಶೇಕಡ 100 75% ಬಿತ್ತನೆ ಆಗಿಲ್ಲ ಆ ಪ್ರದೇಶದಲ್ಲಿ ಅಂತಂದ್ರೆ, ಅಂತ ಜಿಲ್ಲಾ ಆಡಳಿತ ಏನ್ ಮಾಡುತ್ತೆ ಒಂದು ಅಧಿಸೂಚನೆ ಮಾಡುತ್ತೆ, ಇಂತ ಗ್ರಾಮ ಪಂಚಾಯತಿಲಿ ರೈತರು ತೊಂದರೆ ಆಗಿದೆ, 75% ರೈತರು ಬಿತ್ತನೆ ಮಾಡಿಲ್ಲ, ಬೆಳೆ ವಿಫಲ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ತರ್ತಾರೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಏನ್ ಮಾಡ್ತಾರೆ, ಈಗ ಬಿತ್ತನೆ ಟೈಮಲ್ಲಿ ರೈತರಿಗೆ ತುಂಬಾ ಸಾಕಷ್ಟು ಖರ್ಚಾಗಿರೋದಿಲ್ಲ, ಏನಂದ್ರೆ ಅವ್ರಿಗೆ ಬೀಜ ತರೋಂಥದ್ದು ಇಲ್ಲ ಭೂಮಿ ಉಳುಮೆ ಮಾಡುವಂಥದ್ದು ಇಲ್ಲ ಅಂತಂದ್ರೆ ಸ್ವಲ್ಪ ಗೊಬ್ಬರಾಗಿ ಖರ್ಚಾಗಿರುತ್ತೆ. ಅಂತ ನಷ್ಟನ ರೈತರಿಗೆ ಇಮಿಡಿಯೇಟ್ ಪರಿಹಾರ ಮಾಡ್ಕೊಡ್ಬೇಕು ಅಂತ ಈ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ, ಬಿತ್ತನೆ ವಿಫಲವಾದಂತ ಸಂದರ್ಭದಲ್ಲಿ ಆತರ 75% ಜಾಸ್ತಿ ಬಿತ್ತನೆ ಆಗಿಲ್ಲ ಅಂದ್ರೆ ಅಂತ ಯಾರ್ಯಾರು ಬೆಳೆ ವಿಮೆ ಮಾಡಿಸಿರ್ತಾರೆ ಅಂತ ರೈತರಿಗೆಲ್ಲ 25% ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತ ಏನಿರುತ್ತೆ ಅದ್ರ 25% ಇಮಿಡಿಯೇಟ್ ಅವ್ರಿಗೆ ರಿಲೀಸ್ ಕೊಡ್ತೀವಿ, ಅಲ್ಲಿಗೆ ಸ್ಕೀಮ್ ಕ್ಲೋಸ್ ಆಗುತ್ತೆ ಅಂದ್ರೆ ಅಲ್ಲಿಗೆ ಮುಂದಕ್ಕೆ ಅವ್ರಿಗೆ ವಿಮೆ ಕಂಟಿನ್ಯೂ ಆಗಲ್ಲ. ಇದು ಒಂದು ಅಡಿಷನಲ್ ಫೀಚರ್ ಒಂದು. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಇಲ್ಲ ಲೋಕಲೈಸ್ಡ್ ಕ್ಯಾಲಮಿಟಿ ಅಂತ ಅಂದ್ರೆ, ಈ ಮಿಡ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಂತರ ಬೆಳೆ ಬೆಳೆಯುವ ಮಧ್ಯಂತರ ಅವಧಿಯಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅಂತ ರೈತರಿಗೆ ನಷ್ಟ ಕವರ್ ಮಾಡ್ಬೇಕು ಅಂತ. ಅದೇನಾಗುತ್ತೆ, ಈಗ ಬಿತ್ತನೆ ಮಾಡಿರ್ತಾರೆ, ಚೆನ್ನಾಗಿ ಬೆಳೆ ಬಂದಿರುತ್ತೆ, ಮಧ್ಯಂತರದಲ್ಲಿ ಏನಾಗುತ್ತೆ ಅಚಾನಕವಾಗಿ ಆಕಸ್ಮಿಕವಾಗಿ ಇಲ್ಲ ಮಳೆ ಆಗ್ಬೋದು ಇಲ್ಲ ಮಳೆನೇ ಆಗದೆ ಇರ್ಬೋದು ಡ್ರೈ ಆಗ್ಬಿಡ್ಬೋದು, ಇಂಥ ಸಮಯದಲ್ಲಿ ಆವಾಗ್ಲೂ ಕೂಡ ಜಿಲ್ಲಾಡಳಿತ ಅಧಿಸೂಚನೆ ಮಾಡಿ ಇಲ್ಲ ಇಂಥ ಒಂದು ಅಧಿಸೂಚಿತ ಒಂದು ಏರಿಯಾದಲ್ಲಿ ಮಳೆ ಆಗಿಲ್ಲ ಇಲ್ಲ ಮಳೆ ಅತಿ ಮಳೆ ಆಗಿ ಬೆಳೆಗಳು ಹಾನಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕೂಡ ಅವಾಗ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಸರ್ವೆ ಅಂತ ಮಾಡ್ತಾರೆ. ಅಲ್ಲಿ ಎಷ್ಟು ಹಾನಿಯಾಗಿದೆ ನೋಡಿ ಅಲ್ಲಿ ಸರ್ವೆ ಮಾಡಿ ಯಾರ್ಯಾರು ರೈತರು ವಿಮೆ ಮಾಡಿಸಿರ್ತಾರೋ ಅಂತವ್ರ ಹತ್ರ ಅರ್ಜಿ ತಗೊಂಡು ಸೊ ಅವ್ರಿಗೆ ಅಲ್ಲೇ ಒಂದು ಮಧ್ಯಂತರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಇನ್ನೊಂದು ಲೋಕಲೈಸ್ಡ್ ಕ್ಯಾಲಮಿಟಿ. ಈ ಲೋಕಲೈಸ್ಡ್ ಕ್ಯಾಲಮಿಟಿಲಿ ಏನ್ ಬರುತ್ತೆ ಅಂದ್ರೆ, ಈಗ ಪರ್ಟಿಕ್ಯುಲರ್ ರೈತಂಗ್ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ ಮೋಡ ಒಂದು ಇದಾಗಿ ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಾದ್ರೆ ಅವರು ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು. ಇದರಲ್ಲಿ ಹೌದು ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಸರ್ವೆ ಮಾಡಿ ಅವ್ರಿಗೆ ಪರಿಹಾರವನ್ನು ತುಂಬಿಕೊಡ್ತೀವಿ. ಅದಾದ ನಂತರ ಕಟಾವಿನ ನಂತರ ಏನಾದ್ರು ತೊಂದರೆ ಆದ್ರೆ, ಅಂದ್ರೆ ಯಾವ್ದಾರ ರೈತರು ಈ ಜೋಳ ರಾಗಿ ಭತ್ತ ಈ ತರ ಬೆಳೆಗಳು ಕಟಾವು ನಂತರ ಫೀಲ್ಡ್ ಅಲ್ಲಿ ಇಟ್ಟಿರ್ತಾರೆ, ಅಂದ್ರೆ ಫೀಲ್ಡ್ ಅಲ್ಲಿ ಬಿಟ್ಟಿರ್ತಾರೆ ಒಣಗ್ಲಿಕ್ಕೆ, ಒಣಗಿ ಅದನ್ನ ಬಂಡ್ಲು ಮಾಡಿ ಆಮೇಲೆ ಅದನ್ನ ಥ್ರೆಶಿಂಗ್ಗೆ ತಗೊಂಡು ಹೋಗ್ತಾರೆ. ಸೊ ಹಂಗೆ ಕಟಾವು ಮಾಡಿ ಆ ಫೀಲ್ಡ್ ಅಲ್ಲೇ ಸ್ಪ್ರೆಡ್ ಆಗಿ ಬಿಟ್ಟಿರೋಂತ ಬೆಳೆಗಳು ಈಗ ಭತ್ತ ಬಿಟ್ಟಿರ್ತಾರೆ ಅನ್ಕೊಳ್ರಿ, ಆ ಕಟಾವು ಮಾಡಿದ ನಂತರ 7 ದಿನದೊಳಗಡೆ ಆಕಸ್ಮಿಕವಾಗಿ ಏನಾರ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ರೆ, ಹೌದು ಈ ಬೆಳೆ ಕಟಾವು ಮಾಡಿ ನಾವು ಒಣಗ್ಲಿಕ್ಕೆ ಜಮೀನಲ್ಲಿ ಬಿಟ್ಟಿದ್ದು ಬಟ್ ಅದ್ರ ಮಳೆ ಬಂದು ನಮ್ಗೆ ಹಾನಿ ಆಗಿದೆ ಅಂತ ಒಂದು ಅರ್ಜಿ ಕೊಟ್ರೆ ಅವ್ರ ಅರ್ಜಿ ಇನ್ಸೂರೆನ್ಸ್ ಕಂಪ್ನಿಗೆ ಕೊಡ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗೆ ಇಲ್ಲ CSC ಸೆಂಟರ್ ಬ್ಯಾಂಕ್ ಅಂತ ಇದಾವೆ ಅಲ್ಲಿ ಕೊಟ್ರೆ ಸೊ ಅದು ಇನ್ಸೂರೆನ್ಸ್ ಕಂಪ್ನಿಗೆ ಒಂದು ಮಾಹಿತಿ ತಲುಪಿದ ತಕ್ಷಣ ಅಂತ ರೈತರಿಗೂ ಸರ್ವೆ ಮಾಡಿ ಸೊ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದೊಂದು ಒಂದು ಸರ್ವೆ ರಿಪೋರ್ಟ್ ಮೇಲೆ ಅವ್ರಿಗೆ ನಷ್ಟ ಪರಿಹಾರ ಮಾಡ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂಚೆ ಯೋಜನೆ ಏನಿತ್ತು ಅದೇ ರೀತಿ ಇಳುವರಿ ಮಾಹಿತಿ ಕೂಡ ಅಂಕೆ ಸಂಖ್ಯೆ ವಿಭಾಗದಿಂದ ಬೆಳೆ ಕಟಾವು ಪ್ರಯೋಗ ಮಾಡಿ ಆ ಪರ್ಟಿಕ್ಯುಲರ್ ಬೆಳೆಗೆ ಎಷ್ಟು ಇಳುವರಿ ಬಂದಿದೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಆ ಮಾಹಿತಿ ಮೇಲೆ ಅಲ್ಲೂ ಏನಾದ್ರು ನಷ್ಟ ಇದ್ರೆ ಅದು ಕೂಡ ತುಂಬಿಕೊಟ್ಟು ಈಗ ಈ ತರ ಈ ಯೋಜನೆಯಲ್ಲಿ ರೈತರಿಗೆ ತುಂಬಾ ಅನುಕೂಲಗಳನ್ನ ಮಾಡಿ ಸರ್ಕಾರದವರು ಇದನ್ನ 2016 ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಯೋಜನೆಯಲ್ಲಿ ರೈತರಿಗೆ ಮುಖ್ಯವಾಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಏನ್ ರೈತರು ಕಟ್ಟಬೇಕಾಗಿರೋ ಒಂದು ವಿಮಾ ಕಂತಿದೆ ಅದ್ರ ಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡರೂ ವಿನಾಯಿತಿ ಕೊಡ್ತಾರೆ. ವಿಮಾ ಕಂತು ಕಟ್ಟಬೇಕು ಅದು ಶೇಕಡ 10-20% ವರೆಗೂ ಇರುತ್ತೆ. ಎಲ್ಲರೂ ರೈತರು ಪಾಲ್ಗೊಳ್ಬೇಕು ಮತ್ತೆ ಈ ಒಂದು ಯೋಜನೆ ಅನುಕೂಲ ಆಗಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ರೈತರು ಕಟ್ಟಬೇಕಾದಂತ ಒಂದು ಪ್ರೀಮಿಯಂ ಏನಿದೆ ಅದು 2% ಮಾಡಿದ್ದಾರೆ ಮುಂಗಾರಲ್ಲಿ, ಹಿಂಗಾರಲ್ಲಿ 1.5% ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ

0: 50% ಮಾಡಿದ್ದಾರೆ. ಇನ್ ಮಿಕ್ಕಿತ್ತು ಏನು ಡಿಫ್ರೆನ್ಸ್ ವಿಮಕ್ ಅಂತಿರುತ್ತೆ ಅದು ಶೇಕಡ 50 ಕೇಂದ್ರ ಸರ್ಕಾರ 50 ರಾಜ್ಯ ಸರ್ಕಾರ ಕೊಡುತ್ತೆ ಸರ್.
1: ಎರಡೂ ಕೂಡ ಸರ್ಕಾರಗಳು ಹಂಚಿಕೊಳ್ತವೆ. ಮುಖ್ಯವಾಗಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ್ಯಾವ ರೈತರು ಪಾಲ್ಗೊಳ್ಬಹುದು ಅಂತೀರಿ?
0: ಬೆಳೆ ಸಾಲ ತಗೊಳ್ಳೋ ಅಂತಾರು, ತಗೊಳ್ದೇ ಇರೋಂತ ರೈತರು ಎಲ್ಲ ಪಾಲ್ಗೊಳ್ಬಹುದು. ಗುತ್ತಿಗೆಯಲ್ಲಿ ಮಾಡ್ತಾ ಇರ್ತಾರಲ್ಲ ಸರ್, ಅಂತ ರೈತರು ಪಾಲ್ಗೊಳ್ಳಕಾಲ, ಯಾಕಂದ್ರೆ ಯಾರ ಹೆಸರಲ್ಲಿ ಪಾಣಿ ಇರುತ್ತೋ ಅಂತ ರೈತರು ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು ಸರ್.
1: ನಮ್ಮ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನೇನು ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಮತ್ತೆ ಎಲ್ಲಿ ನೋಂದಾಯಿಸಬೇಕಾಗತ್ತೆ ಅಂತೀರಿ
0: ಸರ್? ಮುಖ್ಯವಾಗಿ ನೋಡಿ, ಈಗ ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಈ ಅಧಿಸೂಚಿತ ಬೆಳೆಗಳಿಗೆ ಸಾಲ ತಗೊಂಡ್ರೆ ಬ್ಯಾಂಕ್ ಅವರು ಕಂಪಲ್ಸರಿ ಅಂದ್ರೆ ಇನ್ಸೂರೆನ್ಸ್ ಪ್ರೀಮಿಯಂ ಏನು ವಿಮಾ ಕಂತಿದೆ ಅದನ್ನ ಮುರಿದಿ ಇನ್ಸೂರೆನ್ಸ್ ಕಂಪನಿ ಕಳಿಸ್ತಾರೆ. ಈಗ 2020 ಏನಾಗಿದೆ, ಬೆಳೆ ಸಾಲ ತಗೊಳ್ಳೋ ರೈತರು ಏನಾದ್ರು ಈ ಯೋಜನೆಯಿಂದ ಬಿಟ್ಟೋಗಿದ್ರೆ ಮತ್ತೆ ಹೋಗಿ ಬ್ಯಾಂಕ್ಗೆ ಒಂದು ಆಪ್ಟಿನ್ ಫಾರ್ಮ್ ಅಂತ ಇರುತ್ತೆ, ಆ ಫಾರ್ಮ್ ನ ತುಂಬಿ ಆ ಬ್ಯಾಂಕ್ ಅಲ್ಲಿ ಅದನ್ನ ಕೊಟ್ರೆ ಸೊ ಬ್ಯಾಂಕ್ ಅವರು ಕವರ್ ಮಾಡ್ತಾರೆ. ಇನ್ನ ಬೆಳೆ ಸಾಲ ತಗೊಳ್ಳದೆ ಇರೋಂತ ರೈತರು ಸಾರ್ವಜನಿಕ ಸಹಾಯ ಕೇಂದ್ರ ಅಂತ ಏನ್ CSC ಸೆಂಟರ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದು ಇದರಲ್ಲಿ ಎನ್ರೋಲ್ ಆಗಂತ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮ ಒಂದ್ ಅಂತ ಕೂಡ ಒಂದು ಸಂಸ್ಥೆಯಲ್ಲಿ ಅವರು ಎನ್ರೋಲ್ ಮಾಡಬಹುದು, ಕರ್ನಾಟಕ ಒಂದಲ್ಲಿ ಎನ್ರೋಲ್ ಮಾಡಬಹುದು, ಮತ್ತೆ ಬೆಂಗಳೂರು ಒಂದಂತ ಅದು ಏನು ಈ ಬೆಂಗಳೂರು ಕಡೆ ಇದೆ ಅಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾಡಬಹುದು, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಮಾಡಬಹುದು, ಎಲ್ಲಾ ಕಡೆ ಮಾಡಬಹುದು. ಬಟ್ ಹೋಗಿ ನಿಗದಿತ ಒಂದು ಪ್ರೀಮಿಯಂ ಅಮೌಂಟ್ ನ ತುಂಬಿ ನೋಂದಾಯಿಸಿ ಮಾಡಬಹುದು ಸರ್. ಮತ್ತೆ ಈಗ ಏನು ಬೆಳೆ ಸಾಲ ತಗೊಳ್ದೇ ಇರೋ ರೈತರು ಇರ್ತಾರೆ, ಅವ್ರ ನೋಂದಾಯಿನ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಅರ್ಜಿ ಕೊಡ್ಬೇಕಾಗತ್ತೆ, ಅರ್ಜಿ ಅಲ್ಲೇ ಇರುತ್ತೆ CSC ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಆಲ್ರೆಡಿ ಅರ್ಜಿ ಇರುತ್ತೆ, ಅರ್ಜಿನ ಕಂಪ್ಲೀಟ್ ಆಗಿ ತುಂಬಿ ಅದ್ರ ಜೊತೆ ಅವ್ರಿಗೆ ಭೂ ದಾಖಲಾತಿ ಒಂದು ಪಾಣಿ ಮತ್ತೆ ಅವ್ರದ್ದೊಂದು ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಒಂದು ದಾಖಲಾತಿ ಕೊಡ್ಬೇಕಾಗತ್ತೆ. ಸೂಟ್ ಐಡಿ ಅಂತ ಹೋದ ವರ್ಷ ಮಾಡಿದ್ದಾರೆ ಎಲ್ಲಾ ರೈತರದ್ದು, ಅವ್ರದ್ದು ಇನ್ಫಾರ್ಮೇಶನ್ಸ್, ಅವ್ರ ಡೀಟೇಲ್ಸ್ ಮತ್ತೆ ಅವ್ರದ್ದು ಲ್ಯಾಂಡ್ ಇದು ಏನ್ ರೆಕಾರ್ಡ್ ಇದೆ ಅದು ಫ್ರೂಟ್ ಐಡಿಲಿ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಹಾಗಾಗಿ ರೈತರು ಯಾರೇ ಫ್ರೂಟ್ ಐಡಿ ಇದ್ರೆ ಅವ್ರು ಅಲ್ಲಿ ಈ ಸೆಂಟರ್ಸ್ ಗಳಿಗೋದ್ರೆ ಇಮಿಡಿಯೇಟ್ ಅವ್ರದೆಲ್ಲ ಡೇಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ ಮತ್ತೆ ಈಸಿಯಾಗಿ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ.
1: ತುಂಬಾ ಸಂತೋಷ ಪ್ರವೀಣ್ ಕುಮಾರ್ ಅವರೇ, ತಾವ ಇದುವರೆಗೂ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು.
2: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
4: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ಏಕೆಂದರೆ ನೀರು ಜೀವಜಲ.
3: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
6: ಆಕಾಶವಾಣಿ ಸಮಯ 1:10. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿದ ಭಾರತ ಜಪಾನ್. ರಾಜಸ್ಥಾನ ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾವೀನ್ಯತೆ ಆಧಾರಿತ ಅಭಿವೃದ್ಧಿಗೆ ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯ ಬಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ನೇ ಸುತ್ತಿಗೆ ಸ್ವಿಟ್ಜರ್ಲೆಂಡ್ ಸ್ಪೇನ್ ಮುನ್ನಡೆ. ವಾರ್ತೆಗಳ ವಿವರ. ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಎಲ್ಲಾ ರೀತಿಯ ಭಯೋತ್ಪಾದನೆ ಮತ್ತು ಹಿಂಸಾತ್ಮಕ ಉಗ್ರವಾದವನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜಪಾನ್ ಪ್ರಧಾನಿ ಸನೆ ತಕೈಚಿ ಬಲವಾಗಿ ಖಂಡಿಸಿದ್ದಾರೆ. 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯ ಜಂಟಿ ಹೇಳಿಕೆ ಪ್ರಕಟಿಸಲಾಗಿದ್ದು, ಕಳೆದ ವರ್ಷ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಉಭಯ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಉಗ್ರರು ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರು ಮತ್ತು ಸಂಘಟಕರ ವಿರುದ್ದ ವಿಳಂಬವಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಲ್ಖೈದಾ, ಐಸಿಸ್, ಲಷ್ಕರ್ ಎ ತೊಯ್ಬಾ

0: ಜೈಷ್ ಎ ಮೊಹಮ್ಮದ್ ಮತ್ತು ಅವರ ಪ್ರಾಕ್ಸಿಗಳು ಸೇರಿದಂತೆ ವಿಶ್ವಸಂಸ್ಥೆ ಪಟ್ಟಿ ಮಾಡಲಾದ ಎಲ್ಲಾ ಭಯೋತ್ಪಾದಕ ಗುಂಪುಗಳು ಮತ್ತು ಸಂಸ್ಥೆಗಳ ವಿರುದ್ಧ ಸಂಘಟಿತ ಕ್ರಮ ಕೈಗೊಳ್ಳಬೇಕೆಂದು ಉಭಯ ನಾಯಕರು ಕರೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನದ ಪ್ರವಾಸದ ವೇಳೆ ಅವರು ಜೋಧ್ಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಅನ್ನು ಉದ್ಘಾಟಿಸಲಿದ್ದಾರೆ. 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಯು ವಾರ್ಷಿಕ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಇದೇ ಸಂದರ್ಭದಲ್ಲಿ ಜೋಧ್ಪುರದಲ್ಲಿ ಪರಿಷ್ಕೃತ ಉಡಾನ್ ಯೋಜನೆಗೆ ಅವರು ಚಾಲನೆ ನೀಡಲಿದ್ದಾರೆ. ಬಲೋತ್ರಾದಲ್ಲಿ ಸುಮಾರು 1.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪ್ರಧಾನಿ ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಯೋಜನೆಗಳು ಪೆಟ್ರೋಕೆಮಿಕಲ್ಸ್, ನಗರ ಸಾರಿಗೆ, ರೈಲ್ವೆ, ರಸ್ತೆ, ನವೀಕರಿಸಬಹುದಾದ ಇಂಧನ ಮತ್ತು ವಿದ್ಯುತ್ ಪ್ರಸರಣ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿವೆ. ಬಾಲುತ್ರದ ಪಚಾದ್ರಾದಲ್ಲಿ ದೇಶದ ಮೊದಲ ಗ್ರೀನ್ಫೀಲ್ಡ್ ಸಮಗ್ರ ತೈಲ ಸಂಸ್ಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ ವೇಳೆ 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಜೈಪುರ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ರಾಜಸ್ಥಾನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿರುವ ಸುಮಾರು 54,000 ಯುವಕರಿಗೆ ನೇಮಕಾತಿ ಪತ್ರಗಳನ್ನು ಪ್ರಧಾನಿ ವಿತರಿಸಲಿದ್ದಾರೆ. ಗುಜರಾತ್ಗೆ ನಾಳೆ ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸನಾತ್ನಲ್ಲಿ ಸೇಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ. ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯು ಸುಸ್ಥಿರ ಸ್ಥಿತಿಸ್ಥಾಪಕ ಹಾಗೂ ನಾವೀನ್ಯತೆ ಆಧಾರಿತ ಅಭಿವೃದ್ಧಿಯ ಮುಂದಿನ ಹಂತಕ್ಕೆ ವೇಗ ನೀಡುವ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಭಾರತ ಫ್ರಾನ್ಸ್ ಉದ್ಯಮಿಗಳ ದುಂಡುಮೇಜಿನ ಸಭೆಯ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿ ಪ್ರಗತಿ, ಪೂರೈಕೆಯ ಸರಪಳಿಯ ವೈವಿಧ್ಯೀಕರಣ, ಇಂಧನ ಪರಿವರ್ತನೆ ಹಾಗೂ ಜಾಗತಿಕ ರಾಜಕೀಯ ಬೆಳವಣಿಗೆಗಳಿಂದಾಗಿ ವಿಶ್ವ ಆರ್ಥಿಕತೆ ವೇಗವಾಗಿ ರೂಪಾಂತರಗೊಳ್ಳುತ್ತಿದೆ ಎಂದು ಹೇಳಿದರು. ವಿಕಸಿತ ಭಾರತ 2047 ಗುರಿ ಸಾಧಿಸುವ ಭಾರತದ ಪಯಣದಲ್ಲಿ ಪಾಲುದಾರರಾಗುವಂತೆ ಫ್ರಾನ್ಸ್ನ ಉದ್ಯಮಿಗಳು ಮತ್ತು ಹೂಡಿಕೆದಾರರಿಗೆ ಇದೇ ವೇಳೆ ಸಚಿವರು ಆಹ್ವಾನ ನೀಡಿದರು. ಉಭಯ ರಾಷ್ಟಗಳ ಹಂಚಿಕೆಯ ಸಮೃದ್ಧಿಯನ್ನು ಸಾಧಿಸಲು ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯವಿದೆ. ಕಳೆದ ಒಂದು ದಶಕದಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವೆ ದ್ವಿಪಕ್ಷೀಯ ವ್ಯಾಪಾರ 2 ಪಟ್ಟು ಹೆಚ್ಚಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಪಕ್ಷದ ಸಾಂಸ್ಥಿಕ ಚುನಾವಣೆ ಹಾಗೂ ಪಕ್ಷದ ಪರವಾಗಿ ಅಧಿಕೃತವಾಗಿ ಸಹಿ ಹಾಕುವವರಿಗೆ ಸಂಬಂಧಿಸಿದಂತೆ ಉದ್ಭವಿಸಿರುವ ಪರಸ್ಪರ ವಿರುದ್ಧದ ಹಕ್ಕು ಪ್ರತಿಪಾದನೆಗಳ ಕುರಿತು ಪ್ರತಿಕ್ರಿಯೆ ಸಲ್ಲಿಸುವಂತೆ ಭಾರತ ಚುನಾವಣಾ ಆಯೋಗ ಪಕ್ಷದ ಉಭಯ ಬಣಗಳಿಗೆ ಸೂಚಿಸಿದೆ. ಈ ಕುರಿತು ತೃಣಮೂಲ ಕಾಂಗ್ರೆಸ್ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಹಾಗೂ ಪಕ್ಷದ ನಾಯಕ ರಿತಮ್ರತ ಬ್ಯಾನರ್ಜಿ ಅವರಿಗೆ ಪ್ರತ್ಯೇಕ ಪತ್ರಗಳನ್ನು ಬರೆತಿರುವುದಾಗಿ ಚುನಾವಣಾ ಆಯೋಗ ತಿಳಿಸಿದೆ. ಉಭಯ ಬಣಗಳು ಸೋಮವಾರ ಸಂಜೆ 5:30 ತಮ್ಮ ಪ್ರತಿಕ್ರಿಯೆಯನ್ನು ಸಲ್ಲಿಸುವಂತೆ ಚುನಾವಣಾ ಆಯೋಗ ನಿರ್ದೇಶನ ನೀಡಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಶ್ರೀ ಅಮರನಾಥ ಯಾತ್ರೆ ಇಂದು ಬೆಳಗ್ಗೆ ಪಹಲ್ಗಾಮ್ ಮತ್ತು ಬಾಲ್ತಾಲ್ ಮಾರ್ಗಗಳಿಂದ ಆರಂಭವಾಗಿದೆ. 57 ದಿನಗಳ ಈ ಪವಿತ್ರ ಯಾತ್ರೆಯಲ್ಲಿ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಸಮುದ್ರ ಮಟ್ಟದಿಂದ ಸುಮಾರು 3,888 ಮೀಟರ್ ಎತ್ತರದಲ್ಲಿರುವ ಅಮರನಾಥ ಗುಹಾ ದೇಗುಲಕ್ಕೆ ತೆರಳಿ ಸ್ವಯಂ ರೂಪುಗೊಂಡಿರುವ ಹಿಮ ಶಿವಲಿಂಗ ದರ್ಶನ ಪಡೆದು ಶಿವನ ಆಶೀರ್ವಾದ ಪಡೆಯುವುದು ಯಾತ್ರೆಯ ಉದ್ದೇಶವಾಗಿದೆ. ರಕ್ಷಾಬಂಧನದ ದಿನವಾದ ಆಗಸ್ಟ್ 28ರಂದು ಯಾತ್ರೆ ಸಂಪನ್ನಗೊಳ್ಳಲಿದೆ. ಅಮರನಾಥ ಯಾತ್ರೆ ಕೈಗೊಂಡಿರುವ ಯಾತ್ರಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಶುಭಾಶಯ ಕೋರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಸಂಬಂಧಿಸಿದ ನಿಧಿ ಮತ್ತು ದೇಣಿಗೆ ದುರ್ಬಳಕೆ ಕುರಿತ ಎಲ್ಲ ಆರೋಪಗಳ ಬಗ್ಗೆ ನ್ಯಾಯಸಮ್ಮತ ಹಾಗೂ ಸಮಗ್ರ ತನಿಖೆ ನಡೆಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಅಲೋಕ್ ಕುಮಾರ್ ಆಗ್ರಹಿಸಿದ್ದಾರೆ. ಅಯೋಧ್ಯೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿದ ಪ್ರಕರಣದ

0: ಚಂಪತ್ರೈ ವಿರುದ್ದ ಕೇಳಿಬಂದಿರುವ ಆರೋಪಗಳ ಕುರಿತು ಪ್ರತಿಕ್ರಿಯಿಸಿರುವ ಅವರು ಈ ಹಂತದಲ್ಲಿ ಯಾವುದೇ ನಿರ್ದಿಷ್ಟ ಅಭಿಪ್ರಾಯ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಆರೋಪಗಳು ಕೇಳಿಬಂದಿದ್ದು ಕೆಲವು ಮಂದಿ ಅವರ ವಿರುದ್ದ ದೂರುಗಳನ್ನು ನೀಡಿದ್ದಾರೆ. ಈ ಆರೋಪಗಳ ಕುರಿತು ತನಿಖೆ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಈ ಹಿಂದೆ ಟ್ರಸ್ಟ್ನ ಕಚೇರಿ ಉಸ್ತುವಾರಿ ಪ್ರಕಾಶ್ ಗುಪ್ತಾ ಅವರು ದೇಣಿಗೆ ಹಣ ಎಣಿಕೆ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿದ್ದರು. ನಗದು ದೇಣಿಗೆ ನಿರ್ವಹಣೆಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ನಿಯೋಜಿಸಿದ್ದ ಸಿಬ್ಬಂದಿಯ ಪೈಕಿ ಕೆಲವರು ಅಕ್ರಮದಲ್ಲಿ ಭಾಗಿಯಾಗಿರಬಹುದು ಎಂಬ ಶಂಕೆಯನ್ನು ಅಲೋಕ್ ಕುಮಾರ್ ವ್ಯಕ್ತಪಡಿಸಿದ್ದಾರೆ. ಯುವಜನ ವ್ಯವಹಾರಗಳ ಇಲಾಖೆಯು ಇಂದು ನವದೆಹಲಿಯಲ್ಲಿ ಮೈಭಾರತ್ ಕೈಗಾರಿಕಾ ಸಂಘಟನೆಗಳ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಅಸೋಚಾಮ್, ಎಫ್ಐಸಿಸಿಐ, ಸಿಎಐಟಿ, ಸಿಐಐ ಸೇರಿದಂತೆ ಪ್ರಮುಖ ಕೈಗಾರಿಕಾ ಸಂಘಟನೆಗಳು ಸಮಾವೇಶದಲ್ಲಿ ಭಾಗವಹಿಸಿದ್ದವು. ಯುವಜನ ಅಭಿವೃದ್ದಿಗಾಗಿ ಭವಿಷ್ಯದ ಸಹಭಾಗಿತ್ವದ ರೂಪುರೇಷೆಗಳ ಕುರಿತು ಚರ್ಚಿಸುವುದು ಹಾಗೂ ರಾಷ್ಟೀಯ ಯುವಜನ ಗುರಿಗಳನ್ನು ಕೈಗಾರಿಕಾ ವಲಯದ ಉಪಕ್ರಮಗಳೊಂದಿಗೆ ಸಂಯೋಜಿಸುವ ಕುರಿತು ಸಮಾವೇಶದಲ್ಲಿ ಸಮಾಲೋಚನೆ ನಡೆಯಿತು. ವೆನಿಜುವಾಲಾದಲ್ಲಿ ನಿಧನರಾದ ಭಾರತೀಯ ನಾವಿಕ ರಾಕೇಶ್ ಚೌಹಾಣ್ ಅವರ ಪಾರ್ಥಿವ ಶರೀರವನ್ನು ವಿರೂಪಗೊಳಿಸಿರುವ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ವೆನಿಜುವಾಲಾ ಅಧಿಕಾರಿಗಳನ್ನು ಭಾರತ ಒತ್ತಾಯಿಸಿದೆ. ಘಟನೆ ಬೆಳಕಿಗೆ ಬಂದ ದಿನದಿಂದಲೇ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳೊಂದಿಗೆ ಈ ವಿಷಯವನ್ನು ನಿರಂತರವಾಗಿ ಪ್ರಸ್ತಾಪಿಸುತ್ತಿರುವುದಾಗಿ ಕರಾಕಾಸ್ನಲ್ಲಿ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಭೂಕಂಪದಿಂದ ತತ್ತರಿಸಿರುವ ವೆನಿಜುವೆಲಾಗೆ ಆಪರೇಷನ್ ಅಮಿಸ್ತಾದ್ ಅಡಿಯಲ್ಲಿ ಮಾನವೀಯತೆಯ ನೆರವನ್ನು ಭಾರತ ಮತ್ತಷ್ಟು ವಿಸ್ತರಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಭಾರತ ಸೇನೆಯ ಫೀಲ್ಡ್ ಆಸ್ಪತ್ರೆಯ ಸಿಬ್ಬಂದಿಯು ವೆನಿಜುವೆಲಾದ ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ಸಂತ್ರಸ್ತರಿಗೆ ನಿರಂತರವಾಗಿ ವೈದ್ಯಕೀಯ ಸೇವೆ ಒದಗಿಸುತ್ತಿದೆ ಎಂದು ತಿಳಿಸಿದೆ. ಆಂಧ್ರಪ್ರದೇಶದ ಮರ್ಕಾಪುರಂನಲ್ಲಿ ಇಂದು ಮುಂಜಾನೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ನಾಲ್ವರು ಮೃತಪಟ್ಟಿದ್ದು 8 ಮಂದಿ ಗಾಯಗೊಂಡಿದ್ದಾರೆ. ಕಂಭಂ ವೈ ಜಂಕ್ಷನ್ನಲ್ಲಿ ಸಮೀಪ ನಿಲ್ಲಿಸಿದ್ದ ಆಟೋಗೆ ಅತಿ ವೇಗವಾಗಿ ಬಂದ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಕೆನಡಾದ ವ್ಯಾಂಕುವರ್ನಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ತಂಡ ಅಲ್ಜೀರಿಯಾದ ವಿರುದ್ದ 2-0 ಗೋಲುಗಳ ಅಂತರದಲ್ಲಿ ಜಯ ಗಳಿಸಿ 16ರ ಸುತ್ತಿಗೆ ಪ್ರವೇಶಿಸಿದೆ. ಮೊದಲ ಸುತ್ತಿನಲ್ಲಿ 2 ಗೆಲುವು ಹಾಗೂ 1 ಡ್ರಾ ದಾಖಲಿಸಿ ಬಿ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದಿದ್ದ ಸ್ವಿಟ್ಜರ್ಲೆಂಡ್ ಈ ಗೆಲುವಿನೊಂದಿಗೆ ಪಂದ್ಯಾವಳಿಯಲ್ಲಿ ತನ್ನ ಅಜೇಯ ಓಟವನ್ನು ಮುಂದುವರೆಸಿದೆ. ಕೆನಡಾದ ವ್ಯಾಂಕುವರ್ನಲ್ಲಿ ಮಂಗಳವಾರ ನಡೆಯುವ 16ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ತಂಡ ಕೊಲಂಬಿಯಾ ಅಥವಾ ಘನಾ ತಂಡವನ್ನು ಎದುರಿಸಲಿದೆ. ಕ್ಯಾಲಿಫೋರ್ನಿಯಾದ ಎಂಗಲ್ವುಡ್ನ ಲಾಸ್ ಏಂಜಲೀಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು 32ರ ಸುತ್ತಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಆಸ್ಟ್ರಿಯಾ ವಿರುದ್ದ 3-0 ಗೋಲುಗಳಿಂದ ಜಯಗಳಿಸಿ 16ರ ಸುತ್ತಿಗೆ ಪ್ರವೇಶಿಸಿದೆ. ಆರ್ಲಿಂಗ್ಟನ್ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುವ 32ರ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿದ ಭಾರತ ಜಪಾನ್. ರಾಜಸ್ಥಾನ ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ. ನಾವೀನ್ಯತೆ ಆಧಾರಿತ ಅಭಿವೃದ್ದಿಗೆ ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆ ಬಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿಗೆ ಸ್ವಿಟ್ಜರ್ಲೆಂಡ್ ಸ್ಪೇನ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ನಿಮ್ಮ ಮೆಚ್ಚಿನ 102.6 ಮೆಗಾಹೆರ್ಟ್ಸ್ಗಳ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಸರಿಯಾಗಿ 1:20:20. ಇದೀಗ ಉಲ್ಲಾಸ ಕಾರ್ಯಕ್ರಮ. ಕೇಳುಗರೆ ಕಾರ್ಯಕ್ರಮದಲ್ಲಿ ಎಂದಿನಂತೆ ಕೆಲವು ಭಾವಗೀತೆಗಳು, ಕರುಣಾಳು ಬೈಬಳಕೆ, ಅನಂತರ ಆರೋಗ್ಯ ಬಿಂದುವನ್ನ ಕೇಳುವಿರಿ. ಹಾಗೆ ಕಾರ್ಯಕ್ರಮದಲ್ಲಿ ನಿಮಗೊಂದು ಪ್ರಶ್ನೆ. ತಲೆದಂಡ ನಾಟಕದ ಕರ್ತೃ ಯಾರು? ಪ್ರಶ್ನೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ತಲೆದಂಡ ನಾಟಕದ ಕರ್ತೃ ಯಾರು? ಈ ನಾಟಕವನ್ನು ರಚನೆ ಮಾಡಿದವರು ಯಾರು ಅನ್ನುವಂಥದ್ದು ಪ್ರಶ್ನೆಯಾಗಿರುತ್ತೆ. ನಿಮ್ಮ ಉತ್ತರಗಳ ಸಂದೇಶಗಳನ್ನು 9484640272 ಈ ಸಂಖ್ಯೆಗೆ ತಿಳಿಸಬಹುದು. ಎರಡು ಭಾವಗೀತೆಗಳ ಕಾಲಾವಕಾಶ ನಿಮಗೆ ಇರುತ್ತೆ. ಇನ್ನು ಉಲ್ಲಾಸ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ, ಎಂಎನ್ ವ್ಯಾಸರಾವ್ ಅವರ ರಚನೆಯನ್ನು ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಕೇಳುಗರೆ, ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆಯನ್ನ ಕೇಳುವಿರಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಗುತ್ತೆ. ಕೇಳುಗರು ವಾಟ್ಸ್ಆಪ್ ಮೂಲಕ ನಮಗೆ ಸಂದೇಶವನ್ನು ಕಳಿಸಬಹುದು. ವಾಟ್ಸ್ಆಪ್ ಸಂಖ್ಯೆ 9448640423. ಕಾರ್ಯಕ್ರಮ ಪ್ರಸಾರವಾಗುತ್ತೆ ತಪ್ಪದೆ ಕೇಳಿ. ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆಯನ್ನ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಹಾಗೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಿದೆ. ತಲೆದಂಡ ನಾಟಕದ ಕರ್ತೃ ಯಾರು ಅನ್ನುವಂಥದ್ದು ಪ್ರಶ್ನೆಯಾಗಿತ್ತು. ಇನ್ನೊಂದು ಭಾವಗೀತೆಯ ಕಾಲಾವಕಾಶ ನಿಮಗಿದೆ. ಹಾಗೆ ಸಂದೇಶಗಳನ್ನು ಕಳಿಸಿ

ಭಾವಗೀತೆಯನ್ನ ಕೇಳಿದಿರಿ. ಕೇಳುಗರೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಪ್ರಶ್ನೆಯೊಂದನ್ನ ಕೇಳಿದೆ, ತಲೆದಂಡ ನಾಟಕದ ಕರ್ತೃ ಯಾರು ಅಂತ ಹೇಳಿ. ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಕೇಳುಗರು ಕೂಡ ಉತ್ತರಗಳನ್ನ ಕಳಿಸಿದ್ದಾರೆ. ಯಾರೆಲ್ಲ ಉತ್ತರಗಳನ್ನ ಕಳಿಸಿದ್ದಾರೆ ಅಂತ ಹೇಳಿ ನೋಡೋಣ. ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗೊಂಡು, ನಾಗೇಂದ್ರ ಗುಂಡಮ್ಮ ದೊಡ್ಡುಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಮಮತಾ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಯಶೋಧ ಎರಳನಾಯಕ ಚಿರತಗುಂಡುವಿನಿಂದ, ಸೋನು ಚಿತ್ರದುರ್ಗದಿಂದ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಸಂದೇಶವನ್ನ

0: ಸ್ಪರ್ಧಿಸಿರುತ್ತಾರೆ. ಸಾವಿತ್ರಮ್ಮ, ಸುರೇಂದ್ರ ಶೆಟ್ಟಿ, ರಜನೀಶ್ ಶ್ರೀಕಂಠ, ಸಚಿನ್ ಭಾಸ್ಕರ್, ಜಿಹೆಚ್ಆರ್ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನಂತರ ಅಪ್ಪಾಜಿ ಎ ಮುಷ್ಟೂರು, ಸುಧಾರಾಣಿ, ಚಂದನ, ಸ್ಪಂದನ ಮುಷ್ಟೂರು ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಾದಪ್ಪ ಹಾಗೂ ಕೆಎಂ ಕೃಷ್ಣ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿಎಲ್ ಉಮಾಮಹೇಶ್ವರಿ, ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ಎಂಎಚ್ ರವಿಕುಮಾರ್ ಮೇಟಿಕುರ್ಕೆ ಹಿರಿಯೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯಪುರದಿಂದ ಸುದರ್ಶನ ಭರತ್ ಕುಮಾರ್ ಬಂದೆ ನವಾಜ್ ಸಂದೇಶವನ್ನು ಕಳಿಸಿರ್ತಾರೆ. ಅನಂತರ ಉತ್ತರ ಇದೆ ಆದರೆ ನಿಮ್ಮ ಹೆಸರನ್ನು ಕಳಿಸಿಲ್ಲ, ಸಂಖ್ಯೆ ಕೊನೆ ಆಗ್ತಾ ಇದೆ 116 ಇಂದ. ಓಕೆ, ಇನ್ನು ವಿಕ್ರಾಂತ್ ಬೆಂಗಳೂರು ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್, ಚೈತ್ರ, ಸೋನು, ಪ್ರಜ್ವಲ್ ಸಂದೇಶವನ್ನು ಕಳಿಸಿರ್ತಾರೆ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಣ್ಣ ಬೋರಯ್ಯ, ಬೋರಮ್ಮ, ಬಚ್ಚಬೋರನಹಟ್ಟಿ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಲತಾ ಸುಹಾಸ್ ಹೊಸಕೋಟೆಯಿಂದ, ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ, ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು ಎನ್ಜಿಹಳ್ಳಿ ಕಬ್ಬಳ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಬೂಕನಕೆರೆ ವಿಜೇಂದ್ರ ಮೈಸೂರಿನಿಂದ, ಶ್ರೀಕಂಠಮೂರ್ತಿ, ಸ್ಕಂದನ್ ಭಾಸ್ಕರ್, ಅನಂತಲಕ್ಷ್ಮಿ ಟ್ರೇಡರ್ಸ್ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೇತ್ರಾ ನಟರಾಜ್ ಚಿತ್ರದುರ್ಗದಿಂದ, ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ವಿಭಾದೀಪಕ್ ಬೆಂಗಳೂರಿನಿಂದ, ಹರಪನಹಳ್ಳಿ ತಾಲೂಕು ಚಿಕಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು ಉತ್ತರವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ರಾಯಭಾಗ ತಾಲೂಕು ಮುಗಳಕೋಡದಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಗೀತಾ ಶಶಿಧರ್ ಶಿವಗಂಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಅಶೋಕ್ ನಲವಡೆ ಬೆಳಗಾವಿಯಿಂದ, ಅನಂತರ ಶಿಲ್ಪ ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗಂಗಮ್ಮ ಮುಲ್ಲಾರಹಟ್ಟಿ, ಓಕೆ, ಮುಲ್ಲಾರಹಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯಪುರದಿಂದ ಸಂಗಮೇಶ್ವರ ಬಡಾವಣೆಯಿಂದ ಗುರುರಾಜ್ ಕಾವೇರಿ ಪ್ರವೀಣ ಸಮರ್ಥ ಕುಲಕರ್ಣಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಶಕುಂತಲಮ್ಮ ಶ್ರೀನಿವಾಸಮೂರ್ತಿ, ರೂಪಾ ರಾಘವೇಂದ್ರ, ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನಂತರ ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡ್ ಇಲ್ಲಿಂದ ಸಂದೇಶವನ್ನು ಕಳಿಸಿರ್ತಾರೆ. ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ, ಮಂಜುಳಾ ಕೆಜಿ ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ, ಅನಂತರ ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ ಅವರು, ಅನಿತಾ ಅನಂತರಾಜು ಗೊರ್ಲಡಕುವಿನಿಂದ ಹಿರಿಯೂರು ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿರ್ತಾರೆ. ಅನಂತರ ಶ್ಯಾಮಲಾ ಪ್ರಕಾಶ್, ಮಾಣಿಕ್ಯ ಬುರ್ಜನ್ರೊಪ್ಪದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಮೊದಲನೇ ತಿರುವಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಕೆಬಿ ಪಾಲಯ್ಯ ಚಿರತಗೊಂಡುವಿನಿಂದ ನಮಗೆ ಉತ್ತರವನ್ನು ಕಳಿಸಿದ್ದಾರೆ. ನಿಮ್ಮ ಉತ್ತರಗಳ ಸಂದೇಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಈಗ ಉತ್ತರವನ್ನು ತಿಳಿಯುವಂಥ ಸಮಯ. ತಲೆದಂಡ ನಾಟಕವನ್ನು ಬರೆದಿರುವಂಥವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಗಿರೀಶ್ ಕಾರ್ನಾಡ್ ಅವರು. 1990 ಈ ರಚಿಸಿದಂತಹ ಈ ನಾಟಕ ಐತಿಹಾಸಿಕ ಒಂದು ನೆಲೆಯನ್ನು ಒಳಗೊಂಡಿದೆ ಅಂತೇಳಿ ಹೇಳಬಹುದು. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ನಡೆದಂತಹ ಶರಣ ಚಳುವಳಿಯ ಕಥೆಯನ್ನು ಇದು ಆಧರಿಸಿದೆ. ಹಾಗೆ ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ವಚನ ಚಳುವಳಿ ಮತ್ತು ಜಾತಿ ವಿನಾಶದ ಪ್ರಯತ್ನಗಳನ್ನು ನಾವು ಇಲ್ಲಿ ಕಾಣಬಹುದು. ಹಾಗೆ ಈ ಕೃತಿಗೆ 1993 ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ 1994 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಲಭಿಸಿತ್ತು. ಇನ್ನು ಈ ಕಥೆಯನ್ನು ಆಧರಿಸಿ ಇದೇ ಹೆಸರಿನಲ್ಲಿ 2021 ಪ್ರವೀಣ್ ಕೃಪಾಕರ್ ಅವರ ನಿರ್ದೇಶನದ ಚಲನಚಿತ್ರವು ಕೂಡ ತೆರೆ ಕಂಡಿತು. ನಟ ಸಂಚಾರಿ ವಿಜಯ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ರು. ಓಕೆ, ಇದೀಗ ಕೇಳಿ
1: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿ.

0: ಕಲರವ ಚಿಗುರು
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಒಂದು ದೂರದ ಪ್ರದೇಶದಲ್ಲಿ ಒಂದು ಹಳ್ಳಿ, ಆ ಹಳ್ಳಿ ಜನ ತುಂಬಾ ಪ್ರಾಮಾಣಿಕರು. ಮೋಸ ತಟವಟ ಪಾಪ ಗೊತ್ತಿಲ್ಲ ಅವ್ರಿಗೆ. ತುಂಬಾ ನೆಮ್ಮದಿಯಾಗಿ ಬದುಕಿದಂಥವ್ರು. ಹೀಗಿರುವಾಗ ಒಂದ್ಸಲ ಏನಾಯ್ತು ಅಂದ್ರೆ, ನಾಲ್ಕಾರು ಕುರಿಗಳು ಕಳವಾಗ್ಬಿಟ್ರು. ಮೇಯೋಕ್ ಹೋದಂಥ ಕುರಿಗಳು ಮನೆಗೆ ಬರಲಿಲ್ಲ. ಜನರಿಗೆ ಕುರಿ ಕಳವಾಯ್ತಲ್ಲ ಅಂತ ದುಃಖದಕ್ಕಿಂತ ನಮ್ಮಲ್ಲಿ ಯಾರೋ ಕಳ್ಳರಿದ್ದಾರಲ್ಲ ಅನ್ನೋ ಚಿಂತೆ ದೊಡ್ಡದಾಯ್ತು. ನಮ್ಮಲ್ಲಿ ಯಾರು ಕಳ್ಳತನ ಮಾಡ್ತಾರೆ? ಇದುವರೆಗೆ ಒಂದು ಕಳ್ಳತನ ಆಗಿಲ್ಲ, ಮೋಸ ಆಗಿಲ್ಲ, ಇದು ಯಾರು ಕುರಿ ಕದ್ರು? ಸ್ವಲ್ಪ ದಿನಗಳ ನಂತರ ಮತ್ತೊಂದೆರಡು ಬಾರಿ ಕುರಿಗಳು ಕಳವಾದವು. ಯಾರು ಮಾಡ್ತಿದ್ದಾರೆ ಈ ಪರಮ ನೀಚ ಕೆಲಸ ಇದನ್ನ? ಊರವರೆಲ್ಲ ಚಿಂತೆ ಮಾಡಿದ್ರು. ಕೆಲವು ಹಿರಿಯರು ಏನ್ ಮಾಡಿದ್ರು, ಬುದ್ಧಿವಂತಿಕೆಯಿಂದ ಒಂದ್ ನಾಲ್ಕೈದು ಜನ ಹುಡುಗರಿಗೆ ಪತ್ತೆದಾರರಂಗ್ ಬಿಟ್ಟು ಕಾಯ್ಕೊಂಡಿರೋ, ದೂರ ಕೂತ್ ನೋಡ್ತಾ ಇರಿ ಯಾರು ಮಾಡ್ತಾರೆ ಅಂತ. ಹೊಂಚು ಹಾಕಿ ಕಾಯ್ದ ಮೇಲೆ ಇಬ್ರು ಯುವಕರು ಸಿಕ್ಕಾಕೊಂಡ್ರು. ಒಳ್ಳೆ ಹುಡುಗರು, ಇವ್ರು ಕಳ್ಳತನ ಮಾಡ್ತಾರೆ ಅಂತ ಯಾರಿಗೂ ಅನಿಸಿರ್ಲಿಲ್ಲ. ಅವ ಕೆಟ್ಟವರಲ್ಲ, ಬಡತನ ಹಸಿವು ಬಡ ಕಚ್ಚಿರ್ಬೇಕು ಅವ್ರನ್ನ, ಅದು ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ಅದು ಇಂಥ ಊರಲ್ಲಿ ಕಳ್ಳತನ ಮಾಡಿದವರು ಜನ್ಮದಲ್ಲಿ ಮರೆತಿರಬಾರ್ದು, ಇನ್ಯಾರು ಕಳ್ಳತನ ಮಾಡಲು ಧೈರ್ಯ ಮಾಡಬಾರ್ದು ಅಂತ ಶಿಕ್ಷೆ ಕೊಡಬೇಕು ಅಂತ ಹಿರಿಯರೆಲ್ಲ ತೀರ್ಮಾನ ಮಾಡಿದ್ರು. ಹುಡುಗರು ತಲೆ ಬೋಳಿಸಿ ಊರಲ್ಲಿ ಮೆರವಣಿಗೆ ಮಾಡಿಸಿದ್ರು. ಅಷ್ಟಕ್ಕೆ ಬಿಡಲಿಲ್ಲ, ಹಣೆ ಮೇಲೆ ಕೂಕ ಅಂತ ಹಚ್ಚೆ ಚುಚ್ಚಿಸ್ಬಿಟ್ರು. ಅದು ಪರ್ಮನೆಂಟ್ ಹಚ್ಚೆ, ಕರಿಗೆ ಹೋಗೋದು ಅಳಿಸೋಗೋ ಅಂತಲ್ಲ, ಬದುಕಿರೋರಿಗೆ ಇರಬೇಕಾದ್ರು. ಹಸಿರು ಮಚ್ಚೆ ಹಾಕ್ಬಿಟ್ರು ತಲೆ ಮೇಲೆ, ಕೂಕ ಅಂತ ಕನ್ನಡದಲ್ಲಿ ಬರೆಸ್ಬಿಟ್ರು. ಕೂಕ ಅಂದ್ರೆ ಏನು ಗೊತ್ತಾ? ಕುರಿ ಕಳ್ಳ ಅಂತ. ಇವ್ರು ಬದುಕಿರೋ ತನಕ ಹಣೆ ಬರ ಹೊತ್ಕೊಂಡು ಅಡ್ಡಾಡ್ಬೇಕಲ್ಲ ಕುರಿ ಕಳ್ಳ ಅಂತ ಹೇಳಿ. ಕಲ್ಪನೆ ಮಾಡ್ಕೊಳ್ಳಿ, ಹಣೆ ಮೇಲೆ ಕುರಿ ಕಳ್ಳ ಅಂತ ಹಣೆ ಪಟ್ಟಿ ಇಟ್ಟುಕೊಂಡು ಬದುಕೋದು ಎಷ್ಟು ಕಷ್ಟದ ಕೆಲಸ ಅಲ್ವಾ? ಒಬ್ಬ ಹುಡುಗ ಮುಖಭಂಗ ತಾಳ್ಲಾರದೆ ಊರು ಬಿಟ್ಟು ಓಡೋಬಿಟ್ಟ. ಯಾವ ಊರಿಗೆ ಹೋದ್ರು ಕೂಡ ಜನ ನೋಡಿದ ತಕ್ಷಣ ಹಣೆ ನೋಡಿ ಕೂಕ ಅಂದ್ರೇನು ಅಂತ ಕೇಳ್ತಾ ಇದ್ರು. ಅವನು ಏನು ಹೇಳಬೇಕು ಅಂತ ಗೊತ್ತಾಗ್ತಿದ್ದಿಲ್ಲ. ಪ್ರತಿ ಸಲ ಜನ ಕೂಕ ಅಂದ್ರೇನು ಅಂತ ಕೇಳಿದಾಗ ಅವನ ಆತ್ಮವಿಶ್ವಾಸ ಕಡಿಮೆ ಆಗಿ ಒಂದ್ಸಲ ಅಪಮಾನ ತಾಳ್ಕೊಳ್ಳಾರದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ. ಅವನ ತಮ್ಮ ಮಾತ್ರ ಊರಲ್ಲೇ ಉಳಿದ. ತಾನು ಮಾಡಿದ ತಪ್ಪು ಅಂತ ಗೊತ್ತಿದೆ ಅವನಿಗೆ, ಸರಿಯಾದ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ. ಆತ ಏನು ಮಾಡಿದೆ ಗೊತ್ತಾ? ಊರಲ್ಲಿ ಹನುಮಾನ್ ದೇವ್ರ ಗುಡಿ, ಆಂಜನೇಯನ ಗುಡಿ, ಎಲ್ಲರನ್ನು ಹಿರಿಯರನ್ನು ಕೂಡಿಸಿದ, ಜನನ ಸೇರಿಸಿದ, ಅವ್ರ ಎಲ್ಲರ ಮುಂದೆ ದೀರ್ಘದಂಡ ನಮಸ್ಕಾರ ಮಾಡಿ ಎಲ್ಲರದು ಕ್ಷಮೆ ಕೇಳ್ತೀನಿ, ಊರು ಪ್ರಮುಖರ ಕ್ಷಮೆ ಕೇಳ್ತೀನಿ, ಇನ್ಮೇಲೆ ಊರಲ್ಲಿದ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ, ನಾ ಮಾಡಿದ್ದು ಕ್ಷಮೆ ಮಾಡಿ ಅಂತ ಕೇಳ್ಕೊಂಡ. ಅದರಂತೆ ನಡೆದ. ಆದರೂ ಯಾವಾಗಲಾದರೂ ಜನ ಅವನ ಹಣೆಯ ಮೇಲೆ ಬರಹ ಕುಕ್ಕ ನೋಡಿ ದಿಟ್ಟಿಸಿ ನೋಡಿದಾಗ, ಪ್ರಶ್ನೆ ಕೇಳಿದಾಗ ಮನಸ್ಸು ತುಂಬ ನೋವಾಗ್ತಿತ್ತು ಅವನಿಗೆ. ಅದು ತೋರ್ಕೊಡ್ಲಿಲ್ಲ, ತನ್ನ ಪ್ರಾಮಾಣಿಕ ಕೆಲಸ ಮುಂದುವರೆದ. ಏನು ಮಾಡಿದೆ ಗೊತ್ತಾ? ಊರಲ್ಲಿ ಶಾಲೆ ಇಲ್ಲ, ಶಿಕ್ಷಣಕ್ಕೆ ಅವಕಾಶ ಇರಲಿಲ್ಲ, ತಾನೇ ಜನರನ್ನು ಸೇರಿಸಿದ, ಒಂದು ಶಾಲೆ ಮಾಡಿದ, ಒಂದು ಸಂಸ್ಕೃತಿ ಕೇಂದ್ರ ಆಗಲಿ ಅಂತ ಒಂದು ದೇವಸ್ಥಾನ ಮಾಡಿದ, ಅನೇಕ ತರುಣರು ಸೇರಿಸಿ ಒಂದು ಯುವಕ ಸಂಘ ಮಾಡಿದ, ಅದರ ಮೂಲಕ ತರುಣರೆಲ್ಲ ಸೇರಿಕೊಂಡು ಊರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದರು, ಈ ಹೊಗೆಸೊಪ್ಪು ಸೇದು ಚಟ ಬಿಡಬೇಕು ಮದ್ಯ ಬಿಡಬೇಕು ಅಂತ ಪ್ರಯತ್ನ ಮಾಡೋಕ್ಕೆ ಮಾಡಿದ. ಎಷ್ಟರ ಮಟ್ಟಿಗೆ ಸಾಮಾಜಿಕ ಕೆಲಸ ಮಾಡಿದ ಅಂದರೆ ಅವನು ದೊಡ್ಡವನಾಗಿ ಆಗಿ ಊರಿಗೆ ಒಂದು ಆದರ್ಶ ಆಗ್ಬಿಟ್ಟ. ಇವನಿಗೂ ವಯಸ್ಸಾಗ್ತಿತ್ತಲ್ಲ, ಹೀಗಾಗಿ ಊರಲ್ಲಿ ಯಾವುದೇ ಸಾಮಾಜಿಕ ಕಾರ್ಯಕ್ರಮ ಆದರೆ ತುಂಬ ಮನ್ನಣೆ ಬರೋದು. ಇವನ ಮೇಲೆ ಸ್ಟೇಜ್ ಮೇಲೆ ಕೂಡಿಸೋರು, ಇವನ ಬಗ್ಗೆ ಹೊಗಳೋರು, ಎಂಥ ಕೆಲಸ ಮಾಡಿದಾನ್ರಿ, ಎಲ್ಲ ದೂರದಿಂದ ಬರುವಂಥ ಜನರ ಕಣ್ಣಲ್ಲಿ ಇವನು ಆದರ್ಶ ವ್ಯಕ್ತಿ ಆಗ್ಬಿಟ್ಟ. ಆದರೆ ಹಣೆ ಮೇಲೆ ಬರೆದಂಥ ಹಚ್ಚೆ ಇತ್ತಲ್ಲ ಕೂಕ ಅಂತ ಹಂಗೆ ಉಳಿದಿತ್ತು. ಕಾಲ ಬದಲಾಗ್ತದೆ, ಊರಲ್ಲಿದ್ದ ಹಿರಿಯರೆಲ್ಲ ಒಬ್ಬರಾಗಿ ನಿಧನರಾದರು. ಈಗ ಈತನೇ ಊರಿನ ಹಿರಿಯ ವ್ಯಕ್ತಿ, ಎಲ್ಲರ ಕಣ್ಮಣಿ, ಊರಿಗೆ ಮಾರ್ಗದರ್ಶಿ ಆಗ್ಬಿಟ್ಟ. ಈ ಹೊಸದಾಗಿ ಹುಡುಗರು ಬಂದ್ರಲ್ಲ, ಬಂದವರು ಹಿರಿ ಹುಡುಗರನ್ನ ಕೇಳೋರು, ಹಿರಿಯರನ್ನ ಕೇಳ್ತಿದ್ರು, ನಮ್ಮ ನಾಯಕರ ಹಣೆ ಮೇಲೆ ಕೂಕ ಅಂತ ಬರ್ದಿದೆಯಲ್ಲ, ಏನು ಹಾಗಂದ್ರೆ ಅಂತ. ಅವ್ರಿಗೂ ಗೊತ್ತಿಲ್ಲ, ಕೇಳೋ ಧೈರ್ಯನೂ ಇಲ್ಲ. ಕೆಲವರು ಉತ್ತರ ಕೊಟ್ಟರಂತೆ, ನಿಮ್ಗೆ ಗೊತ್ತಿಲ್ಲ, ಇವರು ನಮ್ಮ ನಾಯಕರಿದ್ದಾರಲ್ಲ ಹುಟ್ಟಿನಿಂದ

0: ಕರ್ಮಯೋಗಿಗಳು. ಅದಕ್ಕೆ ಊರ ಹಿರಿಯರು ಇವರು ಮಗುವಾಗಿದ್ದಾಗಲೇ ಹಣೆ ಮೇಲೆ ಕೂಕ ಅಂತ ಬರೆಸಿದ್ರಂತೆ ಅಂತ. ಕೂಕ ಅಂದ್ರೆ ಏನು, ಹಂಗ್ಯಾಕೆ ಬರೆಸಿದ್ರು ಅಂದ್ರೆ, ಉಳಿದವ್ರು ಹೇಳಿದ್ದು, ಇವನು ಹೇಳೇ ಇಲ್ಲ. ಕೂಕ ಅಂದ್ರೆ ಕುಶಲ ಕರ್ಮಯೋಗಿ, ಕುಶಲ ಕರ್ಮಯೋಗಿ ಬರೆಯೋಕ್ಕಾಗತ್ತ ಹಣೆ ಮೇಲೆ ಅಷ್ಟುದ, ಅದಕ್ಕೆ ಕೂಕ ಅಂತ ಬರೆದಿದ್ರು ಅಂತ ಹೇಳಿದ್ರಂತೆ. ಈಗ ನೋಡಿ ಸ್ವಾಮಿ, ಕೂಕದ ಅರ್ಥನೇ ಬದಲಾಗಿ ಹೋಯ್ತು. ಯಾವುದು ಕುರಿ ಕಳ್ಳ ಅಂತ ಅಪರಾಧದ ಚಿಹ್ನೆ ಆಗಿತ್ತೋ ಈಗ ಅದು ಸಾರ್ಥಕ್ಯದ ಹೆಗ್ಗುರುತಾಗಿ ನಿಂತ್ಕೊಂಡ್ಬಿಡ್ತು. ಜನ ಅದೇ ಜನ ಕೈ ಮುಗಿಯೋಕ್ಷ ಮಾಡಿದ್ರು, ಹೌದಪ್ಪ ಕುಶಲ ಕರ್ಮಯೋಗಿ ಇವನು ಅಂತ ನಮಸ್ಕಾರ ಮಾಡ್ತಿದ್ರಂತೆ. ದಯವಿಟ್ಟು ಸ್ನೇಹಿತರೆ ಗಮನಿಸಿ, ನಾವು ಹಣೆ ಬರ ಹಣೆ ಬರ ಅಂತ ಕೈ ಚೆಲ್ಲಿ ಕೂತ್ಕೊಂಡ್ಬಿಡ್ತೀವಲ್ಲ, ಹಣೆ ಬರವನ್ನು ಬ್ರಹ್ಮ ಬರಿತಾನೆ ಅಂತ ನಾನಾದರೂ ನಂಬೋದಿಲ್ಲ. ನಮ್ಮ ಕಾರ್ಯ ಸಾಮರ್ಥ್ಯದಿಂದ, ಸಕಾರಾತ್ಮಕ ಚಿಂತನೆಯಿಂದ ನಮ್ಮ ಹಣೆ ಬರವನ್ನು ನಾವೇ ಬರ್ಕೋತೀವಿ. ತಪ್ಪು ಆಗೋಯ್ತು, ಕುರಿ ಕಳ್ಳ ಆಗಿದ್ದವನು, ಆದರೆ ಪ್ರಯತ್ನದಿಂದ ಸಾಧನೆಯಿಂದ ಕುಶಲ ಕರ್ಮಯೋಗಿ ಅಂತ ಜಗತ್ತಿನ ಮರ್ಯಾದೆ ತಗೊಳ್ಳೋದಾದರೆ, ನಾವು ಕೂಡ ಒಳ್ಳೆಯ ಚಿಂತನೆಯಿಂದ ಸಾಧನೆಯಿಂದ ನಮ್ಮ ಭವಿಷ್ಯವನ್ನು ಬದಲಾಯಿಸ್ಕೊಳ್ಬಹುದು ಅಂತ ಅನ್ಸುತ್ತೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ, ನಿರ್ವಹಣೆ SR ಭಟ್.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

0: ಇದೀಗ ಆರೋಗ್ಯ ಬಿಂದು ವಿಷಯ ಯುನಾನಿ ವೈದ್ಯ ಪದ್ಧತಿಯಲ್ಲಿ ಬಾಣಂತಿ ಆರೈಕೆ. ಮಾಹಿತಿ ನೀಡುವ ವೈದ್ಯರು ಡಾಕ್ಟರ್ ನೈಲಾ.
1: ಪ್ರಸವದ ನಂತರ ಅವಧಿಯನ್ನು ಬಾಣಂತಿ ಅವಸ್ಥೆ ಎಂದು ಕರೆಯುತ್ತಾರೆ. ಯುನಾನಿ ವೈದ್ಯ ಪದ್ಧತಿಯಲ್ಲಿ ಇದನ್ನು ನಫಾಸ್ ಎಂದು ಕರೆಯುತ್ತಾರೆ. ಬಾಣಂತಿಯರು ಗರ್ಭಿಣಿಯರಾಗಿದ್ದಾಗ ಅವರ ದೇಹದಲ್ಲಿ ಅನೇಕ ಬದಲಾವಣೆಗಳು ಕಂಡುಬರುತ್ತದೆ. ಪ್ರಸವದ ನಂತರ ದೇಹಸ್ಥಿತಿ ಮೊದಲಿನಂತೆ ಆಗಲು 6 ವಾರಗಳ ಅವಕಾಶ ಬೇಕು. ಭಾರತೀಯ ಮನೆಗಳಲ್ಲಿ ಸಾಂಪ್ರದಾಯಿಕ 40 ದಿನಗಳ ಸವಾ ತಿಂಗಳು ಪ್ರಸೂತಿ ನಂತರ ಪಾಲಿಸಲಾಗುತ್ತದೆ. ಇದು ಸ್ತ್ರೀಯರನ್ನು ಮರುಚೇತನ ಹೊಂದಲು ಸಮಯ ಕೊಡುತ್ತದೆ. ಬಾಣಂತಿಯರ ದೇಹ ಮತ್ತು ಮನಸ್ಸಿನ ಸ್ಥಿತಿ ತುಂಬಾ ಸೂಕ್ಷ್ಮವಾಗಿರುತ್ತದೆ. ಆ ಸಮಯದಲ್ಲಿ ಅವರನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ಯುನಾನಿ ವೈದ್ಯ ಪದ್ಧತಿಯಲ್ಲಿ ಬಾಣಂತಿಯರ ಆರೈಕೆ ಬಗ್ಗೆ ವಿವರವಾಗಿ ಚರ್ಚಿಸಲಾಗಿದೆ. ಮೊದಲನೆಯದಾಗಿ ಶುದ್ಧ ಹಾಗೂ ಸ್ವಚ್ಛವಾದ ಕೋಣೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ದೈನಂದಿನ ವೈಯಕ್ತಿಕ ಚಟುವಟಿಕೆಗಳನ್ನು ಮೊದಲನೇ ದಿನದಿಂದಲೇ ಪ್ರಾರಂಭಿಸಬಹುದು. ಈ ಸಮಯದಲ್ಲಿ ನಿಮ್ಮ ಮಗುವಿನ ಜೊತೆ ಸಮಯ ಕಳೆಯುವುದು ಉತ್ತಮ. ಹೆರಿಗೆಯಾದ ನಂತರ ಮೊದಲ ದಿನ ಸುಲಭವಾಗಿ ಜೀರ್ಣವಾಗುವ ಪೌಷ್ಟಿಕ ಆಹಾರ ಕೊಡಬೇಕು. ತುಪ್ಪದಲ್ಲಿ ತಯಾರಿಸಿದ ಗಂಜಿಗಳನ್ನು ಕೊಡಬಹುದು. ಹೆಸರು ಬೇಳೆಯಿಂದ ತಯಾರಿಸಿದ ಹಾಗೂ ತರಕಾರಿ ಅಥವಾ ಮಾಂಸದ ನೀರನ್ನು ಕೊಡಬಹುದು. ಕುಡಿಯಲು ಉಗುರು ಬೆಚ್ಚಿನ ನೀರನ್ನೇ ಉಪಯೋಗಿಸಬೇಕು. ಸ್ತನಪಾನ ಅಂದರೆ ಲ್ಯಾಕ್ಟೇಟಿಂಗ್ ಮಹಿಳೆಯವರಿಗೆ ಪೌಷ್ಟಿಕಾಂಶ ಅವಶ್ಯಕತೆ ಹೆಚ್ಚಾಗುತ್ತದೆ. ತಾಜಾ ಹಣ್ಣುಗಳು, ಹಾಲು, ಹಸಿರು ತರಕಾರಿ, ಸೊಪ್ಪು ಆಹಾರ ರೂಪದಲ್ಲಿ ನೀಡಬೇಕು. ಬಾಣಂತಿಯರಲ್ಲಿ ಬೆನ್ನು ನೋವು ಸಾಮಾನ್ಯವಾಗಿ ಕಾಣುಬರುವ ರೋಗ. ಹೀಗಿರುವಾಗ 6ನೇ ದಿನದಿಂದ ಎಳ್ಳೆಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡಿಸಿ. ಪಂಜೇರಿ ಉಂಡೆ ಬಹಳ ಉಪಯೋಗವಾಗುತ್ತದೆ. ಇದನ್ನು ತಯಾರಿಸುವ ವಿಧಾನ: ಬಾದಾಮಿ, ಒಣಖರ್ಜುರ, ಪಿಸ್ತಾ, ಒಣದ್ರಾಕ್ಷಿ ಎಲ್ಲ 100 ಗ್ರಾಂ, ಗೋಂದು 200 ಗ್ರಾಂ, ತೊದರಿ ಬೀಜ 25 ಗ್ರಾಂ, ಒಣಕೊಬ್ಬರಿ 1/2 ಕೆಜಿ, ಕಲ್ಲು ಸಕ್ಕರೆ 1 ಕೆಜಿ, ತುಪ್ಪ 200 ಗ್ರಾಂ. 2 ಚಮಚ ತುಪ್ಪ ಹಾಕಿ ಬಾದಾಮಿ, ಪಿಸ್ತಾ, ಒಣಖರ್ಜುರ, ಗೋಂದು ಎಲ್ಲ ಬೇರೆ ಬೇರೆ ಹುರಿದುಕೊಂಡು ಈಟಿ. ಒಣಕೊಬ್ಬರಿ ತುರಿದು ಕಲ್ಲು ಸಕ್ಕರೆಯ ಪುಡಿ ಮತ್ತು ಉಳಿದ ತುಪ್ಪ ಬೆರೆಸಿ ಈ ಮಿಶ್ರಣದಿಂದ ಉಂಡೆ ತಯಾರಿಸಿ. ಹಾಲಿನ ಜೊತೆ ಈ ಉಂಡೆ ಸೇವಿಸುವುದು ಬಾಣಂತಿಯರಿಗೆ ಬಹಳ ಉತ್ತಮ. ಮಗುವಿಗೆ ನೀರು, ಜೇನುತುಪ್ಪ ಮತ್ತಿತರ ಪದಾರ್ಥಗಳನ್ನು ಕೊಡಬಾರದು. 6 ತಿಂಗಳವರೆಗೆ ಬರೀ ತಾಯಿ ಹಾಲೇ ಕೊಡಬೇಕು. ಹೆರಿಗೆಯಾದ ದಿನದಿಂದಲೇ ಪ್ರತಿ 2 ಅಥವಾ 3 ಗಂಟೆಯ ಅವಧಿಯಲ್ಲಿ

ಮಗುವಿಗೆ ಸ್ತನಪಾನ ನೀಡಬೇಕು. ಹೆರಿಗೆಯಾದ ದಿನ ಕೊಲೆಸ್ಟ್ರಾಲ್ ಬರುತ್ತದೆ. ಇದರಲ್ಲಿ ಪೌಷ್ಟಿಕಾಂಶ ಹಾಗೂ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಅಂಶಗಳು ಇರುತ್ತದೆ. ಸ್ತನಪಾನ ಮೊದಲನೇ ದಿನದಿಂದಲೇ ಆರಂಭಿಸಬೇಕು. ಕೊಲೆಸ್ಟ್ರಾಲ್ ಮಗುವಿನ ದೇಹಕ್ಕೆ ಒಳ್ಳೆಯದು. ಬಾಣಂತಿಯರಿಗೆ ಮೂರನೇ ದಿನದಿಂದ ಹಾಲು ಬರಲು ಶುರುವಾಗುತ್ತದೆ. ತಾಯಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು, ದ್ರವಗಳು, ಫ್ಲೂಯಿಡ್ಸ್ ಕುಡಿಯಲು ಕೊಡಬೇಕು. ಇದು ತಾಯಿ ಮಗು ಇಬ್ಬರಿಗೂ ಲಾಭದಾಯಕ. ಯುನಾನಿ ವೈದ್ಯದಲ್ಲಿ ಬಾಣಂತಿಯರ ಸ್ತನಪಾನ ಹೆಚ್ಚಿಸಲು ಈ ಪದಾರ್ಥಗಳನ್ನು ನೀಡಲಾಗುತ್ತದೆ. ಶತಾವರಿ ಬೇರನ್ನು ಹಾಲಿನಲ್ಲಿ ಅರೆದು ಸಕ್ಕರೆ ಬೆರೆಸಿ ಶೋಧಿಸಿ ಸೇವಿಸುವುದರಿಂದ ಎದೆ ಹಾಲು ಹೆಚ್ಚು ಉತ್ಪತ್ತಿಯಾಗುತ್ತದೆ. ತೊದ್ರಿ ಬೀಜ ಕಷಾಯವನ್ನು ಉಪಯೋಗಿಸಬಹುದು. ಸಬ್ಬಸ್ಗಿ ಬೀಜ, ಮೆಂತೆಕಾಳು ಸಮ ಪ್ರಮಾಣದಲ್ಲಿ ರಾತ್ರಿ ನೆನೆಸಿರಿ. ಮಾರನೇ ದಿನ ಬೆಳಗ್ಗೆ ತೊಳೆದು ಒಣಗಿಸಿ ಪುಡಿ ಮಾಡಿರಿ. ಹಾಲಿನ ಜೊತೆ 1 ಚಮಚ ಈ ಪುಡಿಯನ್ನು ಸಕ್ಕರೆ ಸೇರಿಸಿ ಕುಡಿಯುವುದರಿಂದ ಎದೆ ಹಾಲು ಹೆಚ್ಚಾಗುತ್ತದೆ. ಪಂಬದಾನ ಅಂದರೆ ಹತ್ತಿ ಬೀಜ, ಜೀರಿಗೆ, ಅಶ್ವಗಂಧ ಎಲ್ಲ ಸಮ ಪ್ರಮಾಣದಲ್ಲಿ ಪುಡಿ ಮಾಡಿ ದಿನಕ್ಕೆ 5 ಗ್ರಾಂ ಹಾಲಿನಲ್ಲಿ ಹಾಕಿ ಸೇವಿಸಬೇಕು.

0: ಬೀಜ ಮೆಂತೆಕಾಳು ಸಮ ಪ್ರಮಾಣದಲ್ಲಿ ರಾತ್ರಿ ನೆನೆಸಿರಿ. ಮಾರನೇ ದಿನ ಬೆಳಗ್ಗೆ ತೊಳೆದು ಒಣಗಿಸಿ ಪುಡಿ ಮಾಡಿರಿ. ಹಾಲಿನ ಜೊತೆ 1 ಚಮಚ ಈ ಪುಡಿಯನ್ನು ಸಕ್ಕರೆ ಸೇರಿಸಿ ಕುಡಿಯುವುದರಿಂದ ಎದೆ ಹಾಲು ಹೆಚ್ಚಾಗುತ್ತದೆ. ಪಂಬದಾನ ಅಂದರೆ ಹತ್ತಿ ಬೀಜ, ಜೀರಿಗೆ, ಅಶ್ವಗಂಧ ಎಲ್ಲ ಸಮ ಪ್ರಮಾಣದಲ್ಲಿ ಪುಡಿ ಮಾಡಿ ದಿನಕ್ಕೆ 5 ಗ್ರಾಂ ಹಾಲಿನಲ್ಲಿ ಹಾಕಿ ಸೇವಿಸಬೇಕು. ಯುನಾನಿ ವೈದ್ಯಶಾಸ್ತ್ರದಲ್ಲಿ ಬಾಣಂತಿಯರ ಲೇಹ್ಯ ದೊರೆಯುತ್ತದೆ. ಇದನ್ನು ಸೇವಿಸುವುದರಿಂದ ಹಾಲಿನ ವೃದ್ಧಿ, ಗರ್ಭಾಶಯ ಸಮಸ್ಥಿತಿ ಬರುತ್ತದೆ. ಮಾಜುನೆ ಸತಾವರ್, ಮಾಜುನೆ ಆರತ್ ಕುರ್ಮ, ಮಾಜುನೆ ಸಾಲಾಬ್, ಲಬೂಬಿಕ್ ಅಜೀಂ ಈ ಔಷಧಿಗಳು ಯುನಾನಿ ತಜ್ಞರ ಮಾರ್ಗದರ್ಶನದಂತೆ ಬಳಸಿಕೊಳ್ಳಬೇಕು.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಯುನಾನಿ ವೈದ್ಯ ಪದ್ಧತಿಯಲ್ಲಿ ಬಾಣಂತಿ ಆರೈಕೆ ಈ ಕುರಿತು ಮಾಹಿತಿ ನೀಡಿದ ವೈದ್ಯರು ಡಾಕ್ಟರ್ ನೈಲಾ. ಈಗ ಕೇಳಿ ಮತ್ತೊಂದು ಭಾವಗೀತೆಯನ್ನು ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್, ರಚನೆ ಬಿ ಆರ್ ಲಕ್ಷ್ಮಣರಾವ್.

ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮವನ್ನು ಕೇಳುವಿರಿ. ಈ ಸಂಜೆ 5:30ಕ್ಕೆ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ಕರೆ ಮಾಡಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ಈ ಸಂಜೆ 6:15ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ದಂಡಿನ ಕುರುಬರಹಟ್ಟಿ ಗ್ರಾಮದ ಡಿ ಶಿವಣ್ಣ ಹಾಗೂ ಸಂಗಡಿಗರಿಂದ ಗೊರವರ ಪದವನ್ನು ಕೇಳುವಿರಿ.

ಈ ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜಿನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನ ಕೇಳಲು ಕರೆ ಮಾಡಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 944-864-0723 ಮತ್ತೊಂದು 914-1970-2772. ಈ ರಾತ್ರಿ 9:30 ನಮ್ಮ ನಿಲಯದಿಂದ ಭಕ್ತಿ ಪ್ರಧಾನ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಉಲ್ಲಾಸ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮತ್ತೊಂದು ಭಾವಗೀತೆಯನ್ನು ಹಾಡಿದ್ದಾರೆ ಸಿ ಅಶ್ವಥ್, ರಚನೆ ಬಿಆರ್ ಲಕ್ಷ್ಮಣರಾವ್.

ಇದುವರೆಗೆ ಉಲ್ಲಾಸ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, 2:15ಕ್ಕೆ ಹಿಂದಿಯಲ್ಲಿ ವಾರ್ತೆಗಳು, ಬಳಿಕ 2:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಬಿಎಲ್ಒಗಳು ಗಣತಿ ನಮೂನೆ ಮನೆಮನೆಗೆ ತೆರಳಿ ವಿತರಿಸುವಂತೆ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸೂಚನೆ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ, ತನಿಖೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. 30 ದಿನದ ಕಾರ್ಯಾವಧಿ ಕಾರ್ಯಸೂಚಿ ಮಂಡಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಗರಾಭಿವೃದ್ಧಿ ಇಲಾಖೆಗೆ ಬಾಕಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರವನ್ನು ಒತ್ತಾಯಿಸಿದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಮೌನ, ಬಿಜೆಪಿ ಆಕ್ಷೇಪ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಗಣತಿ ನಮೂನೆ ವಿತರಿಸುತ್ತಿಲ್ಲ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಎಲ್ಲಾ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿರುವ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಎಲ್ಲಾ ಬಿಎಲ್ಒಗಳು ಕಡ್ಡಾಯವಾಗಿ ಮತದಾರರ ಮನೆ ಬಾಗಿಲಿಗೆ ತೆರಳಿ ಫಾರಂ ವಿತರಿಸಬೇಕು. ವಿಶೇಷ ತೀವ್ರ ಪರಿಷ್ಕರಣೆಯ ಎಲ್ಲಾ ಹಂತಗಳಲ್ಲಿಯೂ ಕೇಂದ್ರ ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಅಧಿಕಾರಿಗಳು ಅಗತ್ಯ ನಿರ್ದೇಶನ ನೀಡಬೇಕು ಎಂದು ಆದೇಶ ನೀಡಿದ್ದಾರೆ. ಗಣತಿ ನಮೂನೆ ತುಂಬಲು ಕಷ್ಟವಾಗುವ ಮತದಾರರು ಮತದಾರರ ಸಹಾಯಕ ಕೇಂದ್ರಗಳಿಗೆ ಭೇಟಿ ನೀಡಿ ನೆರವು ಪಡೆಯಬಹುದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೇಳಿರುವ 12 ಪ್ರಶ್ನೆಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಮೊದಲು ಉತ್ತರ ನೀಡಲಿ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ಸಮಗ್ರ ಪರಿಶೀಲನೆಗೆ ಅದರದ್ದೇ ಆದ ಮಾನದಂಡಗಳಿವೆ. ಅದರಂತೆಯೇ ಪ್ರಕ್ರಿಯೆ ನಡೆಯಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯಾವುದೇ ನಾಗರಿಕರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲು ಯಾರಿಗೂ ಅವಕಾಶ

0: ವಿಲ್ಲ ಎಂದು ಹೇಳಿದ್ದಾರೆ. ರಾಮನಗರ ಕಲ್ಯಾಣ ಮಂಟಪದಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ಸರಿಯಿಲ್ಲ ಎಂದು ತಿಳಿಸಿದ ಗೃಹ ಸಚಿವರು ಈ ವಿಷಯವನ್ನು ಚುನಾವಣಾ ಆಯೋಗವೇ ಬಗೆಹರಿಸಲಿ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಮನಗರದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ನೇರ ಹಸ್ತಕ್ಷೇಪ ಮತ್ತು ರಾಜಕೀಯ ಪ್ರಭಾವ ಎದ್ದು ಕಾಣುತ್ತಿದ್ದು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕೆಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು ಇದು ಪ್ರಜಾಪ್ರಭುತ್ವದ ಆಶಯಕ್ಕೆ ದ್ರೋಹ ಬಗೆದಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ನಿಯಮಾವಳಿ ಮಾರ್ಗಸೂಚಿಗಳನ್ನು ಸಂಪೂರ್ಣ ಗಾಳಿಗೆ ತೂರಿ ಸ್ಥಳೀಯ ಬಿಎಲ್ಒಗಳನ್ನು ದುರ್ಬಳಕೆ ಮಾಡಿಕೊಂಡಿರುವ ಈ ಪರಿಷ್ಕರಣೆ ಕಾನೂನುಬಾಹಿರವಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮನೆ ಮನೆಗೆ ಭೇಟಿ ಮುಂದುವರೆದಿದ್ದು ಜೂನ್ 30ರಿಂದ ಜುಲೈ 2ರವರೆಗೆ 190,234 ಗಣತಿ ನಮೂನೆಗಳನ್ನು ಮತದಾರರಿಗೆ ಹಂಚಿಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಇದುವರೆಗೂ ಜಿಲ್ಲೆಯಾದ್ಯಂತ ಒಟ್ಟು 395,023 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು 3,036 ಫಾರ್ಮ್ಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಮುಂದುವರೆದಿದ್ದು ಕ್ಷೇತ್ರವಾರು ಸ್ಥಳಾಂತರ ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ಒಟ್ಟು 159 ವಿವಿಧ ಪ್ರಕರಣಗಳನ್ನು ಪತ್ತೆಹಚ್ಚಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು ಮತದಾರರಿಗೆ ಜಾಗೃತಿ ಮೂಡಿಸಲು ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರಿಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರದಲ್ಲಿ ಸಾರ್ವಜನಿಕರಲ್ಲಿ ವ್ಯಾಪಕ ಅರಿವು ಮೂಡಿಸುವ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಇಂದು ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು. ಕೋಲಾರ ನಗರದ ಬಂಗಾರಪೇಟೆ ಸರ್ಕಲ್ನಿಂದ ಆರಂಭವಾದ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಜಂಟಿಯಾಗಿ ಚಾಲನೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿ ಇಂದಿಗೆ 30 ದಿನಗಳಾಗಿದೆ. ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯದೆಲ್ಲೆಡೆ ಬಿಯಿಂದ ಎ ಖಾತಾ ಪರಿವರ್ತನೆ ಸೇರಿದಂತೆ ಹಲವು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ಯಾರಂಟಿ ಯೋಜನೆಗಳು ರಾಜ್ಯದವರಿಗೆ ಮಾತ್ರ ಸಿಗಬೇಕು. ಈ ಹಿನ್ನೆಲೆಯಲ್ಲಿ ಸೋರಿಕೆ ತಪ್ಪಿಸಲು ಕ್ರಮ ಕೈಗೊಳ್ಳಬೇಕು. ರೌಡಿಗಳ ನಿಗ್ರಹಕ್ಕೆ ಜಿಲ್ಲೆಗೊಂದು ಪಡೆ. ಭ್ರಷ್ಟಾಚಾರದ ವಿರುದ್ದ ದೂರು ನೀಡಲು ದೂರವಾಣಿ ಸಂಖ್ಯೆ. ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕಲು ಅಧಿಕಾರಿಗಳಿಗೆ ನಿರ್ದೇಶನ. ರೈತರಿಗೆ ಸಕಾಲದಲ್ಲಿ ಬಿತ್ತನೆ ಬೀಜ, ಗೊಬ್ಬರ ಪೂರೈಕೆಗೆ ಸೂಚನೆ ಸೇರಿದಂತೆ ಹಲವಾರು ಪ್ರಮುಖ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ನಿ ಹಾಗೂ ಸಹೋದರ ಡಿಕೆ ಸುರೇಶ್ ಅವರೊಂದಿಗೆ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ ರಾಜ್ಯದ ಸಮಗ್ರ ಅಭಿವೃದ್ದಿ, ಜನಕಲ್ಯಾಣ ಹಾಗೂ ಸುಭದ್ರ ಭವಿಷ್ಯ ನಿರ್ಮಾಣಕ್ಕೆ ಸಿದ್ದರಾಮಯ್ಯನವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ಸದಾ ಪ್ರೇರಣೆಯಾಗಿದೆ ಎಂದು ತಿಳಿಸಿದ್ದಾರೆ. 15ನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ರಾಜ್ಯದ ನಗರಾಭಿವೃದ್ದಿ ಇಲಾಖೆಗೆ ಕೇಂದ್ರ ಸರ್ಕಾರದಿಂದ ಬರಬೇಕಿರುವ ಸುಮಾರು 887 ಕೋಟಿ ಬಾಕಿ ರೂಪಾಯಿ ಅನುದಾನವನ್ನು ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿಗೆ ಆಗಮಿಸಿದ್ದ ಕೇಂದ್ರ ನಗರಾಭಿವೃದ್ದಿ ಇಲಾಖೆಯ ರಾಜ್ಯ ಸಚಿವರಾದ ಥೋಕನ್ ಸಾಹು ಅವರನ್ನು ಖುದ್ದಾಗಿ ಭೇಟಿಯಾಗಿ

ಇಲಾಖೆಯ ಪ್ರಮುಖ ಬೇಡಿಕೆಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಏಕೆ ಮೌನ ವಹಿಸಿದ್ದಾರೆ ಎಂದು ಬಿಜೆಪಿ ಪ್ರಶ್ನಿಸಿದೆ. ರಾಜಕೀಯ ಒತ್ತಡಗಳಿಂದ ಈ ವಿಷಯವನ್ನು ಕೈಬಿಡಲಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಕನ್ನಡಿಗರ ಮೇಲೆ ನಿಜವಾದ ಕಾಳಜಿ ಇದ್ದರೆ ಚೆನ್ನೈಗೆ ಪಾದಯಾತ್ರೆ ಕೈಗೊಂಡು ತಮಿಳುನಾಡು ಕಾಂಗ್ರೆಸ್ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವಂತೆ ಸವಾಲು ಹಾಕಿದ್ದಾರೆ. ಕಾವೇರಿ ಕೊಳ್ಳದ ರೈತರ ಹಾಗೂ ಬೆಂಗಳೂರಿನ ಕೋಟ್ಯಾಂತರ ಜನರ ಕುಡಿಯುವ ನೀರಿನ ಹಕ್ಕಿಗಿಂತ ದೆಹಲಿ ಹೈಕಮಾಂಡ್ ಅಣತಿ ಹಾಗೂ ತಮಿಳುನಾಡಿನ ಮೈತ್ರಿ ರಾಜಕಾರಣವೇ ಹೆಚ್ಚಾಯಿತೆ ಎಂದು ಅಶೋಕ ಪ್ರಶ್ನಿಸಿದ್ದಾರೆ. ಕಲಬುರಗಿ ಪೊಲೀಸ್ ಠಾಣೆಯಿಂದ ಪೋಕ್ಸೋ ಆರೋಪಿಯೊಬ್ಬ ಪರಾರಿಯಾಗಿದ್ದಾನೆ. ಪರಾರಿಯಾಗಿರುವ ಆರೋಪಿಯನ್ನು ಪತ್ತೆ ಹಚ್ಚಲು ಪೊಲೀಸರು ವಿಶೇಷ ತಂಡ ರಚಿಸಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟದಲ್ಲಿ ಆರೋಪಿಗಾಗಿ ಪೊಲೀಸರು ಶೋಧ ಆರಂಭಿಸಿದ್ದಾರೆ. ಘಟನೆ ಕುರಿತಂತೆ ತನಿಖೆ ನಡೆಯುತ್ತಿದ್ದು, ಗಂಭೀರ ಭದ್ರತಾ ಲೋಪವನ್ನು ಹಿರಿಯ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ತಪ್ಪಿತಸ್ಥ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಒಂದು ವಾರದ ಹಿಂದೆ ಆರೋಪಿಯನ್ನು ಬಂಧಿಸಲಾಗಿದ್ದು, ತನಿಖೆಯ ಭಾಗವಾಗಿ ಪೊಲೀಸ್ ಠಾಣೆಯ ಲಾಕಪ್ನಲ್ಲಿ ಇರಿಸಲಾಗಿತ್ತು. ಪೊಲೀಸ್ ಸಿಬ್ಬಂದಿ ನಿದ್ರಿಸುತ್ತಿರುವ ವೇಳೆ ಆರೋಪಿ ಠಾಣೆಯಿಂದ ಪರಾರಿಯಾಗಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಇಂದು ಕೂಡ ಪ್ರಾಥಮಿಕ ಶಾಲೆ, ಪದವಿ ಪೂರ್ವ ಕಾಲೇಜುವರೆಗೆ ರಜೆ ಘೋಷಿಸಲಾಗಿದೆ. ಮಳೆಯ ಸಂದರ್ಭದಲ್ಲಿ ನಾಗರಿಕರು ಸಮುದ್ರ ತೀರ ಮತ್ತು ತಗ್ಗು ಪ್ರದೇಶಗಳತ್ತ ತೆರಳದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಸೂಚನೆ ನೀಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಿದ್ದು, ಅಲ್ಲಲ್ಲಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತಿವೆ. ಜಿಲ್ಲೆಯಲ್ಲಿ ಏಪ್ರಿಲ್ 1ರಿಂದ ನಿನ್ನೆಯವರೆಗೆ ಒಟ್ಟು 407 ಮನೆಗಳಿಗೆ ಹಾನಿಯಾಗಿದೆ. ಈ ಪೈಕಿ 6 ಮನೆಗಳು ಸಂಪೂರ್ಣ ಕುಸಿದಿವೆ. ಭಾರೀ ಗಾಳಿ ಮಳೆಯಿಂದಾಗಿ 9,920 ಹೆಕ್ಟೇರ್ ಪ್ರದೇಶದಲ್ಲಿನ ತೋಟಗಾರಿಕಾ ಬೆಳೆಗಳಿಗೆ ಹಾನಿಯಾಗಿದೆ. 3,210 ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. 15 ವಿದ್ಯುತ್ ಪರಿವರ್ತಕಗಳು ಹಾನಿಗೊಂಡಿದ್ದು, 164 ಕಿಲೋಮೀಟರ್ ಉದ್ದದ ರಸ್ತೆಗಳು ಹದಗೆಟ್ಟಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಎಲ್ಒಗಳು ಗಣತಿ ನಮೂನೆ ಮನೆ ಮನೆಗೆ ತೆರಳಿ ವಿತರಿಸುವಂತೆ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸೂಚನೆ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ, ತನಿಖೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. 30 ದಿನದ ಕಾರ್ಯಾವಧಿ ಕಾರ್ಯಸೂಚಿ ಮಂಡಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಗರಾಭಿವೃದ್ಧಿ ಇಲಾಖೆಗೆ ಬಾಕಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರವನ್ನು ಒತ್ತಾಯಿಸಿದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಮೌನ, ಬಿಜೆಪಿ ಆಕ್ಷೇಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ ಸರಿಯಾಗಿ 2:40:34. ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುಗರೆ. ಇಂದಿನ ಕಾರ್ಯಕ್ರಮದಲ್ಲಿ ಕಾದಂಬರಿಯ ಕುರಿತು ನಾನು ಮಾಹಿತಿಯನ್ನು ತಿಳಿಸ್ತೇನೆ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕಾದಂಬರಿ ಪ್ರಕಾರವು ಜನಪ್ರಿಯವಾದ ರೂಪವಾಗಿದೆ. ಕಾದಂಬರಿಗಳು ಕೇವಲ ಮನೋರಂಜನೆಯ ಸಾಧನವಾಗದೆ ಬದುಕಿನ ಮಹಾಕಾವ್ಯಗಳಾಗಿವೆ. 19ನೇ ಶತಮಾನದಲ್ಲಿ ರೂಪ ತಳೆದ ಈ ಸಾಹಿತ್ಯ ಪ್ರಕಾರಕ್ಕೆ 1 ಶತಮಾನದ ಇತಿಹಾಸವಿದೆ. ಕಾದಂಬರಿಯ ಸ್ವರೂಪ ಕನ್ನಡದಲ್ಲಿ ರೂಪುಗೊಂಡದ್ದು ಮತ್ತು ವೆಂಕಟಾಚಾರ್ಯರ ಅನುವಾದಗಳಿಂದ ಮರಾಠಿ ಹರಿನಾರಾಯಣ ಅಪ್ಟೆಯವರ ಕಾದಂಬರಿಗಳು ಗಳಗನಾಥರ ಮೂಲಕ, ಬಂಗಾಲಿ ಬಂಕಿಮಚಂದ್ರರ ಕಾದಂಬರಿಗಳು ಬಿ ವೆಂಕಟಾಚಾರ್ಯರ ಮೂಲಕ ಕನ್ನಡಕ್ಕೆ ಬಂದವು. ಅನುವಾದದ ಈ ಯುಗದಲ್ಲಿ ಕನ್ನಡ ಸ್ವತಂತ್ರ ಕಾದಂಬರಿಗಳು ಕೂಡ ಕಾಣಿಸಿಕೊಂಡವು. ಗುಲ್ವಾಡಿ ವೆಂಕಟರಾಯರ ಇಂದಿರಾಬಾಯಿ, ಕೇರೂರು ವಾಸುದೇವಾಚಾರ್ಯರ ಇಂದಿರೆ, ಎಂಎಸ್ ಪುಟ್ಟಣ್ಣನವರ ಮಾಡಿದುಣ್ಣೋ ಮಹಾರಾಯ ಮುಖ್ಯವಾದವುಗಳು ಸ್ವತಂತ್ರ ಕಾದಂಬರಿಗಳಾಗಿವೆ ಅಂತ ಹೇಳಬಹುದು. ಇನ್ನು ಮಾಹಿತಿಯನ್ನು ಮುಂದುವರಿಸ್ತೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿಸ್ತೇನೆ, ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ಪಿಬಿ ಶ್ರೀನಿವಾಸ್. ಹುಣಸೂರು ಕೃಷ್ಣಮೂರ್ತಿ ಬರೆದಿರುವ ಗೀತೆಗೆ ಜಿಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಕೇಳುಗರೆ, ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆಯನ್ನ ಕೇಳುವಿರಿ. ಈ ಕಾರ್ಯಕ್ರಮ ಚಿತ್ರದುರ್ಗ

ಮುಖ್ಯ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಕೇಳುಗರೆ, ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆಯನ್ನ ಕೇಳುವಿರಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಗಲಿದೆ. ಕೇಳುಗರು ವಾಟ್ಸಪ್ ಮೂಲಕ ನಮಗೆ ಸಂದೇಶವನ್ನು ಕಳಿಸಬಹುದು. ವಾಟ್ಸಪ್ ಸಂಖ್ಯೆ 9448640773. ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ. ಇನ್ನು ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಾದಂಬರಿಯ ಕುರಿತು ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಕಾದಂಬರಿಗಳು ಎಲ್ಲಾ ಕಾಲಘಟ್ಟಗಳಲ್ಲಿ ಅಂದರೆ ನವೋದಯ, ಪ್ರಗತಿಶೀಲ, ನವ್ಯ ಹಾಗೂ ದಲಿತ ಬಂಡಾಯ ಈ ಚಳವಳಿಗಳ ಪ್ರಭಾವದಿಂದಾಗಿ ಅನೇಕ ಕಾದಂಬರಿಗಳು ರಚನೆಗೊಂಡವು. ಇನ್ನು ಪ್ರಮುಖ ಕಾದಂಬರಿಕಾರರನ್ನು ನೋಡೋದಾದರೆ ತ್ರಿವೇಣಿ, ತರಾಸು, ಅನಕ್ರು, ಟಿಕೆ ರಾಮರಾಯರು, ಕುವೆಂಪು, ಕಾರಂತರು, ಪೂರ್ಣಚಂದ್ರ ತೇಜಸ್ವಿ, ಯು ಆರ್ ಅನಂತಮೂರ್ತಿ, ಶ್ರೀಕೃಷ್ಣ ಅಲನಾಳ್ಳಿ, ಎಸ್ ಎಲ್ ಭೈರಪ್ಪ, ಕುಂ ವೀರಭದ್ರಪ್ಪ ಹಾಗೂ ಪಿ ಲಂಕೇಶ್ ಇನ್ನೂ ಮುಂತಾದವರು. ಎಲ್ಲ ಕಾಲಘಟ್ಟಗಳನ್ನು ಓದುಗರನ್ನು ಅತ್ಯಂತ ಹೆಚ್ಚಾಗಿ ಆಕರ್ಷಿಸಿದಂತಹ ಒಂದು ಪ್ರಕಾರ ಈ ಕಾದಂಬರಿ. ಕಾದಂಬರಿಗಳ ಸರಳ ಭಾಷೆ, ವಸ್ತು, ಪಾತ್ರಗಳು, ಸನ್ನಿವೇಶಗಳು, ಅದರ ಉದ್ದೇಶಗಳು ಸುಲಭವಾಗಿ ಓದುಗರನ್ನ ತನ್ನತ್ತ ಸೆಳೆಯಿತು. ಹಾಗೆ ಅನೇಕ ಕಾದಂಬರಿಗಳು ಚಲನಚಿತ್ರಗಳಾಗಿ ಮೂಡಿಬಂದು ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಎಂದು ಹೇಳಬಹುದು. ಹಾಗಾದರೆ ಕಾದಂಬರಿ ಆಧಾರಿತ ಚಲನಚಿತ್ರಗಳು ಯಾವುವು ಅಂತ ನೋಡೋದಾದರೆ ಟಿ ಕೆ ರಾಮರಾಯರ ಕಾದಂಬರಿ ಆಧಾರಿತ ಚಿತ್ರ ಬಂಗಾರದ ಮನುಷ್ಯ ಸಿದ್ದಲಿಂಗಯ್ಯನವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರವಿದು. ಒಂದು ಸಾಮಾಜಿಕ ಬದಲಾವಣೆಯನ್ನೇ ಉಂಟು ಮಾಡಿತು ಅಂತ ಹೇಳಿ ಹೇಳ್ಬೋದು. ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ತೇನೆ. ಇದೀಗ ಕೇಳೋಣ, ರಂಗನಾಯಕಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಪಿ ಶೈಲಜಾ. ಕಣಗಲ್ ಪ್ರಭಾಕರ ಶಾಸ್ತ್ರಿ ಬರೆದಿರುವ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

ರಂಗನಾಯಕಿ ಚಿತ್ರದ ಗೀತೆನ ಇದೀಗ ಕೇಳಿದ್ರಿ. ಅಶ್ವಥ್ ಅವರ ಕಾದಂಬರಿ ಇದು, ನಾಯಕಿ ಪ್ರಧಾನವಾದ ಚಿತ್ರ. ರಂಗಭೂಮಿಯಲ್ಲಿ ಅಭಿನಯಿಸುವ ಒಂದು ಹೆಣ್ಣಿನ ಬದುಕಿನ ಏಳು ಬೀಳುಗಳನ್ನು ಅತ್ಯಂತ ಮಾರ್ಮಿಕವಾಗಿ ಚಿತ್ರಿಸಲಾದಂತಹ ಒಂದು ಚಿತ್ರ ಅಂಥೇಳಿ ಹೇಳ್ಬೋದು. ಇನ್ನು ತ್ರಿವೇಣಿಯವರ ಶರಪಂಜರ ಕಾದಂಬರಿಯನ್ನು ಪುಟ್ಟಣ್ಣ ಕಣಗಾಲ್ ಅವರು ತೆರೆಗೆ ತಂದರು. ಮನೋವಿಶ್ಲೇಷಣಾ ಸಿದ್ಧಾಂತದ ಹಿನ್ನೆಲೆಯಲ್ಲಿ ರೂಪುಗೊಂಡಿರುವಂತಹ ಕಾದಂಬರಿ ಇದು. ತರಾಸು ಅವರ ಬಹಳಷ್ಟು ಕಾದಂಬರಿಗಳು ಚಲನಚಿತ್ರಗಳಾಗಿ ತೆರೆ ಕಂಡಿದೆ. ಅವರ ಗಾಳಿಮಾತು ಕಾದಂಬರಿಯು ಮುಗ್ಧ ಹೆಣ್ಣಿನ ದುರಂತ ಅಂತ್ಯವನ್ನ ಬಿಂಬಿಸುವಂತದ್ದಾಗಿದೆ. ಕಾರಂತರ ಚೋಮನದುಡಿ ಕಾದಂಬರಿಯು ದಲಿತ ವ್ಯಕ್ತಿಯಾದ ಚೋಮನ ಬದುಕಿನ ಬವಣೆಗಳ ಅನಾವರಣವಾಗಿದ್ದು ಆ ಸಮುದಾಯದ ಸಂಕೇತವಾಗಿ ಚಿತ್ರಿಸಲಾಗಿದೆ. ಯು ಆರ್ ಅನಂತಮೂರ್ತಿಯವರ ಸಂಸ್ಕಾರ ಕಾದಂಬರಿಯು ಆ ಹೆಸರಿನಲ್ಲಿಯೇ ತೆರೆ ಕಂಡು ಸ್ವರ್ಣಕಮಲ ಪ್ರಶಸ್ತಿಯನ್ನು ಕೂಡ ಪಡೆದುಕೊಳ್ತು. ಇವು ಕೇವಲ ಉದಾಹರಣೆಗಳಷ್ಟೇ. ನೂರಾರು ಕಾದಂಬರಿಗಳು ಚಲನಚಿತ್ರಗಳಾಗಿ ತೆರೆ ಕಂಡು ಅವುಗಳಲ್ಲಿನ ವಸ್ತುವಿಷ್ಟತೆ, ಪಾತ್ರಗಳು, ಅಂದಿನ ಸಾಮಾಜಿಕ ಸನ್ನಿವೇಶಗಳು, ಸಿದ್ಧಾಂತಗಳು, ಮೌಲ್ಯಗಳು, ಮನುಷ್ಯನ ಸ್ವಭಾವಗಳು, ಹೀಗೆ ಹತ್ತು ಹಲವಾರು ವಿಷಯಗಳನ್ನು ಒಳಗೊಂಡಿದೆ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಶರಪಂಜರ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಪಿ ಸುಶೀಲಾ. ವಿಜಯನಾರಸಿಂಹ ಬರೆದಿರುವ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಮೆಚ್ಚಿನ ರೇಡಿಯೋ ಗೆಳೆಯ ಹೆಚ್ಚಿ ಗಣೇಶ್ ಬಾಬು ಮಾಡುವ ನಮಸ್ಕಾರಗಳು ಹಾಗೂ ಸಂಜೆಯ ಚಂದ್ರವಳ್ಳಿ ಪ್ರಸಾರಕ್ಕೆ ಸ್ವಾಗತ. ಈಗ ಸಮಯ ಸರಿಯಾಗಿ 5:35. ಈಗ ಕೇಳಿ
1: ಆಕಾಶವಾಣಿ ಕೇಳಿ ಸಿನಿ ಪ್ರಪಂಚ.
0: ಕೆಳಗರೆ ಇವತ್ತಿನ ಸಿನಿ ಪ್ರಪಂಚದ ಕಾರ್ಯಕ್ರಮದಲ್ಲಿ ಏನು ವಿಶೇಷತೆ ಅಂತ ಕೇಳ್ತೀರಾ? ಹೌದು, ಇವತ್ತು ಕನ್ನಡ ಚಿತ್ರರಂಗದ ಪ್ರಸಿದ್ಧ ಚಿತ್ರ ಸಾಹಿತಿ, ಗೀತ ರಚನೆಕಾರ ಹಾಗೂ ಚಿತ್ರಕಥೆಗಾರರಾದ ಚಿ ಸದಾಶಿವಯ್ಯವರ ಬಗ್ಗೆ ಕೊಂಚ ಮಾಹಿತಿಯನ್ನು ಕೊಡ್ತಾ ಅವರು ರಚಿಸಿದ ಹಾಡುಗಳನ್ನು ನಿಮಗೆ ಈ ಕಾರ್ಯಕ್ರಮದಲ್ಲಿ ಕೇಳಿಸ್ತಾ ಹೋಗ್ತೇನೆ. ಚಿ ಸದಾಶಿವಯ್ಯವರು 1908 ಏಪ್ರಿಲ್ 8 ಜನಿಸ್ತಾರೆ. ಮೂಲತಃ ಚಿತ್ರನಹಳ್ಳಿಯವರಾಗಿದ್ದ ಇವರು ಬೆಂಗಳೂರಿನ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗಿ ವೃತ್ತಿ ಜೀವನ ಸಹ ಆರಂಭಿಸ್ತಾರೆ. ಇವರು ಚಿತ್ರ ಸಾಹಿತಿ, ಮಹಾನ್ ಸಾಧಕರು, ಕನ್ನಡದ ಮೇರು ಗೀತ ರಚನೆಕಾರರಾದ ಚಿ ಉದಯಶಂಕರ್ ಅವರ ತಂದೆಯಾಗಿದ್ದಾರೆ. ಇವರ ಬಗ್ಗೆ ಮಾಹಿತಿಯನ್ನು ಮುಂದುವರಿಸ್ತೇನೆ. ಇವರೇ ರಚಿಸಿದ ಸಂತ ತುಕಾರಾಂ ಚಿತ್ರದ ಹಾಡನ್ನು ಈಗ ಕೇಳೋಣ. ಗಾಯಕಿ ಎಸ್ ಜಾನಕಿ, ಸಂಗೀತ ವಿಜಯ ಭಾಸ್ಕರ್.

ಸದಾಶಿವಯ್ಯ ಅವರು ಬಾಲ್ಯದಿಂದಲೇ ಸಾಹಿತ್ಯ ಮತ್ತು ರಂಗಭೂಮಿಯಲ್ಲಿ ಆಸಕ್ತಿ ಹೊಂದಿರ್ತಾರೆ. 40ರ ದಶಕದಲ್ಲಿ ಇವರು ರಚಿಸಿದ ಮಾಂಗಲ್ಯ ನಾಟಕ ರಾಜ್ಯದ ಅನೇಕ ಕಡೆ ಯಶಸ್ವಿ ಪ್ರದರ್ಶನ ಕಾಣುತ್ತೆ. ಬಿ ಎ ಅಯ್ಯಂಗಾರರ ಅಮೆಚೂರ್ ಡ್ರಾಮಾಟಿಕ್ ಅಸೋಸಿಯೇಷನ್ ಸಂಸ್ಥೆಯ ಒಡನಾಟ ಹೊಂದಿರ್ತಾರೆ. ಸದಾಶಿವಯ್ಯ ತೆನಾಲಿ ರಾಮಕೃಷ್ಣ ನಾಟಕದಲ್ಲಿ ಕೃಷ್ಣದೇವರಾಯನ ಪಾತ್ರಕ್ಕೆ ಪ್ರಸಿದ್ಧರಾಗಿರ್ತಾರೆ. ಕಲಾಕುಸುಮ ಸ್ವಂತ ನಾಟಕ ಸಂಸ್ಥೆ ಸ್ಥಾಪಿಸಿಕೊಂಡಿರ್ತಾರೆ. ಮಾಹಿತಿಯನ್ನು ಮುಂದುವರಿಸ್ತೀನಿ. ಇವರೇ ರಚಿಸಿದ ಸಂತ ತುಕಾರಾಂ ಚಿತ್ರದ ಮತ್ತೊಂದು ಗೀತೆ. ಗಾಯಕರು ಪಿ ಲೀಲಾ ಹಾಗೂ ಎಲ್ಲಾರೀಶ್ವರಿ. ಸಂಗೀತ ವಿಜಯ ಭಾಸ್ಕರ್.

ಕೆಳಗರೆಯಿಂದ ಮುಂದೆ 5:30 ನಮ್ಮ ನಿಲಯದಿಂದ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9444826473, ಮತ್ತೊಂದು ಮೊಬೈಲ್ ಸಂಖ್ಯೆ 9141970222, 9448640273 ಆ್ಯಂಡ್ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಪಲ್ಲವಿ ಅಂತ್ಯಾಕ್ಷರದಲ್ಲಿ ಕಾರ್ಯಕ್ರಮದಲ್ಲಿ ನೇರವಾಗಿ ನನ್ನ ಜೊತೆ ಮಾತಾಡ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಗೆ ಸದಾಶಿವ ಅವರು ಕಲಾಕುಸುಮ ಸ್ವಂತ ನಾಟಕ ಸಂಸ್ಥೆ ಸ್ಥಾಪನೆ ಮಾಡ್ತಾರೆ. ಜೀವನ ನಿರ್ವಹಣೆಗಾಗಿ ಬೆಂಗಳೂರಿನ ದೇಶೀಯ ವಿದ್ಯಾಶಾಲೆಯಲ್ಲಿ ಅಧ್ಯಾಪಕರು ಸಹ ಆಗಿರ್ತಾರೆ. ಗಣಿತ ಮತ್ತು ಕನ್ನಡ ಅಧ್ಯಾಪಕನಲ್ಲಿ ಹೆಸರು ಮಾಡಿರ್ತಾರೆ. ಶಾಲೆಯಲ್ಲಿಯೂ ಕನ್ನಡ ರಂಗಭೂಮಿಯ ವಾತಾವರಣ ನಿರ್ಮಿಸ್ತಾರೆ. ಕನ್ನಡ ರಂಗಮಂದಿರ ಎಂಬ ಹವ್ಯಾಸಿ ತಂಡ ಕಟ್ತಾರೆ. ಮಕ್ಕಳೇ ದೇವರು, ಶಿವಾಜಿಯ ಬಾಲ್ಯ, ಶಿವಮಂಗಳ ಮೊದಲಾದ ಅವರ ನಾಟಕಗಳು ಪ್ರಸಿದ್ಧವಾಗಿರುತ್ತವೆ. ಹಿರಿಯ ಸಾಹಿತಿ ಆನಕೃರವರ ಆಪ್ತ ಮಿತ್ರರು ಆಗಿದ್ದ ಸದಾಶಿವಯ್ಯ ನಾಟಕ ಹಾಗೂ ಕಾದಂಬರಿಗಳನ್ನು ಸಹ ಬರೆದು ಗೆದ್ದವರು. ನಮನ ಕಾದಂಬರಿ ನಮನವನ್ನು ಸಹ ಅವರು ಬರೀತಾರೆ. ಹಾಗೆ ಮಾಹಿತಿಯನ್ನು ಮುಂದುವರಿಸ್ತೀನಿ. ಮಹಾಸತಿ ಅನಸೂಯ ಚಿತ್ರದ ಇನ್ನೊಂದು ಹಾಡು, ಗಾಯಕಿ ಎಲ್ಲಾರೀಶ್ವರಿ, ಸಂಗೀತ ಎಸ್ ಹನುಮಂತರಾವ್.

ಕೆ ಸದಾಶಿವಯ್ಯವರು. ಸದಾಶಿವನವರಿಗೆ ಬಿ ಎಸ್ ಗರುಡಾಚಾರ್ ಮತ್ತು ಬಿ ಆರ್ ಪಂತಲು ಆತ್ಮೀಯರಾಗಿರ್ತಾರೆ. ಪಂತಲು ತಮ್ಮ ಮೊದಲ ತೇದಿ ಚಿತ್ರದಲ್ಲಿ ಸದಾಶಿವಯ್ಯನವರಿಗೆ ಚಿತ್ರ ಸಾಹಿತಿಯಾಗುವ ಅವಕಾಶ ಕಲ್ಪಿಸ್ತಾರೆ. 6 ತಿಂಗಳು ಶಾಲೆಯ ಕೆಲಸಕ್ಕೆ ರಜೆ ಹಾಕಿ ಚಿತ್ರದ ಸಾಹಿತ್ಯ ರಚನೆ ಮತ್ತು ಸಹ ನಿರ್ದೇಶನದ ಹೊಣೆಯನ್ನು ಸಹ ನಿರ್ವಹಿಸ್ತಾರೆ. ಚಿತ್ರಗಳಲ್ಲಿ ಹೆಚ್ಚಿನ ಅವಕಾಶ ದೊರಕಿದರೂ ಕುಟುಂಬದ ಜವಾಬ್ದಾರಿಗಾಗಿ ಶಿಕ್ಷಕ ವೃತ್ತಿಗೆ ಹಿಂತಿರುಗ್ತಾರೆ. ಮಾಹಿತಿಯನ್ನು ಮುಂದುವರಿಸ್ತೀನಿ. ಈಗ ಮಹಾಸತಿ ಅನಸೂಯ ಚಿತ್ರದ ಮತ್ತೊಂದು ಹಾಡು. ಗಾಯಕರು ಎಸ್ ಜಾನಕಿ, ಸುಮಿತ್ರ ಹಾಗೂ ಬೆಂಗಳೂರು ಲತಾ. ಸಂಗೀತ ಹನುಮಂತರಾವ್ ಎಸ್.

ಗರುಡಾಚಾರ್ಯರ ತಮ್ಮ ಬಿ ಎಸ್ ರಂಗ ತಮ್ಮ ಭಕ್ತ ಮಾರ್ಕಂಡೇಯ ಚಿತ್ರದಲ್ಲಿ ಸದಾಶಿವಯ್ಯನವರಿಗೆ ಅವಕಾಶ ಕೊಡ್ತಾರೆ. ಈ ಬಾರಿ ಜೀವನಕ್ಕೆ ಅಗತ್ಯವಾದ ಕೆಲಸವನ್ನು ಚಿತ್ರರಂಗದಿಂದಲೇ ತಾವು ಒದಗಿಸುವುದಾಗಿ ಹೇಳಿ ಬಲವಂತದಿಂದ ಶಿಕ್ಷಕ ವೃತ್ತಿಗೆ ರಾಜೀನಾಮೆ ಕೊಡಿಸ್ತಾರೆ. ಬಿ ಎಸ್ ರಂಗ ನಿರ್ಮಿಸಿದ ಯಮಾರಿ ಶಿಲ್ಪಿ ಜಕಣಾಚಾರಿ ಪ್ರಸಿದ್ಧಿ ತಂದುಕೊಟ್ಟ ಚಿತ್ರ ಆಗಿರುತ್ತೆ. ಈ ಚಿತ್ರದ ಗೀತೆಗಳೆಲ್ಲ ಜನಪ್ರಿಯವಾಗ್ತವೆ. ಇದು ಈಗ ಅವರೇ ರಚಿಸಿದ ಅಮರ ಶಿಲ್ಪಿ ಜಕಣಾಚಾರ್ಯ ಚಿತ್ರದ ಹಾಡನ್ನು ಈಗ ಕೇಳಿ. ಗಾಯಕರು ಘಂಟಸಾಲ ಹಾಗೂ ಪಿ ಸುಶೀಲ, ಸಂಗೀತ ಎಸ್ ರಾಜೇಶ್ವರ ರಾವ್.

ಜಿ ಸದಾಶಿವಯ್ಯವರು ಸಾಹಿತ್ಯ ನೀಡಿದ ಕೆಲವು ಚಿತ್ರಗಳು ಹೀಗಿವೆ: ಶಿವರಾತ್ರಿ ಮಹಾತ್ಮೆ, ಸಂತ ತುಕಾರಾಂ, ಮಹಾಸತಿ ಅನಸೂಯ, ಮಾಯಾ ಬಜಾರ್, ಅಮರ ಶಿಲ್ಪಿ ಜಕಣಾಚಾರಿ ಮುಂತಾದವು. ಹಾಗೆ ಇವರು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ದಾರಿ ತಪ್ಪಿದ ಮಗ ಚಿತ್ರದಲ್ಲಿ ಜಿ ಸದಾಶಿವ ಅವರು ಚಿಕ್ಕ ಪಾತ್ರವೊಂದನ್ನು ನಿರೂಪಿಸಿರುತ್ತಾರೆ. ಇಂಥ ಜಿ ಸದಾಶಿವಯ್ಯವರು 1982 ಫೆಬ್ರವರಿ 1982ರಲ್ಲಿ ನಿಧನರಾಗ್ತಾರೆ. ಆದರೂ ಅವರ ಸಾಧನೆ, ಅವರು ರಚಿಸಿದ ಗೀತೆಗಳು ನಮಗೆ ಅಜರಾಮರ. ಕೇಳಿದರೆ ಜಿ ಸದಾಶಿವಯ್ಯವರ ಕೊಂಚ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತಾ, ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9444864273ಕ್ಕೆ ತಿಳಿಸಿ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಾನು 9:15 ಭಾವಗೀತೆಯ ಸಮಯದಲ್ಲಿ ನೋಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈಗ ಕೇಳಿ ಅವರೇ ರಚಿಸಿದ ಮಾಯಾ ಬಜಾರ್ ಚಿತ್ರದ ಈ ಹಾಡು. ಹಾಡಿದ್ದಾರೆ ಮಹಾದೇವಪ್ಪ ಹಾಗೂ ಸಂಗಡಿಗರು.

0: ಇದುವರೆಗೂ ಕಾರ್ಯಕ್ರಮ ಸಿನಿ ಪ್ರಪಂಚ ಕೇಳಿದಿರಿ. ನಡೆಸಿಕೊಟ್ಟವರು ಹೆಚ್ಇ ಗಣೇಶ್ ಬಾಬು.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 5:28 ಇನ್ನು ಮುಂದೆ ಕೇಳಿ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳಿದರೆ ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9444864 ಮತ್ತೊಂದು ಮೊಬೈಲ್ ಸಂಖ್ಯೆ 9141970272 9448640273 ಆ್ಯಂಡ್ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ನೇರವಾಗಿ ಭಾಗವಹಿಸಬಹುದು. ಗಮನಿಸಿ, ಒಬ್ಬರಿಗೆ ಒಂದು ಅವಕಾಶವಿರುತ್ತೆ. ಸಾಕಷ್ಟು ಕೇಳುಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ತಾವುಗಳು ಅವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ. ಹಾಗೆಯೇ ಕೇವಲ ನೀವು ಚಿತ್ರಗೀತೆ ಹಾಡಬೇಕು ಅಂತ ಇಲ್ಲ, ಜನಪದ ಗೀತೆ, ಭಾವಗೀತೆ, ಭಕ್ತಿಗೀತೆ ಸಹ ಹಾಡಬಹುದು. ಗಮನಿಸಿ, ಯಾವುದೇ ಅಶ್ಲೀಲ ಹಾಡುಗಳು, ವ್ಯಕ್ತಿಯ ನಿಂದನೆ ಹಾಡುಗಳು ಹಾಡುವಂತಿಲ್ಲ. ಈಗ ಒಂದು ಹಾಡನ್ನು ನಾನು ಹಾಡಿ ಕೊನೆಯ ಪದಕ್ಕೆ ನಿಲ್ಲಿಸ್ತೇನೆ, ಅಲ್ಲಿಂದ ನೀವು ಹಾಡಿ.

0: ಕಾ ಅಕ್ಷರಕ್ಕೆ ನಿಂತಿದೆ? ಹಲೋ ಹಲೋ
1: ಹಲೋ,
0: ನಮಸ್ತೆ. ತಮ್ಮ ಹೆಸರು? ಶಾಲಿನಿ ಕೃಷ್ಣಮೂರ್ತಿ ಅವರಿಗೆ ಕಾ ಅಕ್ಷರ ಬಂದಿದೆ. ಕಾ ಇಂದ ಹಾಡ್ತೀರಿ?
1: ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತ್ರೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ.
0: ವೈಭವದ ಶಿಲೆಯು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ.
1: ನೀನು
0: ನಾ ಅಕ್ಷರಕ್ಕೆ ನಿಲ್ಸಿದ್ರಿ, ಸೊಗಸಾಗಿ ಹಾಡಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ.
1: ಥ್ಯಾಂಕ್ ಯು.

0: ಹಲೋ
1: ಹಲೋ ನಮಸ್ತೆ ಸರ್.
0: ನಮಸ್ತೆ ಮಲ್ಲಿಕಾರ್ಜುನ ಅವರೇ. ಈಗ ನಾಕ್ಷರ ಬಂದಿದೆ ಮಲ್ಲಿಕಾರ್ಜುನ ಅವರಿಗೆ.
1: ಆರಾಗಿ ಬಂತು ಆನಂದದಿಂದ ಹಿಂದು ಅರದಿಂದ ನಗಲಮ್ಮ ಎಂದು ಎಲ್ಲೆಂದು ಎರಲಮ್ಮ
0: ದಾಕ್ಷಕ್ ನಿಲ್ಸಿದ್ರಿ. ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ.
1: ಥ್ಯಾಂಕ್ ಯು.

0: ಹಲೋ
1: ಹಲೋ
0: ನಮಸ್ಕಾರ
1: ನಮಸ್ತೆ
0: ಯಾರು ಮಾತಾಡ್ತಿದ್ದಾರೆ ಹೇಗಿದ್ರಿ ನಿಮ್ಮ ಧ್ವನಿಯಲ್ಲಿ ಸ್ವಲ್ಪ ಸ್ವಲ್ಪ ಅಡಚಣೆ ಇದೆ ಈಗ ದ ಅಕ್ಷರದಿಂದ ಹಾಡ್ತೀರಾ
1: ದೀಪವುನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಕಡಲು ನಿನ್ನದೆ ಅಲೆಯು ನಿನ್ನದೆ ಮುಳುಗದಿರಲಿ ಬದುಕು
0: ಸೊಗಸಾಗಿ ಹಾಡಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ.
1: ಥ್ಯಾಂಕ್ ಯು.
0: ಹಲೋ ಹಲೋ
2: ಹಲೋ
0: ನಮಸ್ಕಾರ.
2: ನಮಸ್ತೆ ಸರ್.
0: ಹೇಳಿ, ತಮ್ಮ ಹೆಸರು ಹೇಳಿ.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಸರ್.
0: ಕೆ ಸುಬ್ರಹ್ಮಣ್ಯ ಅವರಿಗೆ ಕಾ ಅಕ್ಷರ ಬಂದಿದೆ, ಕಾಯಿಂದ ಹಾಡಿ.
2: ಕಾನಾ ಸರ್?
0: ಕಾ
2: ಯಾವ್ದು ಸರ್?
0: ಕಾ ಮಾಕ್ಷರ
2: ನಿಲ್ಸಿದ್ರಿ
0: ಅಲ್ಲ, ಸಾಕ್ ಸಾಕ್ ಅಷ್ಟೇ, ಪಲ್ಲವಿ ಅಷ್ಟೇ ಹಾಡ್ಬೇಕು.
2: ಮುಂದಿನ ಛತ್ರ ಮಾಯಿಂದ ಆರಂಭವಂತಾಗಿದೆ.
0: ಮಾಯಿಂದ ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮ್ಗೆ. ಕೇಳಿದ್ರೆ ಪಲ್ಲವಿ ಅಷ್ಟೇ ಹಾಡಿ, ಚರಣ ಹಾಡಬಾರ್ದು. ಯಾಕಂದರೆ ಚರಣ ನಿಮ್ಮದು, ಪಲ್ಲವಿ ನಮ್ಮದು ಹಾಡು. ಕಾರ್ಯಕ್ರಮ ಪ್ರತಿ ಭಾನುವಾರ 9:30 ಪ್ರಸಾರ ಆಗುತ್ತೆ, ಅಲ್ಲಿ ನೀವು ಚರಣನೂ ಸಹ ಹಾಡಬಹುದು. ಹಲೋ
2: ಹಲೋ
0: ನಮಸ್ಕಾರ. ಸ್ವಲ್ಪ ಎಡೆಯಿಂದ ದೂರ ಬನ್ನಿ ಸರ್. ಓಕೆ ಸರ್, ತಮಗೆ ಮಾ ಅಕ್ಷರ ಬಂದಿದೆ, ಮಾಯಿಂದ ಪಲ್ಲವಿ ಅಷ್ಟೇ ಹಾಡಿ. ಎಲ್ಲಿಯದು ಈ ಅನುಬಂಧ, ಎಲ್ಲಿಯದು ಈ ಅನುಬಂಧ, ಚೆನ್ನಾಗಿ ಹಾಡಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮಗೆ. ಹಲೋ
2: ಹಲೋ
0: ನಮಸ್ಕಾರ.
2: ನಮಸ್ತೆ ಸರ್, ಮೀಟಿಯರಿಂದ ಪರಮೇಶ್ವರ.
0: ಓಕೆ ಸರ್, ತಮಗೆ ದ ಅಕ್ಷರ ಬಂದಿದೆ ಸರ್, ದ ಇಂದ ಪಲ್ಲವಿ ಹಾಡಿ. ದ
2: ಭಯ ತೋರ ಶ್ರೀರಾಜೇಂದ್ರ ಪರ ಮಂತ್ರಾಲಯ ಮಾಧವ ಅವತಾರ ಪುರುಷ ಅಸಮ.

0: ಅನಶೇಷ ಅವತಾರ ಪುರುಷ ಸಮಾನ ಕೇಶ ಕೈಯ ತೋರು ಶ್ರೀರಾಘವೇಂದ್ರ ಪರಮಂತ್ರಾಲಯ ಮಾಧವ.
1: ಬಹಳ ಸೊಗಸಾಗಿ ಹಾಡಿದ್ರಿ ಭಕ್ತಿಗೀತೆನ. ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ. ಹಲೋ,
2: ನಮಸ್ಕಾರಗಳು ಸರ್.
1: ನಮಸ್ಕಾರ ಸರ್, ತಮ್ಮ ಹೆಸರು?
2: ನಾನು ಸತೀಶ್ ಕುಮಾರ್.
1: ಓ, ಬಹಳ ದೂರದಿಂದ ಕರೆ ಮಾಡಿದ್ರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಚೆನ್ನಾಗಿದ್ದೀನಿ. ತಾವ್ ಹೇಗಿದ್ದೀರಿ ಸರ್?
2: ಹಾಡಿ ಟ್ರೈ ಮಾಡುವ.

0: ಕಟಾಕ್ಷರ ಬಹಳ ಸೊಗಸಾಗಿ ಹಾಡಿದ್ರಿ, ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸೋ ಮಚ್.
0: ಹಲೋ, ನಮಸ್ಕಾರ.
2: ನಮಸ್ತೆ ಸರ್.
0: ಹೇಳಿ, ತಮ್ಮ ಹೆಸರು ಹೇಳಿ.
2: ಚಿಕ್ಕಪುರದಿಂದ ನಿರ್ಮಲ ಸರ್.
0: ನಿರ್ಮಲ ಅವರಿಗೆ ಕಾಕ್ಷರ ಬಂದಿದೆ.
2: ಕಡಲ ದಾಟಿ ಬಂದ ಕುದುರೆ ಮೀರಿ ಬಂದ

0: ಅಕ್ಷರ ಕಾಣಿದ್ರೆ ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ.
1: ಹಲೋ,
0: ನಮಸ್ಕಾರ.
1: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
0: ಹಾ, ಚಿಕ್ಕಪ್ಪ ಶಾರದವರು. ಕಾಫಿ ಟೀ ನಾನು ಕುಡಿಯಲ್ಲ. ಈ ಸಂತೋಷದಲ್ಲೇ ರಾ ಅಕ್ಷರದಿಂದ ಹಾಡ್ತೀರಿ ಪಲ್ಲವಿನ?
1: ಹೇಳಣ ಸರ್. ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ಲು, ಬಾಳೆಲ್ಲ ಕತ್ತಲೆ ತುಂಬಿ ನೀ ಓಡಿದೆ. ಧನ್ಯವಾದಗಳು ಸರ್.
0: ನೀವು ಓಡಿದ್ರಿ ಹಾಡ್ತಾ ಹಾಡ್ತಾ?
1: ಯಾಕೆಂದ್ರೆ ನಾನು ಸಿಟಿ ಒಳಗಿದ್ದೆ, ನಾನು ಹಾಡೋದಾ, ಬೇರೆಯವರೆಲ್ಲ ನೋಡ್ತಾ ಇದ್ದಾರೆ.
0: ಬಹಳ ಸೊಗಸಾಗಿ ಹಾಡಿದ್ರಿ ಅಂತ ಇದ್ರಲ್ಲೂ ಸಹ ಕರೆ ಮಾಡಿದ್ಕೆ ಧನ್ಯವಾದ ತಮಗೆ.
1: ಧನ್ಯವಾದ, ಧನ್ಯವಾದಗಳು ಸರ್. ನಮಸ್ಕಾರ.
0: ಹಲೋ.
1: ಹಲೋ,
0: ನಮಸ್ಕಾರ.
1: ನಮಸ್ತೆ ಸರ್.
0: ಹೇಳಿ ಸರ್, ತಮ್ಮ ಹೆಸರು ಹೇಳಿ.
1: ನಾವು ಕುಮಾರ್ ಅಂತ ಹೇಳಿ.
0: ಎಲ್ಲಿಂದ?
1: ದೇವನಹಳ್ಳಿ.
0: ದೇವನಹಳ್ಳಿ, ಓಕೆ. ದ ಅಕ್ಷರ ಬಂದಿದೆ ತಮಗೆ, ದಾ ಇಂದ ಹಾಡಿ. ದಾ ದಾ ದಿ ದು ದೇ ಹೇಳಿ.
1: ದೇವರ ಮಕ್ಕಳು ನಾವೆಲ್ಲ, ತಿರುಖ ಕಲಿಖ ಬೇರಲ್ಲ, ಓಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ, ಕಾಸಂದ ನೀಡು ಶಿವನೇ, ನಾ ಕಣ್ಣನ ಕಲಾರೆ ಸುಳ್ಳೊಂದು ಹೇಳಲಾರೆ, ನಾ ಕಣ್ಣನ ಕಲಾರೆ ಸುಳ್ಳೊಂದು ಹೇಳಲಾರೆ, ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ, ನಿಮ್ಮಂತಾದರೆ ನಮಗೆಲ್ಲ

0: ಆದರೆ ನೀನೆ ದೂರಾದರೆ ಬದಿಗಿಲ್ಲ ಬೇರೆ. ಓ ಅಯ್ಯ ಅಮ್ಮಯ್ಯ ಧರ್ಮಾನೆ ತಾಯಿ ತಂದೆ, ಕಾಸೊಂದ ನೀನು ಶಿವನೇ, ಕಾಸೊಂದ ನೀನು ಶಿವನೇ.
1: ಬಹಳ ಸೊಗಸಾಗಿ ಹಾಡಿದ್ರಿ, ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ.
0: ನಮಸ್ಕಾರ ಸರ್.
1: ಹಲೋ,
2: ಹಲೋ,
1: ನಮಸ್ಕಾರ.
2: ಹಲೋ ನಮಸ್ಕಾರ ಸರ್. ಸರ್ ಯಾವತ್ತೇ ಸರ್ ಕೂತ್ಕೊಂಡ್ರಿ?
1: ತಮ್ಮ ಹೆಸರು ಹೇಳಿ.
2: ಹಲೋ ಹೇಳಿ ಸರ್. ಯಾವತ್ತೇ ಸರ್ ಬಂದಿರೋದು?
1: ಅಲ್ಲ, ತಮ್ಮ ಹೆಸರು ಹೇಳಿ ಮೊದಲು.
2: ಸರ್ ಮಧು ಕಿರಣ್ ಅಂತ, ಬೆಂಗಳೂರು ವಿಜಯನಗರದಿಂದ.
1: ಮಧು ಕಿರಣ್ ಅವರಿಗೆ ನಾಕ್ಷರ ಬಂದಿದೆ.
2: ಹಾಡ್ಬೋದಾ ಸರ್?
1: ಹಾಡಿ.
2: ನಿಮ್ಮನ್ನು ಕಂಡಾಗಲೇ ಉಲ್ಲಾಸ ಬಂದಾಗಲೇ, ಕೈ ಕಟ್ಟಿ ಕುಣಿದಾಗಲೇ ಹೊಸ ಆಸಿನ ಹೊಸ ಪಲ್ಲವಿ ಬಂತು ನನ್ನಲ್ಲಿ. ನಿಮ್ಮನ್ನು ಕಂಡಾಗಲೇ ಉಲ್ಲಾಸ ಬಂದಾಗಲೇ, ಕೈ ಕಟ್ಟಿ ಕುಣಿದಾಗಲೇ ಲೇ ಲೇ ಹೊಸ ಆಸಿನ ಹೊಸ ಪಲ್ಲವಿ ಬಂತು ನನ್ನಲ್ಲಿ.
1: ನಿಮ್ಮನ್ನು ಕಂಡಾಗಲೇ ಒಳ್ಳೆ ಹಾಡು ಹಾಡಿದ್ರಿ. ಇದು ಯಾವ ಚಿತ್ರದ ಹಾಡು ಗೊತ್ತಾ? ಹೌದೌದು, ಮತ್ತೆ ಹಾಡಿದ್ದು ಕೋಗಿಲೆ. ಹೌದು ಹೌದು ಹೌದು, ಸೊಗಸಾಗಿ ಹಾಡಿದ್ರಿ. ಹೌದು ಹೌದು.
2: ಓಕೆ,
1: ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ಮಧುಕರ್ಣ ಅವರಿಗೆ. ಹಲೋ,
3: ಹಲೋ,
1: ನಮಸ್ಕಾರ.
3: ನಮಸ್ಕಾರ ಸರ್,
1: ಹೇಳಿ, ತಮ್ಮ ಹೆಸರು ಹೇಳಿ. ಬಹಳ ದಿನ ಆಯ್ತು ತಮ್ಮ ಧ್ವನಿ ಕೇಳಿ. ಕೋಲ್ಡ್ ಇಂದ ವಾಯ್ಸ್ ಸ್ವಲ್ಪ. ಓಕೆ, ಲಾ ಅಕ್ಷರ ಬಂದಿದೆ. ಲಾ ಲಾ ಲಾ ಕಂಡಾಗಲೆ.
3: ಹ್ಮ್.

0: ಬಹಳ ಸೊಗಸಾಗಿ ಹಾಡಿದ್ರಿ, ಬಹಳ ಭಕ್ತಿ ಗೀತೆ. ಕಮ್ ಚಿತ್ರ ಯಾವ ಚಿತ್ರದ ಹಾಡಿದು? ಹೌದು, ಬಹಳ ಚೆನ್ನಾಗಿ ಹಾಡಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ. ಹಲೋ,
1: ನಮಸ್ಕಾರ
0: ಸರ್. ತಮ್ಮ ಹೆಸರು? ತಮಗೆ ಯಾ ಅಕ್ಷರ ಬಂದಿದೆ? ಈಗ ಯಾವ ಅಕ್ಷರ ತಗೊಂಡ್ಲಿ? ಟುರ್ ಬ್ಯಾ ಅಂದ್ರಿ. ಕೂಗಾಡಲಿ, ಹೂರೇ ಹೋರಾಡಲಿ, ಲಾಕ್ಷರ ತಗೊಂಡ್ಲ. ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮ್ಗೆ. ಹಲೋ, ನಮಸ್ಕಾರ. ತಮ್ಮ ಹೆಸರು ಹೇಳಿ. ತಮಗೆ ಎಲ್ಲಾ ಅಕ್ಷರ ಬಂದಿದೆ, ಎಲ್ಲ ಇಂದ ಹಾಡ್ತೀರಿ?
2: ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸೇರಿದೆಯೇ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಕಾಲಲ್ಲಿ ಕಿರುಗೆದ್ದೆ ಗಲು ಗಲು ಎನ್ನುವಾಗ.
0: ಗಾಕ್ಷರ ನಿಲ್ಸಿದ್ರ? ಧನ್ಯವಾದ ತಮ್ಮ ಹಾಡಿದ್ಕೆ. ಹಲೋ,
3: ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು ಹೇಳಿ. ಲಕ್ಷ್ಮೀ ದೇವರಿಗೆ ಗಾಕ್ಷರ ಬಂದಿದೆ. ಹೇಳಿ ಹೇಳಿ ಹಾಡು.
3: ಗೌರಮ್ಮ ನಿನ್ನ ಕಂಡ ಯಾರಮ್ಮ,

0: ಗಂಡ ಎಂದರೊಡನೆ ಕೆನ್ನೆ ಕೆಂಪು ಏಕಮ್ಮ ಓರೆ ನೋಟ ಏನಮ್ಮ ಹೇಳಿ. ಹಲೋ ಹಲೋ ಮಾತಾಡಿ. ನಮಸ್ತೆ, ತಮ್ಮ ಹೆಸರು? ಕೀರ್ತನ. ಇವತ್ತು ಯಾವ್ದು ಯಾವ ಹಾಡು ಹೇಳ್ತೀರಿ? ಗ ಅಕ್ಷರ ನಿಂತಿದೆ.
1: ಗಣಪತಿ ನಿನಗೆ ವಂದನೆ, ನಂಬಿದೆ ವರ

0: ಹಲೋ.
1: ಹಲೋ,
0: ನಮಸ್ಕಾರ.
1: ನಮಸ್ತೆ ಸರ್.
0: ತಮಸ್ ಹೇಳಿ ಮೇಡಮ್.
1: ಮೋನಿಕಾ, ಹಾಸನದಿಂದ.
0: ಮೋನಿಕಾ ಅವರು, ತಮ್ಮ ಧ್ವನಿ ಬಹಳ ದಿನ ಆಯ್ತು ಕೇಳದೆ. ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
0: ಸೂಪರ್.
1: ನನಗೆ ಬಿಸಿ ಇರುತ್ತೆ, ಸಿಕ್ಕಲ್ಲ.
0: ಅದರಲ್ಲೂ ಟ್ರೈ ಮಾಡಿ ಕ್ಯಾಚ್ ಮಾಡಿದಿರಿ.
1: ಇವತ್ತು ನಮ್ಮ ಆಕಾಶವಾಣಿ ಹೇಳಿದ್ರು, ಅಂದ್ರೆ ಯಾಕೆ ಬರ್ತಾ ಇಲ್ಲ, ಆಗ್ಲೇಬೇಕು, ಬರ್ತಾ ಇದೆ ಅಂದ್ರು. ಅವ್ರ ಒತ್ತಾಯಕ್ಕೆ ನೋಡೋಣ ಅಂತ ಟ್ರೈ ಮಾಡಿದೆ, ಅದಕ್ಕೆ
0: ಸಿಕ್ಕ. ಸ್ವಾಗತ ತಮ್ಮ ಕಾರ್ಯಕ್ರಮಕ್ಕೆ. ಈಗ ನಾ ಅಕ್ಷರದಿಂದ ಹಾಡಿ. ನಾ
1: ಅಕ್ಷರನಾ. ಹ್ಮ್. ನೂರಾರು ಜನಕ್ಕೂ ನೂರು ಜನ

0: ಬಹಳ ಸುಂದರವಾಗಿ ಹಾಡಿದ್ರಿ, ಕರೆ ಮಾಡಿ ಹಾಡಿದಕ್ಕೆ ಧನ್ಯವಾದ ತಮಗೆ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
0: ಹಲೋ,
1: ನಮಸ್ಕಾರ.
0: ಗೀತಾ ರುದ್ರಪ್ಪ ಅವರು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ಈಗ ಕ ಅಕ್ಷರದಿಂದ ಹಾಡ್ತೀರಿ?
1: ನನ್ನ ಸಿಂಹಿ, ನನ್ನ ಸಿಂಹಿ, ನನ್ನ ಸಿಂಹಿ, ನನ್ನ ಸಿಂಹಿ, ಅಂದರೆ ನೀರು ತರುಣಿಯಾರಿಯು
0: ನಿಲ್ಸಿದ್ರಿ, ಬಹಳ ಸೊಗಸಾಗಿ ಹಾಡಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ. ಚೆನ್ನಾಗಿ ಹಾಡಿದ್ರಲ್ವ, ಅದಕ್ಕೆ ಚೆನ್ನಾಗಿ ಹಾಡ್ತಂತೆ. ಹಲೋ,
2: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ ಸರ್, ತಮ್ಮ ಹೆಸರು?
2: ನಳರಾಜ್.
0: ಓಕೆ, ತಿಪ್ಪಮ್ಮ ನಳರಾಜ್ ಕಾಲ್ ಮಾಡ್ತ ಅವರಾ? ಓಕೆ. ಗಾಕ್ಷರ ಬಂದಿದೆ ಸರ್, ಗಾ ಇಂದ ಹಾಡಿ. ಗಾ ಗಾ ಹಾ ಹೌದು. ತೇಲಿ ತೇಲಿ ನಾ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಎಂದು ಅರಿಯೇ ನಾನು. ಚೆನ್ನಾಗಿ ಹಾಡಿದ್ರಿ, ನಾ ಅಕ್ಷರ ನಿಲ್ಸಿದ್ರ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಲೋ, ಹಲೋ,
3: ಹಲೋ, ನಮಸ್ಕಾರ ಸರ್.
0: ಓ, ಬಂದೆ ನವಾಜ್, ಹೇಗಿದ್ರಿ? ಸೂಪರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾ ಅಕ್ಷರ ಬಂದಿದೆ, ನಾಯಿಂದ ಹಾಡಿ.
3: ಹಾಡ್ತೀನಿ ನೋಡಿ ಸರ್.

0: ಎಲ್ಲಿಂದ ಕರೆ ಮಾಡ್ತಿದ್ರ ನೀವು? ಗಾ ಇಂದ ಹಾಡಿ. ಗಾ ಹ್ಮ್ ಗಾಗಿ ಗೂ
1: ಗಂಗೆ ಬಾರೆ ಗೌರಿ ಬಾರೆ ತುಂಗ ಭದ್ರೆ ನೀಲು ಬಾರೆ
0: ಧರಣಿ ಮಂಡ.
1: ಬಹಳ ದಿವ್ಸಕ್ಕೊಂದ್ ಕರೆ ಸಿಕ್ಬಿಟ್ಟೈತೆ, ಬಹಳ ಖುಷಿ ಆಗ್ಬಿಟ್ಟೈತೆ.
0: ಅದ್ರ ಪ್ರಯತ್ನ ಪಟ್ಟಿದ್ರಿ, ಪ್ರಯತ್ನ ಪಟ್ಟಿ ಹಾಡೋದಕ್ಕೆ ತಮಗೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.
0: ಹಲೋ,
2: ನಮಸ್ಕಾರ ಸರ್.
0: ನಮಸ್ಕಾರ, ತಮ್ಮ ಹೆಸರು ಹೇಳಿ.
2: ಪುಷ್ಪಾವತಿ
0: ಅವರು ಎಲ್ಲಿಂದ? ಶಿವಗಂಧ. ಓಕೆ, ಪುಷ್ಪಾವತಿ ಅವರಿಗೆ ಗಾ ಅಕ್ಷರನೇ ಬಂದಿದೆ, ಗಾಯಿಂದ ಹಾಡಿ.
2: ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮ, ಈ ಪ್ರೇಮ ಏನು ಸೇರಿದಂತೆ.
0: ಏನ ಜೊತೆಗೆ ಹಾಡ್ತಾ ಇದಾರೆ ಜೊತೆ?
2: ನಮ್ಮ ಅಕ್ಕ ಸರ್.
0: ಹಾಡಿ ಹಾಡಿ. ಕೆನೆ ಹಾಲು ಜೇನು ಸೇರಿದಂತೆ
2: ಬದುಕು ಕಾಸ.
0: ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ ಇಬ್ಬರಿಗೂ.
2: ಥ್ಯಾಂಕ್ ಯು ಸರ್.
0: ಹಲೋ,
3: ನಮಸ್ತೆ ಸರ್. ಪ್ರತಿಭಾ ರಾಘವೇಂದ್ರ, ಹೇಗಿದೆ ಸರ್?
0: ಹಾ ಸೂಪರ್. ತಾವ್ ಹೇಗಿದ್ರಿ ರಾಘವೇಂದ್ರ ಅವರು? ಕಾಕ್ಷರ ಬಂದಿದೆ.
3: ಕಲೆಗಾರ ಆ ದೇವರು ಬಬ್ಬನೆ, ಕಲೆಗಾರ ಮಾ ಮರಗಳ ಮಾಡಿದ ಪ್ರೀತಿಯ ಮನು ತುಂಬಿದ ಅಂದದ ಹೃತ ಜೋಡಿಯ ಬಾಳಲಿ ಕಲೆ ಹಾಕಿದ. ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು. ನಮ್ಮ ಬಾಳು ನಮ್ಮ ಬದುಕು ಕಲಾ ದೇವನಿಗೆ ಸಿಂಗರಿಸು ಹೂಗಳು. ಹಾ ಅಂತ ಹೇಳಿ ಸರ್.
0: ಹೂಗಳು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು. ಅಲ್ಲಿ ನಿಲ್ತಲ್ಲ ನಿಲ್ಸಿದ್ರಾ? ಧನ್ಯವಾದಗಳು ತಮಗೆ.

0: ನಿಮ್ಮೊಡನೆಂದು ನಾನೋನಂದು, ನಿಮ್ಮೊಡನೆಂದು ನಾನೋನಂದು ಮಿಟ್ಟ ಕಂಬರೆಯಾದಿಲ್ಲ. ಭರವಸೆ ನೀಡುವೆ ಎಂದು ನಾ ನಿಮ್ಮೊಡನಿರುವೆನು ಎಂದು ತಾಯಿಯ ಅಣ್ಣೆ ನಿಮ್ಮನ್ನು ಕಾಡುವ ವೈರಿ ಉಳಿಸಲ್ಲ. ನಾನಿರುವುದು ನಿಮಗಾಗಿ
1: ಗಾಗಿ. ಓಕೆ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮ್ಗೆ.
0: ಧನ್ಯವಾದ, ನಮಸ್ಕಾರ ಸರ್.

0: ಹಲೋ
1: ಹಲೋ
0: ನಮಸ್ಕಾರ
1: ನಮಸ್ಕಾರ
0: ಹೆಸರು ಹೇಳಿ ತಮ್ಮದು

0: ಹಲೋ
1: ಹಲೋ ಸರ್, ನಮಸ್ಕಾರ. ನನ್ನ ಹೆಸರು ನಾಗರಾಜ್ ರೆಡ್ಡಿ ಅಂತ, ರೇಖಲ್ ಗ್ರಾಮ ತಿರ್ತಿಂದ.
0: ರಾಮತೀರ್ಥ ಇಂದ ತಾವೆಲ್ಲ ಸ್ವಲ್ಪ ಕ್ವಶನ್ ಆನ್ಸರ್ ಎಲ್ಲ ಕೊಡ್ತಾ ಇರ್ತೀರಿ. ಬಹಳ ಸಂತೋಷ ಆಯ್ತು ತಮ್ಮ ಧ್ವನಿ ಕೇಳಿ ನಾಗರಾಜ ರೆಡ್ಡಿ ಅವರೇ. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಲಾಕ್ಷರ ಬಂದಿದೆ, ಲಾ ಇಂದ ಹಾಡಿ.
1: ನವಣಿ ನಂದನೂರಿಗೆ ಹೃದಯ ಕುಣಿದು ಹಾಡಿದೆ, ಮೋಹಕ ಚುಂಬಕ ನಾಡಿಗೆ ಮನಸ್ಸು ತೆಗೆದು ಹಾಡಿದೆ. ಕನಸುಗಳು ಮನಸ್ಸುಗಳು ಮುಂದೆ
0: ಗೊತ್ತಿಲ್ಲ. ಲಾ ನಿಲ್ಸಿದ್ರ ಹಾಡಿದ್ಕೆ ಧನ್ಯವಾದ ತಮಗೆ. ಹಲೋ,
2: ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು?
2: ಸೌಮ್ಯ ಟೈಲರ್ ಸರ್, ವಿಜಯಪುರದಿಂದ.
0: ಸೌಮ್ಯ ಟೈಲರ್, ತಮಗೆ ಎಲ್ಲಾ ಅಕ್ಷರ ಬಂದಿದೆ.
2: ಲಾಲಿ ಲಾಲಿ ಸುಕುಮಾರ, ಲಾಲಿ ಮದ್ದು ಬಂಗಾರ, ಅಮ್ಮನ ಬಾಳಿನ ನಂದನಿಗೆ ಕಂದ ನೀನೆ ಆದರ,
0: ಬಂತು ಕರೆ ಮಾಡಿ. ಹಾಡಿದ್ಕೆ ಧನ್ಯವಾದ, ಬಹಳ ಸೊಗಸ ಹಾಡಿದ್ರಿ.
2: ಓಕೆ ಸರ್, ನಮಸ್ತೆ.
0: ಹಲೋ
2: ಹಲೋ,
0: ನಮಸ್ಕಾರ. ಹೇಳಿ, ತಮ್ಮ ಹೆಸರು ಹೇಳಿ, ತಮ್ಮ ಹೆಸರು ಹೇಳಿ. ಓಕೆ, ಬೇಗ ಹಾಡಿ. ಈಗ ರಾಕ್ಷರ ಬಂದಿದೆ ತಮಗೆ.
2: ರಾಕ್ಷರ?

Eli, tondré tú. ಇದುವರೆಗೂ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಕರೆ ಮಾಡಿ ಭಾಗವಹಿಸಿದ ಎಲ್ಲ ಕೇಳುಗರಿಗೂ ನನ್ನ ಮನಪೂರ್ವಕ ಧನ್ಯವಾದಗಳು.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:08 ಈಗ ಕೆಲವು ಪ್ರಕಟಣೆಗಳು.
1: ಪ್ರತಿ ಭಾನುವಾರ ಬೆಳಿಗ್ಗೆ 11:00 ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
2: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
1: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
3: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
1: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
0: ಕೆಳಗರೆ ಗಮನಿಸಿ, ನಾಳೆ ಬೆಳಗ್ಗೆ 10:00 to 11:00 ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ. ಇವರೊಂದಿಗೆ ವಿಜಯಕಲಾ ಜಗಲೂರು.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
4: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
5: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
6: ಸೂರ್ಯ ಬಂದನೆ
1: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
7: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
1: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
8: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
1: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ. ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM ನಲ್ಲಿ.

0: ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂ ನಲ್ಲಿ ಭಕ್ತಿಭಾವದ ಧಾರೆ ನಮನ ನಮನ.
1: ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರ.

ಪಾಯಿಂಟ್ ಆರು ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:02. ಇನ್ನು ಮುಂದೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ದಂಡಿನ ಕುರುಬರಹಟ್ಟಿ ಗ್ರಾಮದ ಡಿ ಶಿವಣ್ಣ ಹಾಗೂ ಸಂಗಡಿಗರಿಂದ ಗೊರವರ ಪದ ಕೇಳುವಿರಿ. 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುತ್ತಾರೆ ವಿಷಯ ತಜ್ಞರಾದ ಶ್ರೀಮತಿ ಶೋಭಾ ಎಚ್ ಬಿ, ಜಂಟಿ ಕೃಷಿ ನಿರ್ದೇಶಕರು, ಬೆಳೆ ವಿಮಾ ವಿಭಾಗ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:20 ನಮ್ಮ ನಿಲಯದಿಂದ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೇಳುವಿರಿ. 7:45 ಆಹಾರ ಕಲಬೆರಕೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಸಿ ರಘು. 8:00 ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 8:45 ವಚನಗಳು. 9:15 ಭಾವಗೀತೆಗಳು. 9:30 ಭಕ್ತಿ ಪ್ರಧಾನ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 10:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಇನ್ನು ನಮ್ಮ ನಿಲಯದ ನಾಳಿನ ಕಾರ್ಯಕ್ರಮಗತ್ತ ಗಮನ ಹರಿಸೋಣ. ನಮ್ಮ ನಿಲಯದ ನಾಳಿನ ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳುವಿರಿ ಡಾಕ್ಟರ್ ಎನ್ ಎಂ ಗಿರಿಜಾಪತಿ ಅವರಿಂದ. 6:35 ನಮ್ಮ ನಿಲಯದಿಂದ ದೇಶಭಕ್ತಿಗೀತೆ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆ ಕೇಳುತ್ತೀರಿ. 6:50 ಆರೋಗ್ಯ ಬಿಂದು ಕೇಳುವಿರಿ. ವಿಷಯ ಆಯುರ್ವೇದದಲ್ಲಿ ಔಷಧ ಸೇವನೆಯ ಕಾಲದ ಮಹತ್ವ. ಭಾಗವಹಿಸುತ್ತಾರೆ ಡಾಕ್ಟರ್ ಡಿ ಭಾರತಿ. 6:55 ಸಂಸ್ಕೃತ ವಾರ್ತೆ ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರ. 7:00 ದಿನಚರಿ. 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. 7:30 ಹಾಗೂ ಸಂಜೆ 6:35 ಸೇವಾ ಮಾಹಿತಿ. 7:45 ಆಯುರ್ಧಾರ ಸರಣಿ 79 ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಭು. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಚಿತ್ರಗೀತೆಗಳನ್ನು ಕೇಳುತ್ತೀರಿ. 8:30 ಬಾನುಲಿ ನೆನಪಿನಂಗಳ. ಆಕಾಶವಾಣಿಗೆ 90 ವಸಂತಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುವುದು. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಈ ಕುರಿತು ಮಾತನಾಡುತ್ತಾರೆ ಶಿವಣ್ಣಗೌಡ ಕಡಬಗೆರೆ. 9:10 ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ ಜನಪದ ಗೀತೆ ಹಿಂದಿ ಚಿತ್ರಗೀತೆ ಹಾಗೂ ಕನ್ನಡ ಚಿತ್ರಗೀತೆ ಕೇಳುತ್ತೀರಿ. 9:30 ಹಿಂದಿ ಚಿತ್ರಗೀತೆಗಳು. 10:00-11:00 ಸಾಧಕರ ಪರಿಚಯಾತ್ಮಕ ಕಾರ್ಯಕ್ರಮ. ಅರಳಿದ ಹೂಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ. ಇವರೊಂದಿಗೆ ವಿಜಯಕಲಾ ಜಗಳೂರು. 11:00 ಅಡುಗೆ ಅರಮನೆ ನೇರ ಫೋನ್ ಇನ್ ಕಾರ್ಯಕ್ರಮ. 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕ್ರೀಡೆಗಳ ಬಗ್ಗೆ ಪರಿಚಯವಿದೆ. ಇನ್ನು ನಮ್ಮ ನಿಲಯದ ನಾಳಿನ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ವಜ್ರಳ್ಳಿಯ ಯೋಗ ಸಾಧಕಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರಾಧಾ ಎಂ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಈ ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ. 12:30 ನಮ್ಮ ನಿಲಯದಿಂದ ಪ್ರಕಟಣೆಗಳು. 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ. ಬಳಿಕ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎ ಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಸ್ಟ್ಯಾಂಡಪ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಮಣ್ಣು ಆರೋಗ್ಯ

ಶಕ್ತಿ ಕುರಿತು ಮಾತನಾಡುವವರು ಪ್ರಸನ್ನ ಮೈಸೂರು. ಪ್ರಸನ್ನ ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರುನಾಡು ಬಾಬಿಳಕ್ಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳುವಿರಿ. 2:40 ವಿಷಯಾಧಾರಿತ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 3:00 ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹಪ್ರಸರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಇನ್ನು ನಮ್ಮ ನಿಲಯದ ನಾಡಿನ ಸಂಜೆಯ ಚಂದ್ರವಳ್ಳಿ ಪ್ರಸರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಕೇಳುವಿರಿ. 5:30 ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಕೊರಲಕುಂಟೆ ಗ್ರಾಮದ ದುರ್ಗಮ್ಮ ಹಾಗೂ ಸಂಗಡಿಗರಿಂದ ಬೀಸೋಕಲ್ಲಿನ ಪದ ಕೇಳುವಿರಿ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ. 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ 2026 ಮುಂಗಾರು ಹಂಗಾಮಿನ ಕರ್ನಾಟಕ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರಳಸಿದ್ದೇಶ್. ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳು. 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದ ಸಹಪ್ರಸಾರ. 8:00 ನಮ್ಮ ನಿಲಯದಿಂದ ಹೊಸ ಚಿತ್ರಗೀತೆಗಳನ್ನು ಕೇಳುವಿರಿ. 8:45 ವಚನಗಳು. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದ ಸಹಪ್ರಸರದಲ್ಲಿ ಯುವವಾಣಿ ಕಾರ್ಯಕ್ರಮದಲ್ಲಿ ಶಾಂಭವಿ ಡಿಸೈನ್ನ ಶುಭವಿ ಡಿಸೈನ್ನ ಸ್ಥಾಪಕಿ ಬಯೋಟೆಕ್ನಾಲಜಿ ಮಹತ್ವಾಕಾಂಕ್ಷಿ ಬರಹಗಾರ್ತಿ ಕರ್ನಾಟಕ ಸಂಗೀತ ಮತ್ತು ಭರತನಾಟ್ಯದ ವಿದ್ಯಾರ್ಥಿನಿ ಎಸ್ ಸಮುದ್ಯತ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ. 10:00 ದೆಹಲಿ ಕೇಂದ್ರದ ಸಹಪ್ರಸರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಅರ್ನಾಲ್ ಚಟ್ಟೋಪಾಧ್ಯಾಯ ಅವರಿಂದ ಹಾಡುಗಾರಿಕೆ ಖಯಾಲ್ ಆಲಿಸುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕೋಲ್ಕತ್ತಾ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಚಿತ್ರದುರ್ಗ ತಾಲೂಕು ದಂಡಿನ ಕುರುಬರಹಟ್ಟಿ ಗ್ರಾಮದ ಡಿ ಶಿವಣ್ಣ ಹಾಗೂ ಸಂಗಡಿಗರಿಂದ ಗೊರವರ ಪದ.

ಎತ್ತು ಕೂಡ ಊಡ ಗಾಡಿ ಕೂಡ ಓದಲ್ಲಿ ಬಂದಲ್ಲಿ ವ್ಯಾಪಾರದಲ್ಲಿ ಸಹಪಾರದಲ್ಲಿ ಭೂಮಿಯಲ್ಲಿ ರೊಕ್ಕದಲ್ಲಿ ಅಕ್ಕ ತಂಗಿಯರಲ್ಲಿ ಅಣ್ಣ ತಮ್ಮಂದರಲ್ಲಿ ಬಂಧು ಬಳಗದಲ್ಲಿ ಉದ್ಯೋಗದಲ್ಲಿ ಕೆಲಸದಲ್ಲಿ ಚಾಕ್ರಿಯಲ್ಲಿ ಗಂಗಿ ಗೌರಿ ಎಂಬ ಅಜೆವಳು ತುಂಬಿ ಹೆಣ್ಣು ಮಕ್ಕಳು ಘನವಾಗಿ ಹೆಣ್ಣುಮಕ್ಕಳು ಬಲವಾಗಿ ಆಲ ಅನ್ನವಾಗಿ ಬೆಣ್ಣೆ ಬೆಟ್ಟವಾಗಿ ಆಡು ಮಕ್ಕಳಲ್ಲಿ ತೂಗು ತೊಟ್ಟಿಲಲ್ಲಿ ನಮ್ಮಂತ ಗುರುವರು ಬಂದ್ರೆ ಸಾಲ್ದೋಣಿಗೆ ನೀಡಿದಂತ ನೀಡಿದ ಕೈಗೆ ಬೇಡದ ಭಾಗ್ಯ ಬಡತನ ಬಯಲು ಮಾಡೋ ಸಿರಿತನ ಉಂಟು ಮಾಡೋ

ವ್ಯಾಪಾರದಲ್ಲಿ ಸಹಪಾರದಲ್ಲಿ ಭೂಮಿಯಲ್ಲಿ ರೊಕ್ಕದಲ್ಲಿ ಅಕ್ಕ ತಂಗಿಯರಲ್ಲಿ ಅಣ್ಣ ತಮ್ಮಂದರಲ್ಲಿ ಬಂಧು ಬಳಗದಲ್ಲಿ ಉದ್ಯೋಗದಲ್ಲಿ ಕೆಲಸದಲ್ಲಿ ಚಾಕ್ರಿಯಲ್ಲಿ ಗಂಗಿ ಗೌರಿ ಎಂಬ ಅಗೆವಳು ತುಂಬಿ ಹೆಣ್ಣು ಮಕ್ಕಳ ಘನವಾಗಿ ಹೆಣ್ಣುಮಕ್ಕಳು ಬಲವಾಗಿ ಆಲ ಅನ್ನವಾಗಿ ಬೆಣ್ಣ ಬೆಟ್ಟವಾಗಿ ಆಡು ಮಕ್ಕಳಲ್ಲಿ ತೂಗು ತೊಟ್ಟಿಲಲ್ಲಿ ನಮ್ಮಂತ ಗುರುವರು ಬಂದ್ರೆ ಸಾಲ್ದೋಣಿಗೆ ನೀಡಿದಂತ ನೀಡಿದ ಕೈಗೆ ಬೇಡಿದ ಭಾಗ್ಯ ಬಡತನ ಬಯಲು ಮಾಡ ಸಿರಿತನ ಉಂಟು ಮಾಡೋ

ಕೂಡ ಊಡ ಗಾಡಿ ಕೂಡ ಓದಲ್ಲಿ ಬಂದಲ್ಲಿ ವ್ಯಾಪಾರದಲ್ಲಿ ಸಹಪಾರದಲ್ಲಿ ಭೂಮಿಯಲ್ಲಿ ರೊಕ್ಕದಲ್ಲಿ ಅಕ್ಕ ತಂಗಿಯರಲ್ಲಿ ಅಣ್ಣ ತಮ್ಮಂದರಲ್ಲಿ ಬಂಧು ಬಳಗದಲ್ಲಿ ಉದ್ಯೋಗದಲ್ಲಿ ಕೆಲಸದಲ್ಲಿ ಚಾಕ್ರಿಯಲ್ಲಿ ಗಂಗಿ ಗೌರಿ ಎಂಬ ಅಗೆವಳು ತುಂಬಿ ಹೆಣ್ಣು ಮಕ್ಕಳ ಘನವಾಗಿ ಹೆಣ್ಣುಮಕ್ಕಳು ಬಲವಾಗಿ ಆಲ ಅನ್ನವಾಗಿ ಬೆಣ್ಣೆ ಬೆಟ್ಟವಾಗಿ ಆಡು ಮಕ್ಕಳಲ್ಲಿ ತೂಗು ತೊಟ್ಟಿಲಲ್ಲಿ

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ದಂಡಿನ ಕುರುಬರಹಟ್ಟಿ ಗ್ರಾಮದ ಡಿ ಶಿವಣ್ಣ ಹಾಗೂ ಸಂಗಡಿಗರಿಂದ ಗೊರವರ ಪದ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ, ಇದು 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

ಅವಲೋಕನ. ಆಕಾಶವಾಣಿ ಅವಲೋಕನ ವಿಷಯ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯ 9 ವರ್ಷಗಳ ಯಶಸ್ವಿ ಪಯಣ. ಬರೆದವರು ಓದುತ್ತಿರುವವರು ಹರ್ಷಿತಾ ಟಿಎಲ್. 2017 ಜುಲೈ 1 ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಜಾರಿಗೆ ಬಂದಿದ್ದು ಭಾರತದ ಆರ್ಥಿಕ ಇತಿಹಾಸದಲ್ಲೇ ಒಂದು ಐತಿಹಾಸಿಕ ಮೈಲುಗಲ್ಲಾಗಿದೆ. ಒಂದು ದೇಶ ಒಂದು ತೆರಿಗೆ ಎಂಬ ಪರಿಕಲ್ಪನೆಯೊಂದಿಗೆ ಜಾರಿಯಾದ ಈ ವ್ಯವಸ್ಥೆಯು ದೇಶದ ಪರೋಕ್ಷ ತೆರಿಗೆ ಪದ್ಧತಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತಂದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಪರೋಕ್ಷ ತೆರಿಗೆಗಳು ಹಾಗೂ ಸೆಸ್ ಅಂದರೆ ಸುಂಕಗಳನ್ನು ತನ್ನೊಳಗೆ ವಿಲೀನಗೊಳಿಸುವ ಮೂಲಕ ಜಿಎಸ್ಟಿ ಇಡೀ ದೇಶವನ್ನು ಒಂದೇ ಮಾರುಕಟ್ಟೆಯನ್ನಾಗಿ ರೂಪಿಸಿದೆ. ಜಿಎಸ್ಟಿ ಜಾರಿಗೆ ಬಂದು 9 ವರ್ಷಗಳು ಪೂರ್ಣಗೊಂಡಿರುವ ಈ ಸಂದರ್ಭದಲ್ಲಿ ನಿರಂತರ ಸುಧಾರಣೆ ಮತ್ತು ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ದೇಶದ ಆರ್ಥಿಕತೆಯನ್ನು ಮತ್ತಷ್ಟು ಬಲಪಡಿಸಿದೆ. ಇದು ಕೇವಲ ತೆರಿಗೆ ಸುಧಾರಣೆಯಾಗಿರದೆ ಏಕ ಭಾರತ ಶ್ರೇಷ್ಠ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಪ್ರಮುಖ ಹೆಜ್ಜೆಯಾಗಿದೆ. ಜಿಎಸ್ಟಿ ಜಾರಿಗೆ ಬರುವ ಮೊದಲು ಭಾರತದಲ್ಲಿ ತೆರಿಗೆಯ ಮೇಲೆ ತೆರಿಗೆ ವಿಧಿಸುವ ಪದ್ಧತಿ ಅಸ್ತಿತ್ವದಲ್ಲಿತ್ತು. ಇದರಿಂದಾಗಿ ಉದ್ಯಮಿಗಳಿಗೆ ಹೆಚ್ಚುವರಿ ವೆಚ್ಚ ಉಂಟಾಗುವುದರ ಜೊತೆಗೆ ಗ್ರಾಹಕರಿಗೂ ವಸ್ತುಗಳು ದುಬಾರಿಯಾಗುತ್ತಿದ್ದವು. ಜಿಎಸ್ಟಿ ಈ ಸಮಸ್ಯೆಯನ್ನು ಗಣನೀಯವಾಗಿ ನಿವಾರಿಸಿದೆ. ಇದು ಗ್ರಾಹಕರು ಸರಕು ಅಥವಾ ಸೇವೆಯನ್ನು ಅಂತಿಮವಾಗಿ ಬಳಸುವ ರಾಜ್ಯಕ್ಕೆ ತೆರಿಗೆ ಆದಾಯವನ್ನು ತಲುಪಿಸುವ ಗುರಿ ಆಧಾರಿತ ತೆರಿಗೆ ವ್ಯವಸ್ಥೆಯಾಗಿದೆ. ಜಿಎಸ್ಟಿ ಮಂಡಳಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳನ್ನು ಒಳಗೊಂಡ ಸಹಕಾರಿ ಒಕ್ಕೂಟ ವ್ಯವಸ್ಥೆಯ ಅತ್ಯುತ್ತಮ ಉದಾಹರಣೆಯಾಗಿದ್ದು ಜಿಎಸ್ಟಿಎನ್ ಎಂಬ ಅತ್ಯಾಧುನಿಕ ಡಿಜಿಟಲ್ ವ್ಯವಸ್ಥೆಯು ಈ ಸಂಪೂರ್ಣ ತೆರಿಗೆ ವ್ಯವಸ್ಥೆಯ ಬೆನ್ನೆಲುಬಾಗಿದೆ. ಈ ಹೊಸ ತೆರಿಗೆ ಪದ್ಧತಿಯ ಯಶಸ್ಸು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. 2017 ಸುಮಾರು 65.5 ಲಕ್ಷದಷ್ಟಿದ್ದ ತೆರಿಗೆದಾರರ ಸಂಖ್ಯೆ 2026 ಮೇ ವೇಳೆಗೆ ಸುಮಾರು 1.65 ಕೋಟಿಗೆ ಏರಿಕೆಯಾಗಿದೆ. ಇದು ದೇಶದ ಆರ್ಥಿಕ ವ್ಯವಸ್ಥೆಯ ವಿಸ್ತರಣೆಗೆ ಸಾಕ್ಷಿಯಾಗಿದೆ. ಜಿಎಸ್ಟಿ ಸಂಗ್ರಹವು ವರ್ಷದಿಂದ ವರ್ಷಕ್ಕೆ ದಾಖಲೆ ಮಟ್ಟದಲ್ಲಿ ಹೆಚ್ಚಾಗುತ್ತಿದೆ. 2017-18 ಸುಮಾರು 7.4 ಲಕ್ಷ ಕೋಟಿ ರೂಪಾಯಿ ಇದ್ದ ಒಟ್ಟು ತೆರಿಗೆ ಸಂಗ್ರಹವು 2025-26 ಹಣಕಾಸು ವರ್ಷದಲ್ಲಿ ಸುಮಾರು 22.27 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. 2026-27 ಹಣಕಾಸು ವರ್ಷದ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿಯೇ ಸುಮಾರು 4.37 ಲಕ್ಷ ಕೋಟಿ ರೂಪಾಯಿ ಸಂಗ್ರಹವಾಗಿದ್ದು ದೇಶದ ಆರ್ಥಿಕ ಸ್ಥಿರತೆ ಮತ್ತು ಅಭಿವೃದ್ಧಿಯನ್ನು ಪ್ರತಿಬಿಂಬಿಸುತ್ತದೆ. ಈ ಯಶಸ್ಸಿನ ಮುಂದಿನ ಹಂತವಾಗಿ ಜಿಎಸ್ಟಿ ಮಂಡಳಿಯ 56ನೇ ಸಭೆಯಲ್ಲಿ ಹಲವು ಮಹತ್ವದ ಸುಧಾರಣೆಗಳನ್ನು ಅನುಮೋದಿಸಲಾಗಿದೆ. 2025 ಸೆಪ್ಟೆಂಬರ್ 22 ಜಾರಿಗೆ ಬಂದಿರುವ ಈ ಕ್ರಮಗಳು ತೆರಿಗೆ ವ್ಯವಸ್ಥೆಯನ್ನು ಇನ್ನಷ್ಟು ಸರಳ ಹಾಗೂ ಜನಸ್ನೇಹಿಯನ್ನಾಗಿಸಿವೆ. ತೆರಿಗೆ ದರಗಳನ್ನು ಪ್ರಮುಖವಾಗಿ 5% ಮತ್ತು 18% ಎರಡು ಮುಖ್ಯ ಸ್ಲಾಬ್ಗಳಾಗಿ ಮರುರಚಿಸಲಾಗಿದ್ದು ಐಷಾರಾಮಿ ಹಾಗೂ ಆರೋಗ್ಯಕ್ಕೆ ಹಾನಿಕಾರಕ ವಸ್ತುಗಳ ಮೇಲೆ ಗರಿಷ್ಠ 40%ವರೆಗೆ ತೆರಿಗೆ ವಿಧಿಸಲಾಗುತ್ತಿದೆ. ಜೀವರಕ್ಷಕ ಔಷಧಿಗಳು ಮತ್ತು ಕೆಲವು ಆರೋಗ್ಯ ವಿಮಾ ಸೇವೆಗಳ ಮೇಲಿನ ತೆರಿಗೆ ವಿನಾಯಿತಿಯಂತಹ ಕ್ರಮಗಳು ಸಾಮಾನ್ಯ ನಾಗರಿಕರ ಮೇಲಿನ ಆರ್ಥಿಕ ಹೊರೆಯನ್ನು ತಗ್ಗಿಸುವ ಉದ್ದೇಶ ಹೊಂದಿವೆ. ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಬೆಳವಣಿಗೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಎಸ್ಟಿ ನೋಂದಣಿಯ ಮಿತಿಯನ್ನು ಸರಕು ಮತ್ತು ಸೇವೆಗಳ ಸ್ವರೂಪ ಹಾಗೂ ರಾಜ್ಯಗಳ ನಿಯಮಗಳಿಗೆ ಅನುಗುಣವಾಗಿ ಪರಿಷ್ಕರಿಸಲಾಗಿದೆ. ಸಣ್ಣ ವ್ಯಾಪಾರಿಗಳಿಗೆ ಕಾಂಪೋಸಿಷನ್ ಯೋಜನೆ ಮುಂದುವರಿಸಲಾಗಿದ್ದು ಅರ್ಹ ಉದ್ಯಮಿಗಳು ಸರಳ ವಿಧಾನದಲ್ಲಿ ತೆರಿಗೆ ಪಾವತಿಸುವ ಅವಕಾಶವನ್ನು ಪಡೆಯುತ್ತಿದ್ದಾರೆ. 5 ಕೋಟಿ ರೂಪಾಯಿವರೆಗೆ ವಾರ್ಷಿಕ ವಹಿವಾಟು ಹೊಂದಿರುವ ಅರ್ಹ ತೆರಿಗೆದಾರರಿಗೆ 3 ತಿಂಗಳಿಗೊಮ್ಮೆ ರಿಟರ್ನ್ ಸಲ್ಲಿಸುವ ಸೌಲಭ್ಯ ಕಲ್ಪಿಸಲಾಗಿದೆ. ಯಾವುದೇ ವ್ಯವಹಾರ ನಡೆಯದ ತಿಂಗಳುಗಳಲ್ಲಿ ಉದ್ಯಮಗಳು ಎಸ್ಎಂಎಸ್ ಮೂಲಕವೇ ಶೂನ್ಯ ರಿಟರ್ನ್ ಸಲ್ಲಿಸುವ ವ್ಯವಸ್ಥೆಯು ಉದ್ಯಮಿಗಳ ಅನುಕೂಲಕ್ಕೆ ಕಾರಣವಾಗಿದೆ. ಇಂದಿನ ಜಿಎಸ್ಟಿ ವ್ಯವಸ್ಥೆಯು ಸಂಪೂರ್ಣವಾಗಿ ತಂತ್ರಜ್ಞಾನ ಆಧಾರಿತವಾಗಿದೆ. ಈ ಇನ್ವಾಯ್ಸಿಂಗ್, ದತ್ತಾಂಶ ವಿಶ್ಲೇಷಣೆ ಹಾಗೂ ಕೃತಕ ಬುದ್ದಿಮತ್ತೆ ಆಧಾರಿತ ವ್ಯವಸ್ಥೆಗಳ ಮೂಲಕ ತೆರಿಗೆ ವಂಚನೆಯನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟುವ ಪ್ರಯತ್ನ ನಡೆದಿದೆ. ಇದರಿಂದ ಪ್ರಾಮಾಣಿಕ ತೆರಿಗೆದಾರರಿಗೆ ತೆರಿಗೆ ಪ್ರಕ್ರಿಯೆ ಸುಲಭವಾಗಿದ್ದು ಶಂಕಾಸ್ಪದ ವ್ಯವಹಾರಗಳನ್ನು ಗುರುತಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ನೆರವಾಗುತ್ತಿದೆ. ಆರಂಭಿಕ ವರ್ಷಗಳಲ್ಲಿ ಉಂಟಾದ ಕೆಲವು ಸಮಸ್ಯೆಗಳನ್ನು ಪರಿಹರಿಸಲು ಬಡ್ಡಿ ಮತ್ತು ದಂಡದ ಮನ್ನಾ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ. ಪ್ರತಿ ವರ್ಷ ಆಚರಿಸಲಾಗುವ ಜಿಎಸ್ಟಿ ದಿನವು ಕೇವಲ ಒಂದು ತೆರಿಗೆ ವ್ಯವಸ್ಥೆಯ ಸಂಭ್ರಮವಾಗಿರದೆ ಅದು ದೇಶದ ತೆರಿಗೆ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸರಳ ಮತ್ತು ಪರಿಣಾಮಕಾರಿಯನ್ನಾಗಿ ರೂಪಿಸುವ ಸಂಕಲ್ಪದ ಸಂಕೇತವಾಗಿದೆ. ಉದ್ಯಮ ಸ್ನೇಹಿ ವಾತಾವರಣವನ್ನು ನಿರ್ಮಿಸುತ್ತಾ ಆರ್ಥಿಕ ಬೆಳವಣಿಗೆ

0: ಗೆ ವೇಗ ನೀಡುತ್ತಾ ವಿಕಸಿತ ಭಾರತದ ನಿರ್ಮಾಣದತ್ತ ಜಿಎಸ್ಟಿ ತನ್ನ ಕೊಡುಗೆಯನ್ನು ಮುಂದುವರಿಸುತ್ತದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದು ಬೆಂಗಳೂರು ಕೇಂದ್ರದ ಕೊಡುಗೆ.
1: ಅವಲೋಕನ ಪ್ರಸಾರವಾಯಿತು.
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ, ಇದು 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:35:40. ಸೇವಾ ಮಾಹಿತಿ.
3: ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
2: ಕೆಳಗಿನ ಬೆಳಿಗ್ಗೆ, ನಾಳೆ ಬೆಳಗ್ಗೆ 10:00-11:00 ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ. ಇವರೊಂದಿಗೆ ವಿಜಯಕಲಾ ಜಗಳೂರು. ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ, ಇದು 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ, 6:51 ಹಲೋ ಕೃಷಿರಂಗ ನೇರ ಫೋನ್ ಇನ್ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು.

0: सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
1: ಕೇಳುವರೆ ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2 237 4 8 8 STD ಕೋಡ್ 0 8 0. ಕೇಳಿ ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಂದಿನ ಎರಡು ತಿಂಗಳು ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಸಚಿವ ಜಾರಕಿಹೊಳಿ ಸ್ಪಷ್ಟನೆ. ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ನಿರ್ಧಾರ. ರಾಜ್ಯದ ಪ್ರತ್ಯೇಕ ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿ ಆಕ್ಷೇಪ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ, ಜನಾಗ್ರಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. 15ನೇ ಹಣಕಾಸು ಆಯೋಗದ 2186 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆಗೆ ಕೇಂದ್ರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯ. ಹಾಗೂ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ವೇಳೆ ಫಲಾನುಭವಿಯ ಪ್ರವರ್ಗ ಮಾಹಿತಿ ಕಡ್ಡಾಯವಲ್ಲ, ಬೆಸ್ಕಾಂ ಸ್ಪಷ್ಟನೆ. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳು ಡೆಡ್ ಸ್ಟೋರೇಜ್ ಹಂತ ತಲುಪಿದ್ದರೂ ಎರಡು ತಿಂಗಳು ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲ ಎಂದು ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಮಳೆಯಾಗದಿದ್ದರೆ ಸಂಕಷ್ಟ ಎದುರಾಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ, ಬೆಳೆ ನಾಶದಿಂದಾಗಿ ಜನರ ಮೇಲಾಗುತ್ತಿರುವ ಪರಿಣಾಮಗಳ ಬಗ್ಗೆ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನೆ ನಡೆಸಲಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ.
1: ವರದಿ ಕೊಡ್ತೀವಿ, ಈ ರೀತಿ ಆಗಿದೆ, ಈಗಾಗಲೇ ಬಿತ್ತಿದ್ರು ಕೆಲವರು, ಅವ್ರ ಬೆಳೆ ನಷ್ಟ ಆಗಿದೆ, ನಾಶ ಆಗಿದೆ. ಇದು ಕೇವಲ ಹಾವೇರಿಯಲ್ಲ, ಇಡೀ ರಾಜ್ಯದಲ್ಲಿ ಕೂಡ ಈ ರೀತಿ ಆಗಿದೆ. ಸರ್ಕಾರದ ಗಮನಕ್ಕೆ ತರ್ತೀವಿ, ಹಾವೇರಿಯಲ್ಲಿ ಏನಾಗಿದೆ, ಧಾರವಾಡದಲ್ಲಿ ಏನಾಗಿದೆ, ಬೆಳಗಾವಿಯಲ್ಲಿ ಏನಾಗಿದೆ, ಅದ್ರ ಬಗ್ಗೆ ಸರ್ಕಾರ ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಈಗ ಕುಡಿಲಿಕ್ಕೆ ಮಾತ್ರ ಬಿಡ್ತಾ ಇದಾರೆ ಭದ್ರಾವತಿಯಿಂದಾರೆ, ಸೊ ಇನ್ನು ಬಹಳಷ್ಟು ಬರಬೇಕದು, ಬಂದಾಗ ಸ್ವಲ್ಪ ಪರಿಹಾರ ಆಗ್ತದೆ. ಸದ್ಯಕ್ಕೆ ಇದನ್ನೇನೋ ಬಿಡ್ತಾ ಇದಾರೆ ಅಷ್ಟೇ, 500 ಕ್ಯೂಸೆಕ್. ಇನ್ನು 2 ತಿಂಗಳವರೆಗೆ ಕುಡಿಯುವ ನೀರಿಗೆ ಸಾಕಾಗುವಷ್ಟು ನೀರು ಇದೆ ರೀ. ಆಗಸ್ಟ್ ವರೆಗೆ ಅಲ್ಲಿವರೆಗೆ ಹೊಸ ನೀರು ಬರಲೇಬೇಕು, ಅದಿಲ್ಲದ್ರೆ ಪರ್ಯಾಯವಾಗಿ ಸರ್ಕಾರ ಚಿಂತನೆ ಮಾಡಬೇಕು.
0: ಸೂಪರ್ ಎಲ್ನಿನೋ ಪ್ರಭಾವದಿಂದಾಗಿ ಹಾವೇರಿ ಜಿಲ್ಲೆಯಲ್ಲಿ ಮಳೆ ಕೊರತೆ ಉಂಟಾಗಿದ್ದು ಮೋಡ ಬಿತ್ತನೆ ಮಾಡಲು ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಜುಲೈ 7ರಿಂದ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ರಾಣೆಬೆನ್ನೂರು ಶಾಸಕ ಪ್ರಕಾಶ ಕೋಳಿವಾಡ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯತ್ನಲ್ಲಿ ನಡೆದ ಪ್ರಕೃತಿ ವಿಕೋಪ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಅವಕಾಶ ಸಿಗುವುದು ತಡವಾಗಲಿದೆ. ಹಾವೇರಿಯಲ್ಲಿ ಮೊದಲಿಗೆ ಜಿಲ್ಲೆಯ ಎಲ್ಲಾ ಶಾಸಕರ ಸಹಯೋಗದಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
2: ಸೂಪರ್ ಎಲ್ನಿನೋ ಏನು 2026ರಲ್ಲಿ ಬರಗಾಲದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹೋದ ತಿಂಗಳು ನಾನು ಮೋಡ ಬಿತ್ತನೆ ಪರ್ಮಿಷನ್ಗೆ ಡಿಜಿಸಿಐಯಿಂದ ಅದಕ್ಕೆ ಪರ್ಮಿಷನ್ ಬೇಕು, ಅದಕ್ಕೆ ಅಪ್ಲೈ ಮಾಡಿ ಸರ್ಕಾರದಿಂದ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೆ. ಅವರು ಅದಕ್ಕೆ ಸಕಾರಾತ್ಮಕ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆಲ್ಲ ಟೆಂಡರ್ ಗಿಂಡರ್ ಪ್ರೊಸೆಸ್ ಲೇಟ್ ಆಗುತ್ತೆ. ನಮ್ಮ ಹಾವೇರಿ ಜಿಲ್ಲೆಗೆ ನಾವು ಮಂಗಳವಾರದಿಂದಾನೇ ನಾವು ಮೋಡ ಬಿತ್ತನೆಯನ್ನ ಶುರು ಮಾಡ್ತೀವಿ. ಮೆಟ್ರಾಲಜಿಸ್ಟ್ ನೆಲ್ಲ ತಿಳ್ಕೊಂಡು ಒಂದು 2-3 ದಿವಸದವರೆಗೆ ನಾವು ಮೋಡ ಬಿತ್ತನೆಯನ್ನ ಹಾವೇರಿ ಜಿಲ್ಲೆಗೆ ಎಲ್ಲ 6 ಶಾಸಕರು ಸೇರಿ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ನಮಗೆ ಹೇಳಬೇಕು.
0: ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಎಸ್ಐಆರ್ ಪ್ರಕ್ರಿಯೆ ನಿಯಮ ಪ್ರಕಾರ ನಡೆಯುತ್ತಿಲ್ಲ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತೊಂದು ಸಮಾನಾಂತರ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿರುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತುರ್ತು ಮಧ್ಯಪ್ರವೇಶ ಮಾಡುವಂತೆ ಆಗ್ರಹಿಸಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುವ ಬದಲು ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್ ನಡೆಸಿದರೆ ಅರ್ಹರಲ್ಲದ ವ್ಯಕ್ತಿಗಳು, ಅಕ್ರಮ ವಲಸಿಗರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವ ಅಪಾಯವಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆಡೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಭೂಮಿ, ವಸತಿ, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಉದ್ಯೋಗ ಮೀಸಲಾತಿ ಸೇರಿದಂತೆ ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಜನಾಗ್ರಹ ಸಮಾವೇಶಕ್ಕೆ ಭೇಟಿ ನೀಡಿ ಮನವಿ ಸ್ವೀಕರಿಸಿದ ಅವರು, ಸಾಧ್ಯವಾದರೆ ಸಭೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಆಹ್ವಾನಿಸುವುದಾಗಿ ತಿಳಿಸಿದ್ದಾರೆ. ಪರಿಶಿಷ್ಟರ ಹಕ್ಕೊತ್ತಾಯವನ್ನು ಗಂಭೀರವಾಗಿ ಪರಿಗಣಿಸಿ ಕಂದಾಯ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನ

0: ನಡೆಸುವುದಾಗಿ ಹೇಳಿದ್ದಾರೆ. ರಾಜ್ಯಕ್ಕೆ 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 2025-26 ಸಾಲಿನಲ್ಲಿ ಬಾಕಿ ಇರುವ 2,186 ಕೋಟಿ ರೂಪಾಯಿಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಒತ್ತಾಯಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಟೀಯ ಸಮಾವೇಶದಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಜನರಿಗೆ ನೀರು ಪೂರೈಕೆ ರಾಜ್ಯದ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿಗಳಿಗೆ ಸಕಾಲದಲ್ಲಿ ಹಣ ಬಿಡುಗಡೆ ಮಾಡದಿದ್ದರೆ ಕುಡಿಯುವ ನೀರು ಪೂರೈಕೆಗೂ ತೊಡಕಾಗಲಿದ್ದು, ಕೂಡಲೇ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಬಾಕಿ ಇರುವ 2,186 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ July 1 ಆರಂಭಗೊಂಡಿರುವ ಗೃಹಜ್ಯೋತಿ ಯೋಜನೆಯ ಮಾಹಿತಿ ಸಂಗ್ರಹಕ್ಕೆ ಸಂಬಂಧಿಸಿದಂತೆ ಫಲಾನುಭವಿಯ ಪ್ರವರ್ಗ ಕುರಿತು ಕೇಳಿರುವ ಮಾಹಿತಿ ಕಡ್ಡಾಯವಲ್ಲ ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಜಾತಿ ಪ್ರಮಾಣಕ್ಕೆ ಸಂಬಂಧಿಸಿದ ಮಾಹಿತಿ ಕೇವಲ ಐಚ್ಛಿಕವಾಗಿದೆ ಎಂದು ಬೆಸ್ಕಾಂ ತಿಳಿಸಿದೆ. ಫಲಾನುಭವಿಗಳಿಗೆ ಜಾತಿ ಮಾಹಿತಿ ನೀಡಲು ಇಷ್ಟವಿಲ್ಲದಿದ್ದರೆ ಮೊಬೈಲ್ ಅಪ್ಲಿಕೇಶನ್ನಲ್ಲಿರುವ ಮಾಹಿತಿ ನೀಡಲು ನಿರಾಕರಣೆ ಎಂಬ ಆಯ್ಕೆಯನ್ನು ನಮೂದಿಸಲು ಸಿಬ್ಬಂದಿಗೆ ಸೂಚನೆ ನೀಡಲಾಗಿದೆ. ರಾಜ್ಯವನ್ನು ದೇಶದ ಪ್ರಮುಖ ಪ್ರವಾಸೋದ್ಯಮ ತಾಣವನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಕರಾವಳಿ ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2026 ರೂಪಿಸಲಾಗುತ್ತಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಬೀಚ್ ಪ್ರವಾಸೋದ್ಯಮ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಬ್ಲೂ ಫ್ಲಾಗ್ ಬೀಚ್ಗಳ ಅಭಿವೃದ್ಧಿ, ಸ್ವಚ್ಛತೆ, ಜಲಕ್ರೀಡೆಗಳು, ಸಾಹಸ ಚಟುವಟಿಕೆಗಳನ್ನು ನೂತನ ನೀತಿಯಲ್ಲಿ ಸೇರಿಸಲಾಗುವುದು ಎಂದು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಅವರನ್ನು ಬೆಂಗಳೂರಿನಲ್ಲಿಂದು ಗ್ಲೋಬಲ್ ಚೆಸ್ ಲೀಗ್ ನಿಯೋಗ ಭೇಟಿ ಮಾಡಿ ಚರ್ಚೆ ನಡೆಸಿದೆ. ಗ್ಲೋಬಲ್ ಚೆಸ್ ಲೀಗ್ನ 4ನೇ ಆವೃತ್ತಿಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲು ಉತ್ಸುಕತೆ ವ್ಯಕ್ತಪಡಿಸಿದ ನಿಯೋಗವು ಈ ಸಂಬಂಧ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಕಾರವನ್ನು ಕೋರಿದೆ. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಶ್ವಮಟ್ಟದ ಕ್ರೀಡಾಕೂಟಗಳಿಗೆ ಬೆಂಗಳೂರು ಆತಿಥ್ಯ ವಹಿಸುವ ಮೂಲಕ ರಾಜ್ಯದ ಕ್ರೀಡಾ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ. ಇಂತಹ ಪ್ರತಿಷ್ಠಿತ ಕಾರ್ಯಕ್ರಮಗಳಿಗೆ ಸರ್ಕಾರ ಅಗತ್ಯ ಸಹಕಾರ ನೀಡಲು ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಅಣೆಕಟ್ಟು ನೀರನ್ನು ನಂಬಿಕೊಂಡು ರೈತರು ಬೆಳೆಗಳನ್ನು ಬೆಳೆಯಬೇಡಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಡಿದ ಮನವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹೇಳಿಕೆಯು ರೈತ ಸಮುದಾಯವನ್ನು ನಿರಾಶೆಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಇಡೀ ದೇಶವೇ ಬರಗಾಲ ಪರಿಸ್ಥಿತಿ ಎದುರಿಸುತ್ತಿದ್ದು ಇಂತಹ ಸಂದರ್ಭದಲ್ಲಿ ಸರ್ಕಾರ ರೈತರಲ್ಲಿ ಆತ್ಮವಿಶ್ವಾಸ ತುಂಬಬೇಕು ಎಂದು ಹೇಳಿದ್ದಾರೆ. ಸರ್ಕಾರ ಬರ ಪರಿಸ್ಥಿತಿ ಎದುರಿಸಲು ಜಿಲ್ಲಾಧಿಕಾರಿಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ ಎಂದು ದೂರಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಕೊರತೆಯಾದಲ್ಲಿ ಪರ್ಯಾಯ ಮಾರ್ಗಗಳನ್ನು ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಖುಷ್ಬು ಗೋಯಲ್ ಚೌಧರಿ ಹೇಳಿದ್ದಾರೆ. ವಿಜಯಪುರದಲ್ಲಿ ಆಯೋಜಿಸಿದ್ದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಮರ್ಪಕವಾಗಿ ಆಗದೇ ಇದ್ದರೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರಿದಿದೆ. ವಿಜಯಪುರ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇಲ್ಲಿಯವರೆಗೆ 468,681 ಗಣತಿ ನಮೂನೆ ಮತದಾರರಿಗೆ ವಿತರಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾ ಔದ್ರಾಮ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಂದಿನ 2 ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಸಚಿವ ಜಾರಕಿಹೊಳಿ ಸ್ಪಷ್ಟನೆ. ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ನಿರ್ಧಾರ. ರಾಜ್ಯದ ಪ್ರತ್ಯೇಕ ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿ ಆಕ್ಷೇಪ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ. ಜನಾಗ್ರಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. 15ನೇ ಹಣಕಾಸು ಆಯೋಗದ 2,186 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆಗೆ

0: ಕ್ಷೇತ್ರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯ ಹಾಗೂ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ವೇಳೆ ಫಲಾನುಭವಿಯ ಪ್ರವರ್ಗ ಮಾಹಿತಿ ಕಡ್ಡಾಯವಲ್ಲ ಬೆಸ್ಕಾಂ ಸ್ಪಷ್ಟನೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35
1: ಆಕಾಶವಾಣಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ
2: ನಮಸ್ಕಾರ ರೈತ ಬಾಂಧವರೇ ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ
1: ಇಂದಿನ ಕಾರ್ಯಕ್ರಮದಲ್ಲಿ ಬೆಳೆ ವಿಮೆ ಯೋಜನೆ ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕ

0: ಅಳವಡಿಸಿಕೊಳ್ಳಲು ಶೇಕಡ 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ಕಾರ್ಯಕ್ರಮದಲ್ಲಿ ಬೆಳೆ ವಿಮೆ ಯೋಜನೆ, ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ಬಿ. ಬೆಳೆ ವಿಮೆ ವಿಭಾಗ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ.
2: ನಮಸ್ಕಾರ ಎಲ್ಲ ಆತ್ಮೀಯ ಕೇಳುಗರಿಗೂ, ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೆ, ಇವತ್ತು ನಾವು ಕೃಷಿ ಇಲಾಖೆಯ ಎರಡನೇ ಪ್ರಾಯೋಜಿತ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರದ ಎರಡನೇ ಕಾರ್ಯಕ್ರಮ ಆಗಿದೆ ಇವತ್ತು. ರಾಜ್ಯ ಸರ್ಕಾರದ ಜಂಟಿ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ ಬಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶೋಭಾ ಮೇಡಮ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಸರ್.
2: ತಮಗೆಲ್ಲ ತಿಳಿದಿರೋ ಹಾಗೆ ಇವತ್ತಿನ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ವಿಭಾಗ, ಬೆಳೆ ವಿಮೆ ಯೋಜನೆ, ಇದು ನಮ್ಮ ಕಾರ್ಯಕ್ರಮದ ವಿಷಯ ಆಗಿರುತ್ತೆ. ಈ ಬೆಳೆ ವಿಮೆಗೆ ಸಂಬಂಧಪಟ್ಟಾಗೆ ಯಾವುದೇ ಪ್ರಶ್ನೆಗಳನ್ನು ತಾವು ಕೇಳ್ಬೋದಾಗಿದೆ. ತಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ನೆನಪು ಮಾಡಿಕೊಡ್ತೇವೆ, ನೋಟ್ ಮಾಡ್ಕೊಳ್ಳಿ. ಫೋನ್ ಸಂಖ್ಯೆ ಇರುತ್ತೇವೆ 2237048 2237048. ಇನ್ನೊಂದು ಫೋನ್ ಸಂಖ್ಯೆ 2237049 2237049. ಎಸ್ಟಿಡಿ ಕೋಡ್ ಸಂಖ್ಯೆ 080. ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ಅಧಿಕಾರಿಗಳಾದ ಹಿರಿಯ ಅಧಿಕಾರಿಯಾದ ಶ್ರೀಮತಿ ಶೋಭಾ ಎಚ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ತಾವು ಬೆಳೆ ವಿಮೆಗೆ ಸಂಬಂಧಪಟ್ಟಾಗೆ ಯಾವುದೇ ಪ್ರಶ್ನೆಯನ್ನು ಕೇಳ್ಬೋದು. ಮೊದಲನೇದಾಗಿ ನಾನೇ ಒಂದು ಪ್ರಶ್ನೆಯನ್ನು ಮೇಡಮ್ ಅವರೇ ತಮಗೆ ಕೇಳ್ತೇನೆ. ಬೆಳೆ ವಿಮೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಯಾಕಂದರೆ ಈಗ ಬೆಳೆ ವಿಮೆ ಯಾಕೆ ಮಾಡಬೇಕು, ಬೆಳೆ ವಿಮೆ ಅಂದರೆ ಏನು, ಇದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ.
3: ಸರಿ ಸರ್. ಈಗ ಒಂದು ಬೆಳೆ ವಿಮೆ ಅಂತಂದರೆ ಬೇರೆ ಯಾವುದೋ ಒಂದು ವಿಮೆ ಕಟ್ಟದಂಗೆ ಇದೆ. ಇದನ್ನು ಅಷ್ಟೇ, ಒಂದು ಬೆಳೆ ನಷ್ಟ ಆದರೆ ಅವರಿಗೆ ರೈತರಿಗೆ ಆರ್ಥಿಕ ಒಂದು ಬೆಂಬಲ ಒದಗಿಸ್ಬೇಕು ಮತ್ತು ವಿಮಾ ರಕ್ಷಣೆ ಒದಗಿಸ್ಬೇಕು ಅಂತೇಳಿ ಕೃಷಿ ಆದಾಯ ಸ್ಥಿರತೆ ಮಾಡಲಿಕ್ಕೋಸ್ಕರ ರೈತರಿಗೆ ಈ ಒಂದು ಬೆಳೆ ವಿಮೆಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದವರು ಜಾರಿಗೊಳಿಸಿದ್ದಾರೆ ಸರ್. ಇದನ್ನು ನಾವು 2016-17 ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೊಳಿಸಿದ್ದೀವಿ ಮತ್ತು ಇಲ್ಲಿವರೆಗೂ ಇವಾಗ್ಲೂ ಸಹ ರೈತರಿಗೆ ಇದು ಒಂದು ಸೌಲಭ್ಯ ಪಡ್ಕೊಳ್ಳೋಕೆ ಅವಕಾಶ ಮಾಡಿದ್ದೀವಿ.
2: ಅಂದರೆ ಈಗ ಬೆಳೆ ವಿಮೆ ಅಂದ ತಕ್ಷಣ ಈಗ ಬೆಳೆ ಮುಂದೆ ಇವ್ರು ಹಾಕಿದಂಥ ಬೆಳೆ ಕೈಗೆ ಸಿಗದೆ ಇದ್ದಂಗೆ ಆದಾಗ ಅಥವಾ ಇವ್ರು ನಿರೀಕ್ಷೆ ಪ್ರಮಾಣದ ಮಳೆ ಬರೆದಿದ್ದಾಗ ಅಂತ ಸಂದರ್ಭದಲ್ಲಿ ಈ ಬೆಳೆ ವಿಮೆ ಯೋಜನೆಗಳು ರೈತರಿಗೆ ಸ್ವಲ್ಪ ಧೈರ್ಯ ತುಂಬುತ್ತವೆ, ಆಧಾರ ಕೊಡ್ತವೆ ಅಂತ.
3: ಸರಿ ಸರ್, ಹೌದು ಸರ್.
2: ಈಗ ಒಂದು ಕರೆ ಇದೆ ಬೆಳೆ ವಿಮೆ ಯೋಜನೆ ಕುರಿತು, ಯಾರೋ ಕರೆ ಮಾಡ್ತಾ ಇದ್ದಾರೆ. ಹಲೋ ಸರ್,
4: ನಮಸ್ಕಾರ.
2: ನಮಸ್ಕಾರ, ಹೆಸರೇಳಿ, ಎಲ್ಲಿಂದ?
4: ನಾನು ಸೀರಾಪಟ್ಟಣ ತಾಲೂಕು ಅರಕೆರೆ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ.
2: ಹೆಸರು?
4: ನಮ್ದು ಕಾವೇರಿ ಕಣಿವೆ ಭಾಗ ಬರುತ್ತೆ ಸರ್. ನಾವು ಭತ್ತ ಇನ್ನೂ ಬಿತ್ತನೆ ಮಾಡಿಲ್ಲ, ಏನು ಮಾಡಿಲ್ಲ. ನಮ್ಮಲ್ಲಿ ಸರ್ಕಾರ ಆದೇಶ ಹೊರಡಿಸದೆ ಯಾವ್ದೇ ಬಿತ್ತನೆ ಮಾಡಬೇಡಿ ಅಂತ. ನಾವು ಬೆಳೆ ಮಾಡಿಸ್ಬಹುದಾ?
2: ನಿಮ್ಮ ಹೆಸರು ಹೇಳಿಲ್ಲ. ಹಲೋ.
4: ಹಲೋ,
2: ನಾ ಕೇಳಿ
4: ಸರ್. ನಾವು ಕಾವೇರಿ ಕಣಿವೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆಯಿಂದ ನಾವು ಭತ್ತ ಬಿತ್ತನೆ ಮಾಡಿಲ್ಲ, ಭತ್ತ ಬಿತ್ತನೆ ಯಾವುದೇ ಬೆಳೆ ಬೆಳಿಬೇಡಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದ ವತಿಯಿಂದ. ಈಗ ನಾವು ಬೆಳೆ ವಿಮೆ ಮಾಡಬಹುದಾ ಅಂತ
2: ಹೇಳ್ತಾರೆ
3: ಸರ್. ಇದು ಬಿತ್ತನೆ ಮಾಡಿಲ್ಲ ಅಂತ ಅಲ್ಲಿ ಆದೇಶ ಆಗಿದ್ರೆ ಭತ್ತಕ್ಕೆ ಇನ್ಶೂರೆನ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾವ್ದಾದ್ರು ಬೆಳೆ ಬಿತ್ತನೆ ಮಾಡಿದ್ರೆ ಆ ಬೆಳೆಗೆ ಬೆಳೆ ವಿಮೆಯನ್ನ ಕಟ್ಟಬಹುದು.
2: ಇದು ಕೇವಲ ಭತ್ತ ಅಲ್ಲ, ಇನ್ನೂ ಒಂದು 30 ಹೆಚ್ಚು ಬೆಳೆಗಳಿಗೆ ಕರೆ ಕಟ್ಟಾಗಿದೆ
3: ಅಲ್ಲಿ. ಅವರು ಹೇಳಿದ್ದು ಕಾವೇರಿ ಕಣಿವೆಯಲ್ಲಿ ಅಲ್ಲಿ ಆದೇಶ ಮಾಡಿದರೆ ಭತ್ತ ಬೆಳಿಲೇಬಾರದು ಅಂತ ಮಾಡಿದರೆ ಅವರು ಕೇಳಿದ್ದು ಅದಕ್ಕೆ ವಿಮೆ ಕಟ್ಟಬಹುದಾ ಅಂತ. ಭತ್ತದ ಬೆಳೆ ಆದೇಶ ಆಗಿದ್ರೆ ಅಲ್ಲಿ ಅವ್ರಿಗೆ ಬೆಳೆಯಕ್ಕೆ ಆಗೋದಲ್ಲ ಅಂದ್ರೆ ಇನ್ಶೂರೆನ್ಸ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆ ಒಂದು ಪ್ರದೇಶದಲ್ಲಿ ಬೇರೆ ಯಾವ್ದಾದ್ರು ಬೆಳೆ ಅವರು ಬಿತ್ತನೆ ಮಾಡಿ ಕಡಿಮೆ ನೀರು ತಗೊಳ್ತಕ್ಕಂಥ ಬೆಳೆ

0: ಮಳೆ ಆಶ್ರಿತ ಬೆಳೆಯನ್ನ ಮಾಡ್ಕೊಂಡಿದ್ರೆ
1: ಆ ಬೆಳೆಗೆ ಬೆಳೆಗಳಿಗೆ
0: ಮಾಡ್ಕೋಬಹುದು ಸರ್.
1: ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ.
2: ಹಲೋ ನಮಸ್ಕಾರ ಸರ್.
1: ನಮಸ್ಕಾರ.
2: ಹಲೋ ರೀ ಸರ್, ನಾವು ವಿಜಯಪುರ ಡಿಸ್ಟಿಕ್ ಇಂಡಿ ತಾಲೂಕು ಲಚ್ಚಾಣಿ ವಿಲೇಜ್ ಇಂದ ಭಾಗೀರಥಿ ಮಲ್ಲನಗೌಡ ಪಾಟೀಲ್ ಮಾತಾಡ್ತೀರಿ ಸರ್.
1: ಹೆಸರೇಳಿ ಮೇಡಮ್.
0: ಭಾಗೀರಥಿ.
1: ಭಾಗೀರಥಿ, ಕೇಳಿ ಪ್ರಶ್ನೆ ಕೇಳಿ
2: ಸರ್. ನಾವು ಈಗ ತೊಗರಿ ಬಿತ್ತೀವ್ರಿ ಸರ್, 4 ದಿನ ಆಗೈತ್ರಿ ಸರ್. ಅದಕ್ಕೆ ಬೆಳೆ ವಿಮೆ ಕಟ್ತೀವ್ರಿ ಸರ್. ಮುಂದ ಒಂದ್ ಫೂಟ್ ಅದ ಇದ್ದ ಸರ್, ಹಿಂಗ ನೆಟೆ ಹೋಯ್ತು ಮಾಡ್ತು ಅಂದ್ರೆ ಹಿಂಗ ಒಣಗ್ತು ಅಂದ್ರೆ ಬರ್ಲಿಲ್ಲ ಅಂದ್ರ ಅಂದ್ರ ಈಗ ಪಕ್ಕ ಹಕ್ಕಿನು ಆಗಿಲ್ರಿ, ಆದ್ರೂ ಬಿತ್ತೀವ್ರಿ ಸರ್ ನಾವು.
0: ಇನ್ಶೂರೆನ್ಸ್ ಕಟ್ಟಬಹುದು ಅಮ್ಮ ಭಾಗೀರಥಿ ಅವರೇ. ನೀವು ಬೆಳೆ ಬಿತ್ತನೆ ಮಾಡಿದೀರಾ, ಮತ್ತೆ ಅಲ್ಲಿ ನೀವು ಬೆಳೆ ಸಮೀಕ್ಷೆ ಅಂತ ಮಾಡ್ತಾರೆ, ಬೆಳೆ ನಿಮ್ಮ ಇದ್ರಲ್ಲಿ ಇದೆಯಾ ಅಂತ ಹೇಳಿ ಒಂದು GPS ಮಾಡ್ತಾರೆ ಅಂತ ಹೇಳ್ತಿರಲ್ಲ, ನೀವು ಆತರ ಮಾಡಿಸಿ ಆತರನು ಮಾಡಿಸ್ಬೇಕು. ಯಾಕೆಂದ್ರೆ ನಾವು ಬೆಳೆ ಬಿತ್ತಿದ್ದೀರಾ ಇಲ್ಲ ಅನ್ನೋದನ್ನ ನಾವು ಆ ಒಂದು ಬೆಳೆ ಸಮೀಕ್ಷೆ ಮಾಡಿರೋದಕ್ಕಂತ ಇದನ್ನ ನಾವು ಚೆಕ್ ಮಾಡ್ತೀವಿ. ಬೆಳೆ ವಿಮೆ ಕಟ್ಟಿರೋದು ತೊಗರಿ ಆಗಿದ್ರೆ ಅಲ್ಲಿ ಬೆಳೆ ವಿಮೆ ಬೆಳೆ ಇದೆಯಾ ಇಲ್ಲ ಆ ಸರ್ವೆ ನಂಬರ್ ಅಲ್ಲಿ ಅಂತ. ನೀವು ಬೆಳೆ ವಿಮೆ ಕಟ್ಟಿ ಮತ್ತೆ ಅದನ್ನ GPS ಕೂಡ ಮಾಡಿಸ್ಬೇಕು. ಅಂದ್ರೆ ಬೆಳೆ
2: ಸಮೀಕ್ಷೆ ಕಂಪ್ಲೇಂಟ್ ಕೊಟ್ಟಿದೀವ್ರಿ, ಅದು ಮಳಿ ಬಂದು ಬಾಳ ಹಾಳಾಗಿತ್ರಿ ಸರ್ ಮೇಡಮ್ ಅವ್ರ.
0: ಹೇಳಿ ಹೇಳಿ.
2: ಅದ ಹಾಳಾದ ಕಂಪ್ಲೇಂಟ್ ಕೊಟ್ಟಿದೀವ್ರಿ, ಅವಾಗ ಏನದ 75% ಜೊತೆ ಬರ್ತದೆ ಮೇಡಮ್ ಅವ್ರ. ಮತ್ ಮುಂದೆ ಏನದ ಕಟಾವದಾಗ ಬೇರೆ ಅವ್ರು ಹೊಸ ಬಂದಿತ್ತತ್ರಿ, ಅದ ಕಟಾವ್ ಮಾಡಕರ್ರಿ. ಏನದ 42 ಅಂತ ಬರ್ಕೊಂಡ್ ಹೋಗ್ಯಾರತ್ರಿ ಪರ್ಸೆಂಟೇಜ್ ನುಕ್ಸಾನ. ಮತ್ತ ಅದ್ರ ಪ್ರಕಾರನೇ ಹಾಕ್ಯಾರ ಯಾರಕೊಂಡ್ರಿ. ನಮ್ದು ಪೈಲೆ 29,000 ಬಂದಿತ್ರಿ, ಎರಡನೇ ಸಲ ಏನದ 39,000 ಬಂದು 36,000 ಬಂತ್ರಿ ಮೇಡಮ್.
0: ಒಟ್ಟು ನಿಮಗೆ ಬಂದಿದೆ ಬೆಳೆ ವಿಮೆ ಬಂದಿದೆ.
2: 75% ಬರ್ಲಿಲ್ರಿ ಮೇಡಮ್ ಅವ್ರ.
0: 75% ಬರ್ಲಿಲ್ಲ ಅಂತಂದ್ರೆ ಇದೇ ತರ ಅಂದ್ರೆ ಈಗೇನ್ ಅವ್ರು ಹೇಳ್ತಿರೋದು ಲೋಕಲೈಸ್ ಕೆಲಾಮಿಟಿ ಅಂತ, ಅಂದು ವೈಯಕ್ತಿಕ
1: ನಷ್ಟ
0: ಆಗಿದೆ ಅಂತ. ಅದು ಆತರ ಅವ್ರಿಗೆ ಇಂಟಿಮೇಷನ್ಸ್ ತುಂಬಾ ಜಾಸ್ತಿ ಬಂದಾಗ ಏನಾಗುತ್ತೆ, ಆ ಒಂದು ಪ್ರದೇಶದಲ್ಲಿ ರ್ಯಾಂಡಮ್ ಆಗಿ ಅಂದ್ರೆ ಎಲ್ಲಾ ಕಡೆನ ಮಾಡಲ್ಲ, 10% ಮಾಡಿ ಅದೇ ಆತರ ಜಾಸ್ತಿ ಏನಾದ್ರೂ ಇಂಟಿಮೇಷನ್ಸ್ ಬಂದಾಗ ರ್ಯಾಂಡಮ್ ಆಗಿ ಮಾಡಿ ಅದು ಒಂದು ಆವರೇಜ್ ಲಾಸ್ ಪರ್ಸೆಂಟೇಜ್ ಅಂತ ತಗೊಳ್ತಾರೆ ಸರ್. ಸೊ ಹಾಗಾಗಿ ಅದು ಅದೇ ನೋಡ್ಕೊಂಡು ಹೋಗಿರ್ತಾರೆ, ಮತ್ತೆ ಕ್ರಮೇಣವಾಗಿ ಅವ್ರಿಗೆ ಜಾಸ್ತಿ ರಿಸೀವ್ ಆದಾಗ ಎಲ್ಲಾ ಕಡೆ ಹೋಗಿ ಮಾಡಿ ಒಂದು ಸರಾಸರಿ ಮಾಡಿ ಆಗಿರುತ್ತೆ. ಇದು
1: 42%
0: ಪರ್ಟಿಕ್ಯುಲರ್ ಆಗಿ ಯಾವ ವಿಮಾ ಘಟಕ ನಿಮ್ದು ನಿಮ್ದು ಯಾವ್ದಮ್ಮ ಇದು ಗ್ರಾಮ ಪಂಚಾಯತಿ
2: ಲಕ್ಯಾಣ
1: ಇಂಡಿ ತಾಲೂಕು
0: ಇಂಡಿ ತಾಲೂಕ್ ಲಕ್ಯಾಣ ಇದು ನಾನು ಪರಿಶೀಲನೆ ಮಾಡ್ತೀನಿ. ಇಲ್ಲ ಓರಿಯಂಟಲ್ ಇಲ್ಲ, ನೀವು ಅಲ್ಲೇ ನೀವು ಎಲ್ಲಿ ಕಟ್ಟಿರ್ತೀರ ಅಲ್ಲಿ ಹೋದ್ರೆ ಯಾವ ಕಂಪನಿ ಅಂತ ಗೊತ್ತಾಗುತ್ತೆ. ವಿಜಯಪುರ
2: ಅಂದ್ರೆ ಇಲ್ಲಿ ಕೆನರಾ ಬ್ಯಾಂಕ್ ಅಂದ್ರೆ ತುಂಬಿಕೊಳ್ಳಲ್ರಿ ಮೇಡಮ್, ಗ್ರಾಮ ಒಂದಾಗೆ ತುಂಬತೀವ್ರಿ ನಾವು.
0: ಏ ತುಂಬಿಕೊಳ್ತಾರೆ ಎಲ್ಲ, ನಾವ್ ಅದೇ ಹೇಳಿದ್ದು. ನೀವು ಬೆಳೆ ಸಾಲ ಪಡೆದಿದ್ರೆ ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ
2: ಕೆನರಾ ಬ್ಯಾಂಕ್ ನ ಸಾಲ ಇಲ್ರಿ ಮೇಡಮ್ ಅವ್ರ.
0: ಅಲ್ಲ ಅಲ್ಲಿ ಸಾಲ ಇಲ್ಲ, ಬಟ್ ಎಲ್ಲಿ ಸಾಲ ಇರುತ್ತೆ ಆ ಬ್ಯಾಂಕಿಗೆ ಹೋಗ್ಬೇಕು. ಈಗ ನೀವು ಬೆಳೆ ಸಾಲ ತೊಗರಿಗೆ ಸಾಲ ಪಡ್ಕೊಂಡಿದ್ರೆ ತೊಗರಿ ಬೆಳೆಗೆ ಸಾಲ ಪಡ್ಕೊಂಡಿದ್ರೆ ಎಲ್ಲಿ ನೀವು ಯಾವ ಬ್ಯಾಂಕ್ ಅಲ್ಲಿ ಸಾಲ ಪಡ್ಕೊಂಡಿದ್ರೆ ಆ ಬ್ಯಾಂಕಿಗೆ ಹೋಗಿ ತುಂಬಿದ್ರೆ ಒಳ್ಳೇದಾಗತ್ತೆ. ನೀವೊಂದು ಈಗ SBI ಜನರಲ್ ಇನ್ಶೂರೆನ್ಸ್ ಏನ್ ಹೇಳಿ
1: ಹೇಳಿ ಇನ್ನೊಂದ್ ಸರಿ ಹೇಳಿ.
0: ಲೋನ್ ಇಲ್ಲ ಅಂದ್ರೆ ನೀವು ಸಾಮಾನ್ಯ ಸೇವಾ ಕೇಂದ್ರ ಗ್ರಾಮವನ್ನಲ್ಲಿ ನೀವು ಕಟ್ಕೋಬಹುದು. ಲೋನ್ ಇಲ್ಲ ಅಂತೇಳಿ ಒಂದು ದೃಢೀಕರಣ ಕೊಡ್ಬೇಕಾಗತ್ತೆ, ಅದನ್ನ ಕೊಟ್ಬಿಟ್ಟು ನೀವು ಕಟ್ಕೋಬಹುದು, ಏನು ಸಮಸ್ಯೆ ಇಲ್ಲ.
1: ನಮಸ್ಕಾರ.
0: ನಮಸ್ತೆ ನಮಸ್ತೆ.
1: ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಬೆಳೆ ವಿಮೆ ಯೋಜನೆ ಕುರಿತು ಮಾಹಿತಿ ಹೇಳಿ. ಹೆಸರೇಳಿ ಎಲ್ಲಿಂದ ಕೇಳ್ತಾ ಇದೆ? ಹೆಸರೇಳಿ ಎಲ್ಲಿಂದ?
3: ಹಲೋ ರೀ.

0: ಹಲೋ ಕೇಳ್ತಾ ಇದೆ ಹೇಳಿ.
1: ರೇಡಿಯೋ ಸೆಟ್ ಪ್ರಶ್ನೆ ಕಳಿ
2: ಸರ್, ಕಬ್ಬಿಗೂ ಬೆಳೆ ಮಾಡಬಹುದನ್ರಿ?
0: ಕಬ್ಬಿಗೆ ಇಲ್ಲ, ಕಬ್ಬಿಗೆ ನಾವು ಯಾವ್ದು ಅಧಿಸೂಚನೆ ಮಾಡಿಲ್ಲ. ಮುಂಚೆ ಕಬ್ಬಿಗೆ ಮುಂದೆ ಗೊತ್ತಿಲ್ಲ, ಹಿಂದೆ ಮಾಡ್ತಿದ್ವಿ 2002-03 ಮಾಡ್ತಿದ್ವಿ ಸರ್. ಅದು ಕ್ರಮೇಣವಾಗಿ ರೈತರ ಒಂದು ಒತ್ತಾಯದಿಂದನೇ ಅದು ಕಬ್ಬನ್ನ ಕೈಬಿಡಲಾಗಿದೆ. ಯಾಕೆಂದ್ರೆ
1: ಬೆಳೆ ಇದ್ರೆ ಕೇಳಿ,
2: ಮುಸ್ಕಿನ ಜೋಳ ಐತ್ರಿ.
0: ಮುಸ್ಕಿನ ಜೋಳ ಮಾಡ್ಬೋದು, ಮುಸ್ಕಿನ ಜೋಳ ನೀವು ಮಾಡ್ಬೋದು. ನೀವು ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಮುಸ್ಕಿನ ಜೋಳ ಅಧಿಸೂಚನೆ ಆಗಿದೆಯಾ ಅಂತೇಳಿ ನೀವು ಅಲ್ಲಿ ಏನು ಸಾಮಾನ್ಯ ಅಥವಾ ನಿಮ್ ಬ್ಯಾಂಕು ಸಾಮಾನ್ಯ ಸೇವಾ ಕೇಂದ್ರ ಎಲ್ಲೋದ್ರೂ ಮಾಹಿತಿ ಸಿಗುತ್ತೆ. ಮತ್ತೆ ನಮ್ದು ಒಂದು ಆನ್ಲೈನ್ ಪೋರ್ಟಲ್ ಇದೆ ಸರ್, ಸಂರಕ್ಷಣೆ ಅಂತ ಪೋರ್ಟಲ್ ಇದೆ. ಇವರೇ ನಿಮ್ಮ ಹೆಸರುನು ಸಹ ಹೇಳಲಿಲ್ಲ, ನೀವು ರಾಯಬಾಗದಿಂದ ಮಾಡ್ತಾ ಇದ್ದೀರಾ.
2: ಸಂರಕ್ಷಣೆ
0: ಸಂರಕ್ಷಣೆ ಅಂತ ಏನಿದೆ ಅದೊಂದು ಪೋರ್ಟಲ್ ನಲ್ಲಿ ನೀವು ಓಪನ್ ಮಾಡಿದ್ರೆ ಕ್ರಾಪ್ ಯು ಕ್ಯಾನ್ ಇನ್ಶೂರ್, ನೀವು ಯಾವ ಕ್ರಾಪ್ ಇನ್ಶೂರ್ ಮಾಡಬಹುದು ಅಂತ ಅನ್ನೋದು ನಿಮಗೆ ಅಲ್ಲೇ ಕಾಣುತ್ತೆ. ನೀವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋದ್ರೆ ಮುಸ್ಕಿನ ಜೋಳ ಈಗ ಆಲ್ರೆಡಿ ನಾವು ಅಧಿಸೂಚನೆ ಮಾಡಿದೀವಿ. ನಿಮ್ಮ ಒಂದು ಕ್ಷೇತ್ರದಲ್ಲಿ ಮುಸ್ಕಿನ ಜೋಳ ಬೆಳೀತಾ ಇದ್ರೆ ಯಥೇಚ್ಛವಾಗಿ ವಿಸ್ತೀರ್ಣದಲ್ಲಿ ಅದು ಖಂಡಿತ ಅದು ಅಧಿಸೂಚನೆ ಆಗಿರುತ್ತೆ, ನೀವು ಅಲ್ಲಿ ಹೋಗಿ ಮಾಡಬಹುದು.
1: ಮುಂದಿನ ಕರೆ. ಹಲೋ ಕೃಷಿರಂಗ, ಬೆಳೆ ವಿಮಾಗ ಬೆಳೆ ವಿಮೆ ಯೋಜನೆ ಇದು ನಮ್ಮ ಕಾರ್ಯಕ್ರಮದ ವಿಷಯ ಹೇಳಿ ಸರ್. ಎಲ್ಲಿಂದ?
3: ನಮಸ್ಕಾರ ಸರ್.
1: ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ?
3: ಇಂದು ತಾಲೂಕ ಬರಗೂಡಿನಿಂದ ಶಿವಪುತ್ರ ಶರಣಪ್ಪ ಅಂತ ಹೇಳಿ.
1: ಕೇಳಿ ಶರಣಪ್ಪ ಅವರೇ,
3: ನೋಡ್ರಿ ನಾವು ಹೋಸಲ ಕೇಮಾ ಇನ್ಶೂರೆನ್ಸ್
1: ಮಾಡಿದೀವಿ ಸರ್.
3: ಕೇಮಾ ಇನ್ಶೂರೆನ್ಸ್ ಮಾಡಿದೀವಿ ಸರ್. ಅದು ಒಟ್ಟ ಬರ್ಲಿಲ್ಲ ಸರ್, ನಮ್ದು ಒಟ್ಟ ರಿಜೆಕ್ಟ್ ಮಾಡಿಬಿಟ್ರಿ ಎರಡು, ನಮ್ಮ ಹೆಣ್ಮಕ್ಳ ಹೆಸರ್ಲೇ ನಮ್ಮ ಹೆಸರ್ಲೇ.
0: ಅದೇ ಕ್ಷೇಮ ಅಂದ್ರೆ ಅವರು ತೋಟಗಾರಿಕೆ ಬೆಳೆ ಮಾಡಿರ್ಬೋದು ಅಲ್ವಾ ನೀವು?
3: ಇಲ್ರಿ, ನಮ್ದು ಹತ್ತಿ ಮತ್ತು ಉದ್ದಿತ್ರಿ ಮೇಡಮ್ ಅವ್ರೆ.
0: ಹತ್ತಿ ಮತ್ತು ಉದ್ದು ಕ್ಷೇಮದಲ್ಲಿ ಮಾಡಿಲ್ಲ, ಅದು ತೋಟಗಾರಿಕೆ ಬೆಳೆಯಲ್ಲಿ ಈ ಇನ್ಶೂರೆನ್ಸ್ ಕಂಪನಿಯವರು ಇದ್ರು.
1: ಹಾಗೆ ಆಗಿರುತ್ತೆ, ಅದು ಅಲ್ಲಿ ಸೇರಿಸ್ಬಿಟ್ಟಿರ್ತಾರೆ.
0: ಹೌದು, ಓರಿಯಂಟಲ್ ಇದೆ.
1: ಈ ಸಾರಿ ಕರೆ ಸರಿಯಾಗಿ ಮಾಡಿ ನೀವು, ನಿಮಗೆ ಸಿಗುತ್ತೆ.
3: ಸರಿಯಾಗಿ ಮಾಡಿದ್ರೆ ಸರ್ ಒಟ್ಟು ನಮ್ಮ 3 ಸರ ಆಯ್ತು, ಅವರು ರಿಜೆಕ್ಟ್ ಮಾಡಿದ್ರೆ ಕ್ಷೇಮದವರಿಗೆ ಅವ್ರಿಗೆ ಪರ್ಮಿಷನ್ ಕೊಡ್ಬೇಡ್ರಿ ಸರ್.
1: ಇನ್ಶೂರೆನ್ಸ್ ಹೀಗೆ ಮೇಡಮ್ ಏನ್ ಹೇಳ್ತಾರೆ ಹಾಗೆ ಮಾಡಿ ಮೇಡಮ್ ಹೇಳಿ.
0: ಕ್ಷೇಮ
1: ಈ ಬಾರಿ ಹೇಳಿ,
0: ಇನ್ಶೂರೆನ್ಸ್ ಕಂಪನಿ ಈ ಬಾರಿ ಇಲ್ಲ.
1: ಈ ಬಾರಿ
3: ಇಲ್ರಿ ಮೇಡಮ್ ಅವ್ರ, ಆತೇರಿ ನಾಲ್ಕು ಸಲ ಫೋನ್ ಹಚ್ಚಿ ನಮಗ್ರಿ ಅವ್ರು ಮೇಡಮ್ ಅವ್ರ ಹೈದರಾಬಾದ್ ಅಂದ್ರಿ.
0: ಅಂದ್ರೆ ಸಾಮಾನ್ಯವಾಗಿ ಅವರು ಕ್ಷೇಮದವರು ನಮ್ಮ ಜೊತೆ ಯಾವ್ದು ಇಲ್ಲ ಸರ್, ಟೈ ಅಪ್ ಇಲ್ಲ ಸರ್. ಅವರು ಪ್ರತ್ಯೇಕವಾಗಿ ಮಾಡ್ತಿರ್ಬೋದು, ನೀವು ದಯವಿಟ್ಟು
1: ಬಿಟ್ಟು
0: ನೀವು ಸರ್ಕಾರದಿಂದ ನಾವೇನು ಅಧಿಸೂಚನೆ ಮಾಡಿರ್ತೀವೋ ಆ ಒಂದು ಇದ್ರಲ್ಲಿ ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ನೀವು ಕಟ್ಟಿ
1: ನೋಡಿ. ರೈತರಿಗೆ
0: ಕ್ಷೇಮದವರು ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ, ರೈತರ ಬಳಿ ಹೋಗಿ ಅಂತ ಒಂದು ನನಗೆ
1: ಇದೆ. ಅವರಿಗೆ ಮಾಹಿತಿ ಕಳಿಸ್ತಾ ಇದ್ದಾರೆ, ಮಾಡಿ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ.
0: ಬ್ಯಾಂಕ್ ನೀವು ಲೋನ್ ತಗೊಂಡಿದ್ರೆ ಬ್ಯಾಂಕಿಗೆ ಹೋಗಿ ಅಥವಾ ನಾವು ಸಾಮಾನ್ಯ ಸೇವಾ ಕೇಂದ್ರದ ಹೋಗಿ ಅಲ್ಲಿ ಕಟ್ಟಿದ್ರೆ ಈ ಸಲ ವಿಜಯಪುರಕ್ಕೆ ಎಸ್ ಬಿ ಐ ಜನರಲ್ ಇನ್ಶೂರೆನ್ಸ್ ಅಂತ ನಾವು
1: ಮಾಡಿಸಿರೋದು. ನೀವು
0: ಅಲ್ಲಿ ಹೋಗಿ ಕಟ್ಟಿ, ನೀವು ಸಪರೇಟ್ ಆಗಿ ಅವರೇ ಬಂದು ನೀವು ಹೇಳಿ ಸೊಸೈಟಿ ದಯವಿಟ್ಟು ಸೊಸೈಟಿ ಹೋಗಿ ಕಟ್ಟಿ, ಅವರೇ ಬಂದು ನೀವು ಕಟ್ಟಿ ಕಟ್ಟಿ ಅಂತ ಪ್ರತ್ಯೇಕವಾಗಿ ಇನ್ಶೂರೆನ್ಸ್ ಕಂಪನಿಗೆ ಡೈರೆಕ್ಟ್ ಆಗಿ ಕಟ್ಟಕ್ ಹೋಗ್ಬೇಡಿ.
1: ನೋಡಿ ಈಗ ಇನ್ ಮುಂದೆ ಜಾಗೃತರಾಗ್ರಿ ನೀವು, ನಿಮ್ಮ ಊರಿನ ಸಹಕಾರಿ ಸಂಘ ಇದೆಯಲ್ಲ ಅಲ್ಲಿ ಹೋಗಿ
3: ಹಚ್ಚಿ. ಇಲ್ಲಲ್ಲ ನಮ್ಮ ಹಿಂಡಿ ತಾಲೂಕ್ ಹ್ಯಾಂಗ್ ಮಾಡಿದ್ರಿ ಮೇಡಮ್ ಅವ್ರ? ಈಗ ನಮ್ಮ ಹಿಂಡಿ ತಾಲೂಕ್ ಬರಗೂಡಿ ಲಚ್ಚಾಣ ಇಂತವೆಲ್ಲ ಹಚ್ಚಿ ಬರ್ದಿದ್ರಿ, ಹಚ್ಚಿ ಇಲ್ಲಲ್ಲ ಇನ್ಶೂರೆನ್ಸ್ ಹ್ಯಾಂಗ್ ಮಾಡಿದ್ರಿ?
0: ಹತ್ತಿಗೆ ನಿಮ್ ಇದ್ರಲ್ಲಿ ಇದೆ ಅನ್ಸತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೇಕು. ನೀವು ಜಾಸ್ತಿ ವಿಸ್ತೀರ್ಣದಲ್ಲಿ ಬೆಳೆದಿದ್ರೆ ನಾವು ಹತ್ತಿನ ಇದ್ ಮಾಡಿರ್ತೀವಿ. ಇಂಡಿ ತಾಲೂಕ್, ಇಂಡಿ
3: ತಾಲೂಕ್,
0: ಇಂಡಿ ತಾಲೂಕಲ್ಲಿ ಯಾವ್ದು ಹೋಬಳಿ ಹೇಳಿ ನೀವು?
3: ಹೋಬಳಿ
0: ಬಳುವಳ್ಳಿ, ಬಳುವಳ್ಳಿ, ಬಳುವಳ್ಳಿ, ಬಳುವಳ್ಳಿ.

0: ಬೊಳ್ಳಿ
1: ಬಳ್ಳೊಳ್ಳಿ
0: ಮೇಡಮ್, ಅಲ್ಲಿ
1: ಹತ್ತಿ ನೀರಾವರಿ ಇದೆ,
0: ಹತ್ತಿ ನೀರಾವರಿ ಅಲ್ಲಿ ಆ ಬೆಳೆ ಇದೆ, ನೋಟಿಫಿಕೇಶನ್ ಅಲ್ಲಿ ಇದೆ.
2: ಇಲ್ಲ ತೇಳ್ತಾರಿ ಸರ್, ನಿನ್ನೆ ಇಲ್ಲಿ ಇನ್ಸೂರೆನ್ಸ್ ಕೇಳ್ಕೋಗಿದೆ ನಾವು ಅಲ್ಸಂಗಿ ನಮ್ ಗ್ರಾಮ ಒಂದು ಕೇಂದ್ರ ಇಲ್ಲಿ ಬಂದಿಲ್ಲ ನಮ್ ಏರಿಯಾ ಕತೆ ಹೇಳ್ತಾರ್ರಿ.
1: ಇಲ್ಲ ಇನ್ನೂ ನಿಮ್ಗೆ ಸಮಯನೂ ಇದೆ ಹತ್ತಿಗೆ,
0: ಇನ್ನೂ ಅವ್ರಿಗೆ ಹೇಳ್ಬಿಡಿ,
1: ಇನ್ನೂ ದೂರ ಇದೆ, ಅವ್ರು ಹೋಗಿ ಸಂಪರ್ಕ ಮಾಡ್ಬೋದು. ಹಂಗೇನಾರು ಯಾರು ಹೇಳ್ತಿದಾರೆ ನಮ್ಗೆ, ನಿಮ್ಮ ಏನು
0: ಸಂಪರ್ಕ ಸಂಖ್ಯೆನ ಕೊಡಿ ನಿಮ್ದು.
1: ಅಲ್ಲ ನಿಮ್ಮ ಏನು ಅಲ್ಲಿ ಹತ್ತಿರದ ಕೃಷಿ ಇಲಾಖೆ ಏನಾದ್ರು ಇದ್ರೆ ಅಲ್ಲಿಗೆ ಹೋಗಿ ಸಂಪರ್ಕ ಮಾಡಿ,
0: ಅವ್ರ ಹತ್ರ ಚರ್ಚೆ ಮಾಡಿ.
1: ಈಗಲೇ ನಾನು ಚೆಕ್ ಮಾಡ್ತಾ ಇದ್ದೀನಿ,
0: ಈಗ ಚೆಕ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದಾರೆ ಅವರು.
1: ಹತ್ತಿ ನೀರಾವರಿ ಇದೆ, ಹತ್ತಿ ನೀರಾವರಿ
0: ದಾಖಲೆ ತಂದು ನಿಮ್ಗೆ ಹೇಳ್ತಾ ಇದ್ದಾರೆ.
1: ಇಲ್ಲಿ 31 ಜುಲೈಗೆ ಕೊನೆ ದಿನಾಂಕ ಇದೆ, ನೀವು ಇನ್ನು ಸಮಯ ಇದೆ, ನೀವು ಅಲ್ಲಿ ಹೋಗಿ.
0: 31 ನೋಡಿ
1: ನೀವು ಅಲ್ಲಿ
2: ಮಾಡ್ತೀರಿ
1: ಒಳಗಾಗಿ ಮಾಡಿ
0: ಸಹಕಾರಿ ಸಂಘ ಅಥವಾ ನೀವು ಅಲ್ಲಿ ಏನ್ ನಿಮ್ಗೆ ಸಾಲ ತಗೋತೀರಲ್ಲ ಆ ಬ್ಯಾಂಕ್ ಇಂದ ಮೂಲಕ ಮಾತ್ರ ಮಾಡಿ. ಮತ್ತೆ ಯಾವ್ದು ಹೊರಗಡೆ ಹೈದರಾಬಾದ್ ಅಂದ್ರಲ್ಲ ಅಲ್ಲೆಲ್ಲ ಬೇಡ.
1: ಸೊಸೈಟಿ
2: ನೋಡಿದ್ರಿ,
0: ಧನ್ಯವಾದಗಳು.
1: ನಿಮ್ದು ನಂಬರ್ ಹೇಳಿದ್ರೆ ನಾವು ಅಲ್ಲಿ
0: ನಿಮ್ ನಂಬರ್
1: ಹೇಳಿ ಮಾಡ್ತೀವಿ. ಹೇಳಿ ಹೇಳಿ.
0: 0187
1: ನಿಮಗೆ ಸೌಲಭ್ಯ ಒದಗಿಸ್ಕೊಡ್ತೀವಿ, ನೀವು ಅಲ್ಲಿ ಹೋಗಿ ನಮಗೆ ಇದು ಮಾಡಿ. ನಾಳೆ
0: ಹಲೋ ಹಲೋ ಕೃಷಿರಂಗ, ಬೆಳೆ ವಿಮೆ ಯೋಜನೆ ಇದು ವಿಷಯ ಇರುತ್ತೆ. ನಮಸ್ಕಾರ
3: ಸರ್, ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್.
0: ಕೇಳಿ ಪ್ರಶ್ನೆ. ಕೇಳಿ,
3: ನಮ್ ಪ್ರಶ್ನೆ ಏನಂದ್ರೆ ಸರ್, ಇಲ್ಲಿ ನಮ್ಮ ಕಂಪ್ಲಿ ತಾಲೂಕು ಬರುತ್ತೆ ಸರ್, ಈಗ ಬೆಳೆ ವಿಮೆ ಯೋಜನೆ ಹೇಳಿದ್ರಲ್ಲ,
0: ಹೌದು,
3: ಯಾವ್ಯಾವ ಬೆಳೆಗೆ ನಮಗೆ ಬೆಳೆ ವಿಮೆ ಮಾಡಿಸ್ಬೋದು ಸರ್? ಇಲ್ಲಿ
0: ಒಟ್ಟು 30 ಹೆಚ್ಚು ಬೆಳೆಗಳು ಇದಾವೆ ಮೇಡಮ್.
1: ಕಂಪ್ಲಿ ತಾಲೂಕಲ್ಲಿ ಯಾವ್ಯಾವ್ದು ಬೆಳೆ ನೋಂದಣಿ ಆಗಿದೆ ಅಂತ ಅಂದ್ಬಿಟ್ಟು ನೀವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋದ್ರೆ ಅಲ್ಲೇನೆ ಗೊತ್ತಾಗುತ್ತೆ. ಹಾಗೂ ಸಂರಕ್ಷಣೆ ಒಂದು ತಂತ್ರಾಂಶದಲ್ಲಿ ನೀವು ಹೋಗಿ ಯಾವ ಕ್ರಾಪ್ ಇನ್ಶೂರ್ ಮಾಡ್ಬೋದು ಅಂತ ಒಂದು ಅಲ್ಲೇ ಹೋಮ್ ಪೇಜ್ ಅಲ್ಲೇ ಇದೆ, ನೀವು ಒಳಗಡೆ ಲಾಗಿನ್ ಆಗೋದು ಬೇಡ. ಸೊ ಅಲ್ಲಿ ಹೋದ್ರೆ ಯಾವ್ದು ಬೆಳೆ ವಿಮೆಗೆ ನೋಂದಣಿ ಆಗಬಹುದು ಅಂತ ಹೇಳ್ಬಿಟ್ಟು ಅಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮ್ದು ಜಿಲ್ಲೆ ಮತ್ತೆ ತಾಲೂಕು ಮತ್ತೆ ನಿಮ್ದು ಹೋಬಳಿ ಎಲ್ಲ ಇದು ಮಾಡಿದ್ರೆ ಅಲ್ಲಿ ಯಾವ ಯಾವ ಬೆಳೆ ನೋಟಿಫೈ ಆಗಿದೆ ಅಂತ ಅಂದ್ಬಿಟ್ಟು ಸಿಗುತ್ತೆ. ಈಗ ನಾನು ನೋಡ್ತಾ ಇದ್ದೀನಿ ಕಂಪ್ಲಿ ತಾಲೂಕಲ್ಲಿ ಜೋಳ, ತೊಗರಿ, ಮುಸ್ಕಿನ್ ಜೋಳ, ಸಜ್ಜೆ, ಹತ್ತಿ, ಕೆಂಪು ಮೆಣಸಿನ್ಕಾಯಿ ಇವೆಲ್ಲವನ್ನು ನೀವು
0: ಮಾಡ್ಕೋಬಹುದು ನೋಡಿ, ಹೇಳ್ತಾ ಇದ್ದಾರೆ ದಾಖಲೆ ನೋಡಿ ಅವ್ರು ನಿಮ್ಗೆ ಹೇಳ್ತಾ ಇರೋದು.
3: ಕೊನೆ ತಾರೀಕು ತೋರಿಸ್ತಾರೆ ಮೇಡಮ್?
1: ಕೊನೆ ತಾರೀಕು ತೋರಿಸುತ್ತೆ, ನೀವು ಸಂರಕ್ಷಣೆಯಲ್ಲಿ
0: ಸಮಯ ಇದೆ, ನೀವು ಮಾಡ್ಕೋಬಹುದು,
1: ಸಮಯ ಇದೆ.
0: ಧನ್ಯವಾದಗಳು,
1: ಧನ್ಯವಾದಗಳು.
0: ಹಲೋ ಹಲೋ ಕೃಷಿರಂಗ
4: ಸರ್, ನಮಸ್ಕಾರ.
0: ನಮಸ್ಕಾರ, ಹೆಸರು ಹೇಳಿ ಸರ್. ಎಲ್ಲಿಂದ?
4: ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕಿಂದ ಇಟಗಿಂದ್ರ ಸರ್ ಮಾತಾಡೋದು
0: ಸರ್. ಪ್ರಶ್ನೆ
4: ಪ್ರಶ್ನೆ ಸರ್, ನಾವ ಜೂನ್ ಮೊದಲ ವಾರದಾಗ ಭತ್ತ ಬಿತ್ತನೆ ಮಾಡಿದವ್ರ ಸರ್, ಈಗ ಅದೆಲ್ಲ ಇದ ಮಳಿ ಇಲ್ಬೇಕ ಸರ್, ಎಲ್ಲ ಇದೆ ಹೋಗೈತ್ರದ.
0: ಹೌದೌದು,
4: ಅದಕ್ಕೆ ನಾವ್ ಈಗ ಬೆಳೆ ಮಾಡ್ಬೋದ್ರ?
1: ಅಲ್ಲ, ಹೋಗಿದೆ ಅಂತಂದ್ರೆ ಬತ್ತತಾ ಇದೆಯಾ ಅಥವಾ ಪೂರ್ಣವಾಗಿ ಹೋಗಿದೆಯಾ ಅದು ಗೊತ್ತಾಗ್ಲಿಲ್ಲ. ಅದನ್ನ ನೀವು ಫಸ್ಟ್ ಇದನ್ನ ಮಾಡಿಸಿ, ನಿಮ್ಮ GPS ಅಂತ ಕ್ರಾಪ್ ಸರ್ವೆ ಅಂತ ಏನಿದೆ ಅದನ್ನ ಮಾಡಿಸಿ ಮತ್ತೆ ಏನು ಬೆಳೆ ವಿಮೆಗೆ ನೋಂದಾಯಿಸ್ಕೋಬಹುದು. ಅದೇ ಮಾಡಿಸಿ,
0: ಬೆಳೆ ವಿಮೆ ಮಾಡಿಸಿ, GPS
1: ಮಾಡಿಸ್ಲೇಬೇಕು ಕಡ್ಡಾಯ.
0: GPS ಮಾಡಿದಾಗ ನಿಮ್ದು ಜಮೀನ್ದು ಮತ್ತೆ ಸರ್ವೆ ನಂಬರ್ದೆಲ್ಲ ದಾಖಲೆ ಉಂಟಾಗುತ್ತೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು, ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಬೆಳೆ ವಿಮೆ ಯೋಜನೆ ಇರುತ್ತೆ.
5: ನಮಸ್ತೆ ಮೇಡಮ್.

0: ಸರ್ ತಿಮ್ಮಪ್ಪ ಗೌಡ ಸರ್, ನಮಸ್ಕಾರ ಸರ್.
1: ನಮಸ್ಕಾರ, ಕೇಳಿ ಪ್ರಶ್ನೆ. ಹಾವೇರಿಯಿಂದ.
0: ಮುದುಕಪ್ಪ ಬೆಟ್ಟದ ಸರ್. ಹಾವೇರಿ
2: ಅವರು.
1: ಪ್ರಶ್ನೆ ಕೇಳಿ
0: ಸರ್. ಈಗ ಬೆಳೆ ವಿಮೆ ಮಾಡಿಸ್ತೇವೆ ಸರ್ ನಾವೀಗ. ಬೆಳೆ ವಿಮೆ ಕೆಲವೊಂದು ನಾವು ಈಗ ಹೊಲದಲ್ಲಿ ಗೊಂಜಾಳ ಹಾಕಿರ್ತೇವೆ ಸರ್, ಆಮೇಲೆ ಸೋಯಾಬೀನ್ ಹಾಕಿರ್ತೇವೆ, ಆಮೇಲೆ ಹತ್ತಿ ಹಾಕಿರ್ತೇವೆ ಸರ್. ಮೂರು ಬೆಳೆಗೆ ಮಾಡಿಸಿರ್ತೇವೆ ಬೆಳೆ ವಿಮೆ ಸರ್. ಅಲ್ಲಿ ಏನಾಗಿತ್ತು ಸರ್, ನೀವು ಬೆಳೆ ವಿಮೆ ಕೊಡೋದು ಕ್ಲೇಮ್ ಮಾಡೋದು ಒಂದು ಈಗ ಹತ್ತಿ ಉದಾಹರಣೆ ಹತ್ತಿ ಕೊಟ್ಟು ಅಷ್ಟು ಕೊಟ್ಬಿಡ್ತೀರಿ ನಂಗೆ. ಅದನ್ನೊಂದು ಸೋಯಾಬೀನ್ ಸ್ವಲ್ಪ ಇಳುವರಿ ಬಹಳ ಕಡಿಮೆ ಇರುತ್ತೆ. ಒಮ್ಮೊಮ್ಮೆ ಗೊಂಜಾಳ ಅಂಕರ ಯಾವ್ದಾದ್ರು ರೋಗ ಬಂದ ಒಟ್ಟ ಬಂದ ಅದು ಇಳುವರಿ ಬಂದಿರಲ್ಲ ಸರ್.
1: ಯಾವಾಗ ಮಾಡಿರ್ತೀರಿ ಅದನ್ನ?
2: ಹೋದ ವರ್ಷನ?
0: ಹಲೋ,
2: ಹೋದ ವರ್ಷ
0: ಮಾಡಿರ್ತೀರಾ?
2: ಹಾ, ಅದೇ ಅಂದ್ರೆ ಇದು ನಾನು ಅವಾಗ್ಲೇ ಹೇಳಿದೆ, ಇಳುವರಿ ಆಧಾರಿತ ಅಂತ. ಇದು ಒಂದು ವಿಮಾ ಘಟಕ ಒಂದು ಯೂನಿಟ್ ಅಂತ ತಗೋತೀವಿ. ಹತ್ತಿ ಬಂದ್ರೆ ಯಾವ ಹೋಬಳಿ ಇರುತ್ತೋ ಆ ಹೋಬಳಿನಲ್ಲಿ ಏನ್ ಬೆಳೆ ಕಟಾವು ಪ್ರಯೋಗ ಆಗುತ್ತೆ ಅದ್ರದ್ದು ಇಳುವರಿ ಮೇಲೆ ಮಾಡ್ತೀವಿ. ಸೋಯಾಬೀನ್ ಮತ್ತೆ ಜೋಳ, ಮೆಕ್ಕೆಜೋಳ ಏನಿದೆ ಗೋವಿನ ಜೋಳ ಅಂತಾರೆ, ಅದನ್ನು ಸಹ ಒಂದು ವಿಮಾ ಘಟಕದಲ್ಲಿ ಎಲ್ಲೆಲ್ಲಿ ಏನು ಬೆಳೆ ಕಟಾವು ಪ್ರಯೋಗ ಮಾಡ್ತೀವಿ ಆ ಒಂದು ಇಳುವರಿ ಹಿಂದಿನ ಏಳು ವರ್ಷದ ಸರಾಸರಿ ಇಳುವರಿ ಮತ್ತೆ ಇಂಡೆಮ್ಯುನಿಟಿ ಥ್ರೆಶೋಲ್ಡ್ ಯೀಲ್ಡ್ ಅಂತ ಹೇಳ್ತೀವಿ, ಅದಕ್ಕೆ ಅದಕ್ಕಿಂತ ಕಮ್ಮಿ ಬಂದ್ರೆ ಇವ್ರಿಗೆ ಎಲ್ಲರಿಗೂ ಅಷ್ಟೇ. ಅದು
1: ಈಗ ಮೇಡಮ್ ಅವರಿಗೆ ಅವರು ಬೆಳೆ ವಿಮೆ ಮಾಡಿರ್ತಿರಲ್ಲ, ಮಾಡಿರ್ತಾರಲ್ಲ, ಇದು ಬೆಳೆ ಪ್ರತಿಯೊಂದು ಬೆಳೆ ಬೆಳೆಗೆ ಬೇರೆ ಬೇರೆ ಇರುತ್ತಲ್ಲ,
2: ಬೇರೆ ಬೇರೆ ಇರುತ್ತೆ.
1: ಮತ್ತೆ ಇನ್ಶೂರೆನ್ಸ್ ಮತ್ತೆ ಸಿಗುತ್ತಲ್ಲ ಹೆಚ್ಚು ಇದಾದ್ರೆ
2: ಅಂದ್ರೆ ಬೆಳೆವಾರು ಇಳುವರಿ ಬೇರೆ ಬೇರೆ ಇರುತ್ತೆ, ವಿಮಾ ಘಟಕವಾರು ಬೇರೆ ಬೇರೆ ಇರುತ್ತೆ. ಅದಕ್ಕೆ ಥ್ರೆಶೋಲ್ಡ್
1: ಅಲ್ಲ, ಬೆಳೆಗೆ ಎಷ್ಟು ನಷ್ಟ ಆಗಿದೆಯೋ ಅದು ಏನು ನಿರ್ಧಾರ ಮಾಡಿರ್ತಾರಲ್ಲ ಅಷ್ಟು ಪರಿಹಾರ ಸಿಗಬಹುದು.
2: ಅದು ಆಗಿದ್ರೆ ಸಿಗುತ್ತೆ ಸರ್. ಶಾರ್ಟ್ ಫಾಲ್ ಅಂತ ಏನ್ ಹೇಳ್ತೀವಿ, ಇಳುವರಿ ಕೊರತೆ ಅಂತ ಏನ್ ಹೇಳ್ತೀವಿ, ಆ ಇಳುವರಿ ಕೊರತೆ ನಾನು ಏನ್ ಹೇಳ್ದೆ, ಈ ವರ್ಷದಲ್ಲಿ ಬೆಳೆ ಕಟಾವು ಪ್ರಯೋಗ
1: ಸಿಗ್ಗಾವೆಲ್ಲ ಮಳೆ ಬರ್ತಾ ಇದ್ದಾರೆ.
0: ಇಲ್ಲ ಸರ್, ಮಳೆ ಇಲ್ಲ ಸರ್, ಇದು ಮೋಡ ಇದೆ ಸರ್, ಮಳೆ ಇಲ್ಲ ಸರ್.
1: ಅಂದ್ರೆ ಈಗ ಬೆಳೆ ವಿಮೆ ಯೋಜನೆ ಇದು ಪಾಲ್ಗೊಳ್ಬೇಕು ಅಂತ ಮೇಡಮ್ ಅವ್ರು ಹೇಳ್ತಾ ಇದಾರೆ ಎಲ್ಲ ರೈತರು ಕೂಡ.
0: ಸುಮಾರು ಒಂದು ಏಳರಿಂದ ಎಂಟು ವರ್ಷ ಸರ್ ಈಗ
1: ಬೆಳೆ ವಿಮೆ ಮಾಡ್ತಾ
0: ಇದ್ದಾರೆ. ಹೋಬಳಿ ವಾರ ಕ್ಲೇಮ್ ಮಾಡ ಹೇಳ್ತಿರಲ್ಲ ಅದು ವೈಜ್ಞಾನಿಕ ಮೇಡಮ್. ಈಗ ನಂದು ಸಿಗ್ಗಾವಲ್ಲಿ ನಂದು ಇದೈತಂದ್ರೆ ಹೊಲ ಇದ್ರೆ ನನಗೆ ಲಾಸ್ ಆಗಿದ್ರೆ ಪ್ರತಿಯೊಂದಕ್ಕೂ ಎಷ್ಟು ಅದನ್ನ ಎವರೇಜ್ ತೆಗೆದು ನೀವು ಇಳುವರಿ ಕಡಿಮೆ ಬರುತ್ತಾ ಅಂದ್ರೆ ಅದನ್ನ ನೀವು ಕೊಡ್ಬೇಕ್ರಿ ಮೇಡಮ್, ಕ್ಲೇಮ್ ಮಾಡ್ಬೇಕು ಮೇಡಮ್ ಅದ.
2: ಹೌದು.
0: ಹಾ ಮೇಡಮ್, ಮತ್ ನೀವು ಏನ್ ಮಾಡ್ತೀರಿ, ಹೋಬಳಿ ವಾರು ಒಂದು ಯಾವ್ದು ಉದಾಹರಣೆಗೆ ಮೆಕ್ಕೆಜೋಳ ಅಷ್ಟೇ, ಈ ಬಂಕಾಪುರ ಹೋಬಳಿಗೆ ಮೆಕ್ಕೆಜೋಳ ಅಂತ ಅಷ್ಟೇ ಅನೌನ್ಸ್ ಮಾಡ್ಬಿಡ್ತೀರಿ ಮೇಡಮ್?
2: ಇಲ್ಲ, ಎಲ್ಲದನ್ನು ಮಾಡ್ತೀವಿ.
0: ನಮ್ಮಲ್ಲಿ ಸೋಯಾಬೀನ್ ಲಾಸ್ ಆಗಿರುತ್ತೆ, ಹತ್ತಿನ ಲಾಸ್ ಆಗಿರುತ್ತೆ ಮೇಡಮ್.
2: ಅಲ್ಲ, ಎಲ್ಲದ್ರದ್ದು ಇಳುವರಿ ಆದರೆ ಎಲ್ಲದನ್ನು ನಾವು ಅಸೆಸ್ಮೆಂಟ್ ಮಾಡ್ತೀವಿ, ಯಾವ ಕ್ರಾಪಿಗೆ ಬೆಳೆ ಬರುತ್ತಾ ಆ ಕ್ರಾಪಿಗೆ ವಿಮೆ ಬರುತ್ತೆ, ಎಲ್ಲದನ್ನು ಮಾಡ್ತೀವಿ, ಒಂದು ಬಿಟ್ಟು ಒಂದು ಮಾಡೋದು ಆತರ ಇಲ್ಲ
1: ಮೇಡಮ್.
0: ಅದ್ರಲ್ಲಿ ನಾನು ಹೇಳಲ್ಲ ಮೇಡಮ್, ಆದ್ರೆ ನಂದು ಈಗ ಎಲ್ಲಾ ರೈತರ ಮೇಡಮ್ ಕ್ವಶನ್ ಇದೆ ಮೇಡಮ್, ನಾನು ಪ್ರಾಕ್ಟಿಕಲಿ ಇಲ್ಲಿ ಫೀಲ್ಡ್ ನಾಗ ಪ್ರಾಬ್ಲಮ್ ಆಗ್ತಾ ಇದಾರೆ ಮೇಡಮ್. ಈಗ ಏನಾಗುತ್ತೆ ಅಂದ್ರೆ ನೀವು ಯಾವ ಬೆಳೆ ನಮ್ಗೆ ಈಗ ಬೆಳೆ ಯಾವ್ದು ಬರಲ್ಲ ಅದಕ್ಕೆ ಕ್ಲೇಮ್ ಆಗ್ಬೇಕು ಮೇಡಮ್, ನಂದು ವಿಚಾರ.
2: ಅದೇ ಅವರು ವೈಯಕ್ತಿಕವಾಗಿ ಮಾಡ್ಬೇಕು ಅಂತ
1: ಎಲ್ಲರೂ ಗಣನೆಗೆ ತಗೊಂಡು ಅದು ಮಾಡ್ತಾರಲ್ಲ,
2: ಅದೇ ವೈಯಕ್ತಿಕವಾಗಿ ಅದು ಒಂದು ನಾವು ಇಲ್ಲ. ಇದು ಅಂದ್ರೆ ಇದು ಒಂದು ಏರಿಯಾ ಬೇಸಿಸ್
1: ಸಮುದಾಯ ಒಂದು ಎಲ್ಲ ಜಾಸ್ತಿ ಜನ ತಗೊಂಡು ಅದು ಗಣನೆ ತಗೋತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಹೇಳಿ ಎಲ್ಲಿಂದ?
3: ಹಲೋ ಸರ್, ನಾವು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕ ಹಿರೇರುಗಿ ಗ್ರಾಮದಿಂದ ಮಾತಾಡ್ತೀವ್ರಿ ಸರ್.
1: ಪ್ರಶ್ನೆ ಕೇಳಿದ್ದೆ.
3: ಅದೇ ಹೋಗ್ರಿ, ಮೂರ್ ಎಕರೆ ತೊಗರಿದು ವಿಮಾ ಕಟ್ಟಿದೇವ್ರಿ, ಫುಲ್ ನೀರ್ ನಿಂತು ಹೋಯ್ತ್ರಿ, ಇನ್ಸೂರೆನ್ಸ್ ಕಂಪನಿಗೂ ತಿಳಿಸಿದೇವ್ರಿ, ಬಂದ್ ನೋಡ್ಕೊಂಡು ಫೋಟೋ ತಕೊಂಡು ಹೋಗ್ಯಾರಿ ಸರ್. ಬರೀ 4,135 ರೂಪಾಯಿ ಹಾಕ್ಯಾರಿ ಸರ್ ನಿನ್ನೆ 19 ತಾರೀಕಿರಿ ಸರ್.
1: ಪರಿಹಾರನ
3: 80% ಮಾಡ್ಯಾರಿ, ಇವತ್ತು 80% ಆತದ ಅಂದಾರಿ, ಬರೀ 4,135 ಹಾಕ್ಯಾರಿ ಸರ್.
2: ಅದು ಈಗ ಅದೇ ನಾನು ವೈಯಕ್ತಿಕ ಅಂತ ಏನ್ ಹೇಳ್ತೀರಾ ಸರ್, ಅದು ಲೋಕಲೈಸ್ಡ್ ಇಂಟಿಮೇಷನ್ ಅಂತ, ಎಲ್ಲೆಲ್ಲಿ ಅಂದ್ರೆ ಕೆಲವೇ ಸೀಮಿತವಾದ ಪ್ರದೇಶದಲ್ಲಿ ಮೆಚ್ಚುಗೆ ಮಳೆ ಬಂದು ಅವರು ಇಂಟಿಮೇಷನ್ಸ್ ಕೊಟ್ಟಿರ್ತಾರೆ.
1: ನೀವು ಎಷ್ಟು ನಿರೀಕ್ಷೆ ಮಾಡಿದ್ರಾಗಿತ್ತು?
2: ಅದೇ 80% ಹೇಳ್ತಾರ ಅವರು.
1: ಹಲೋ,
2: ಇದು
1: ನೀವೆಷ್ಟು

0: ಬರ್ಬೋದು ಅನ್ಕೊಂಡು ಅಂದಾಜು ಮಾಡಿದ್ರಾಗಿತ್ತು
1: ಸರ್? ನಾವಂದ್ರೆ ಇಲ್ಲಿ ಕಾಮನ್ ಆಗಿ ಸದ್ ದ್ರಾಕ್ಷಿ ಫುಲ್ ಹಾಕ್ಯಾರಲ್ರಿ ಸರ್, ಹಣ್ಣು ತೋಟಗಾರಿಕೆ ಬೆಳೆಗೆ ಫುಲ್ ಹಾಕ್ಯಾರಿ, ಆದ್ರೆ ಕೃಷಿ ಬೆಳೆಗೆ ಒಟ್ಟಿ ಹಾಕಿಲ್ರಿ ಸರ್.
0: ಅಲ್ಲ ಅಲ್ಲ, ಈಗ ನಿಮ್ಗೆ 4,000 ಅಷ್ಟೇ ಬಂದಿದೆ ಅಂದ್ರಲ್ಲ, ಅದು 80% 100-80% ಸಿಕ್ಕಿದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದಾರಲ್ಲ, ನೀವು ಎಷ್ಟು ಅಂದಾಜು ಮಾಡಿದ್ರಾಗಿತ್ತು ಎಷ್ಟು ಬರಬಹುದು ಅಂತ?
1: ನಾವೊಂದು ಒಂದ್ ಎಕರೆಕ್ ಒಂದ್ 15,000 ಮಾಡಿದೇವ್ರಿ ಸರ್, ಒಂದ್ ಎಕರೆಕ್ 15,000 ಮಾಡಿದೇವ್, 3 ಎಕರೆ ಕೂಡ ಒಂದ್ 44,000 ರೂಪಾಯಿ ಬರ್ಬೋದು ಅಂತ ನಮ್ ನಿರೀಕ್ಷೆ ಐತ್ರಿ ಸರ್.
0: ತುಂಬಾ ಕಡಿಮೆ ಬಂದಿದೆ.
1: ಹೌದು ಸರ್, ತುಂಬಾ ಕಡಿಮೆ ರೀ, ಕಟ್ಟಿ 1,800 ರೂಪಾಯಿ ಕಟ್ಟಿದೇವ್ರಿ, ಗೊಬ್ಬರ ಬೀಜದ ಅದ ಏನೋ ತಗೋರಿ ಏನೋನೆ ಬಂದಿರ, ಬರೀ 4,135 ನಿನ್ನ 19 ಬಂದವ್ರಿ. ಇಲ್ಲಿ ನಮ್ ಬಿಜಾಪುರ ಡಿಸ್ಟ್ರಿಕ್ಟ್ ಎಲ್ಲ ಆಗಡೆ ಲಕ್ಷಣದವರು ಮಾತಾಡದ್ರಲ್ರಿ, ಅವರು ಇದೇ ಸಮಸ್ಯೆನೆ ಮಾತಾಡದ್ರ ಲಕ್ಷಣದವ್ರು
2: ಮಾತಾಡದ್ರು, ಮಹಿಳೆಯವರು ಮಾತಾಡದ್ರಲ್ಲ, ಅದೇ ಅದು ವೈಡ್ಸ್, ನಾನು ಅವಾಗ್ಲೇ ಹೇಳಿದೆ ವೈಡ್ ಸ್ಪ್ರೆಡ್ ಆದಾಗ ಹೆಚ್ಚಿಗೆ ಇಂಟಿಮೇಶನ್ ಬಂದಾಗ ಎಲ್ಲ ಕಡೆ ಹೋಗಿ ಆ ಒಂದು ವಿಮಾ ಘಟಕದಲ್ಲಿ ರ್ಯಾಂಡಮ್ ಆಗಿ ಸರ್ವೆ ಮಾಡಿ ಒಂದು ಆವರೇಜ್ ತಗೊಳ್ತಾರೆ ಸರ್. ಇವ್ರದ್ದು ಇಷ್ಟು ಕಡಿಮೆ ಬಂದಿರೋದು, ನಿಮ್ದು ಇದು ಕೊಡಿ, ನಿಮ್ದು
0: ನಂಬರ್ ಕೊಡಿ, ಮೊಬೈಲ್ ನಂಬರ್, ಮೊಬೈಲ್ ನಂಬರ್ ಕೊಡಿ.
1: 8971 8364777
2: ಮೊಬೈಲ್ ನಂಬರ್ ಆಗಿದ್ರೆ, ಇದೇ ಮೊಬೈಲ್ ನಂಬರ್ ನೀವು ಬೆಳೆ ಮೇಲೆ ನೋಂದಣಿ ಮಾಡಿದ್ರೆ ನಾವು ಇದನ್ನ ಚೆಕ್ ಮಾಡಿ
0: ನಿಮ್ಗೆ ಉತ್ತರ ಹೇಳ್ತಾರೆ ಮೇಡಮ್. ಹಾ, ಕರೆ ಮಾಡಿದ್ಕೆ ಧನ್ಯವಾದಗಳು. ಇನ್ನೊಂದು ಕರೆ ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ, ಹೆಸರೇಳಿ ಎಲ್ಲಿಂದ? ರೇಡಿಯೋ ಸೆಟ್ ದೂರ ಇಡಿ. ಆಕಾಶವಾಣಿ, ನೀವು ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ, ಬೇಗನೆ ಕೇಳಿ ಪ್ರಶ್ನೆನ, ಜಲ್ದಿ ಕೇಳಿ ಪ್ರಶ್ನೆನ, ನಿಮ್ಗೆ ಉತ್ತರ ಆಮೇಲೆ ಹೇಳ್ತೇನೆ. ರೇಡಿಯೋ ಸೆಟ್ ದೂರ ಇಡಿ,
2: ವಾಲ್ಯೂಮ್ ಕಮ್ಮಿ ಮಾಡಬೇಕು.
3: ವಾಲ್ಯೂಮ್
2: ಕಮ್ಮಿ ಮಾಡಿ,
0: ರೇಡಿಯೋ ಸೆಟ್ ದೂರ ಇಡಿ. ಹಲೋ ಕೇಳುಗರೆ, ಇದಾಗಿತ್ತು ಇವತ್ತಿನ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಬೆಳೆ ವಿಮೆ ಯೋಜನೆ ಇವತ್ತಿನ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮವಾಗಿತ್ತು. ಅನೇಕ ರೈತ ಬಾಂಧವರು ಪ್ರಶ್ನೆಯನ್ನು ಕೇಳಿದ್ರು, ಇನ್ನೂ ಅನೇಕ ರೈತರು ಅವರಿಗೆ ಕರೆ ಮಾಡಲಿಕ್ಕೆ ಮತ್ತು ಪ್ರಶ್ನೆ ಕೇಳಲಿಕ್ಕೆ ಅವರಿಗೆ ಸಮಯ ಸಿಕ್ಕಿಲ್ಲ, ಅದಕ್ಕಾಗಿ ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ರಾಜ್ಯ ಸರ್ಕಾರದ ಜಂಟಿ ಕೃಷಿ ನಿರ್ದೇಶಕರು ಅಧಿಕಾರಿಯಾಗಿ ಶ್ರೀಮತಿ ಶೋಭಾ ಎಚ್ ಮೇಡಮ್ ಅವರು ಆಗಮಿಸಿ ನಮ್ಮ ರೈತರಿಗೆ ಈ ಒಂದು ಬೆಳೆ ವಿಮೆ ಯೋಜನೆ ಕುರಿತು ಸೂಕ್ಷ್ಮವಾದ ಮಾಹಿತಿಯನ್ನು ಒದಗಿಸಿದ್ದಾರೆ. ಮೇಡಮ್, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ತುಂಬ ತುಂಬ ಧನ್ಯವಾದಗಳು.
2: ಧನ್ಯವಾದಗಳು ಸರ್.
0: ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಶುಕ್ರವಾರ ಮತ್ತೆ ನೇರ ಪ್ರಸಾರ ಕಾರ್ಯಕ್ರಮ ಹಲೋ ಕೃಷಿರಂಗ ಇರುತ್ತೆ, ಅಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.
2: ನಮಸ್ಕಾರ.
4: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
5: ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಬೆಳೆ ವಿಮೆ ಯೋಜನೆ ಈ ವಿಷಯವಾಗಿ ಉತ್ತರಿಸಿದವರು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ಬಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಗೌಡ, ಕಾರ್ಯಕ್ರಮಕ್ಕೆ ಸಹಕಾರ ಸುಧಾರಾಣಿ ಟಿ, ತಾಂತ್ರಿಕ ನೆರವು ಎಸ್ ಶ್ರೀನಿವಾಸುಲು, ತಿಪ್ಪೇಸ್ವಾಮಿ ಎಸ್ಎ ಮತ್ತು ಮುನಿರಾಜು ಎನ್. ಹಲೋ ಕೃಷಿರಂಗ. ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ರೈತ ಬಾಂಧವರೇ ಗಮನಿಸಿ, ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 7/7/2023 ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ. ಕೆಳಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ತಡ ಮುಂಗಾರಿಗೆ ಸೂಕ್ತ ಬೆಳೆಗಳ ಆಯ್ಕೆ ಮತ್ತು ನಿರ್ವಹಣೆ ಭಾಗವಹಿಸುತ್ತಾರೆ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ, ಬೇಸಾಯ ಶಾಸ್ತ್ರಜ್ಞರು, ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ನಡೆಸಿಕೊಡುತ್ತಾರೆ ಯುಎಂ ಮರಳಸಿದ್ದೇಶ್. ಕೇಳುಗರು ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970272. ಸ್ಥಿರ ದೂರವಾಣಿ ಸಂಖ್ಯೆ 0819924956. ತಪ್ಪದೇ ಕೇಳಿ ಹಾಗೂ ಭಾಗವಹಿಸಿ. ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 7/7/2026 ಮಂಗಳವಾರ ಸಂಜೆ 6:50 ನಿಮ್ಮ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ. ಈಗ ಕೇಳಿ ರೈತರಿಗೆ ಸಲಹೆ.
1: ರೈತ ಬಾಂಧವರೇ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುವಿಯನ್ ಅಂತ. ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇತ್ತೀಚೆಗೆ ಎರೆಹುಳ ಗೊಬ್ಬರನ ರೈತರು ತುಂಬಾ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಾವಯವ ಕೃಷಿನಲ್ಲಿ ಒಂದು ಮುಖ್ಯವಾದ ಪೋಷಕಾಂಶಗಳ ನಿರ್ವಹಣೆ ಕ್ರಮಗಳಲ್ಲಿ ಎರೆಹುಳುಗಳು ಬಳಸೋದು ಕೂಡ ಒಂದು. ಎರೆಹುಳುಗಳನ್ನ ನಾವು ಸುಲಭವಾಗಿ ಗೊಬ್ಬರನ ತಯಾರು ಮಾಡ್ಕೊಬೋದು. ಎರೆಹುಳುಗಳನ್ನ ನಾವು ರೈತರ ಮಿತ್ರ ಅಂತ ಕರಿತೀವಿ. ಜಮೀನಿನಲ್ಲಿ ಎಲ್ಲೆಲ್ಲಿ ಕೃಷಿ ತ್ಯಾಜ್ಯಗಳಿರುತ್ತೋ ಅಲ್ಲೆಲ್ಲ ಕೂಡ ಎರೆಹುಳುಗಳನ್ನು ನೀವು ಕಾಣ್ಬೋದು. ಹಾಗಾಗಿ ಕೃಷಿ ತ್ಯಾಜ್ಯಗಳನ್ನು ಪುನರ್ಬಳಕೆ ಮಾಡೋದಕ್ಕೆ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆ ಅಂದರೆ ಕಾಂಪೋಸ್ಟ್ ತಯಾರಿಕೆ ಮತ್ತು ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದು. ಎರೆಹುಳು ಗೊಬ್ಬರನ ನಾವು ಸುಲಭವಾಗಿ ರೈತರು ನೀವೇ ತಯಾರಿಸ್ಕೊಳ್ಬೋದು. ಒಂದು ಹಿಂದೆಲ್ಲ ಗುಂಡಿ ಪದ್ಧತಿನಲ್ಲಿ ಮಾಡ್ತಾ ಇದ್ವಿ, ಆದರೆ ಮಳೆ ನೀರು ಬಂದು ನಿಲ್ಲೋದು, ಜೊತೆಗೆ ಪೋಷಕಾಂಶಗಳು ಆವಿಯಾಗೋದು, ಜೊತೆಗೆ ಇಂಗೋದು, ಜೊತೆಗೆ ಇಲಿ ಹೆಗ್ಣೆಗಳು ಎಳೆದಾಕೋದು, ಇರುವೆ ಕಾಟಗಳು. ಹಾಗಾಗಿ ಟ್ರೆಡಿಷನಲ್ ತೊಟ್ಟಿ ಪದ್ಧತಿಯಿಂದ ರೈತರು ಏನು ಮಾಡಿದರು, ಸ್ವಲ್ಪ ವೈಜ್ಞಾನಿಕವಾಗಿ ತೊಟ್ಟಿನಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಕ್ರಮಕ್ಕೆ ಒತ್ತು ನೀಡ್ತಾ ಬಂದರು. ಹೀಗೆ ತೊಟ್ಟಿನಲ್ಲಿ ಮಾಡಿದಾಗ ಮಾತ್ರ ಹುಳು ಹರಿದು ಹೋಗದೇ ಇರೋದ ರೀತಿಯಲ್ಲಿ ಅತಿ ವೇಗವಾಗಿ ಕ್ಷಿಪ್ರವಾಗಿ ನಾವು ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತೊಟ್ಟಿ ನಿರ್ಮಿಸ್ಕೊಳ್ಳೋದಕ್ಕೆ ಬಂದ್ಬಿಟ್ಟು ನರೇಗಾ ಯೋಜನೆಯಲ್ಲಿ ಕೂಡ ರೈತರಿಗೆ ಸಾಕಷ್ಟು ಸೌಲಭ್ಯಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಸಿಗುತ್ತೆ. ರೈತರು ಸುಲಭವಾಗಿ ಸಿಗ್ತಕ್ಕಂಥ ಕಡಪಾಕಲ್ಲು ಇದನ್ನು ಬಳಸ್ಕೊಂಡು ಸುಲಭವಾಗಿ ಕೂಡ ನೀವು ತೊಟ್ಟಿಗಳನ್ನು ನಿರ್ಮಿಸ್ಕೊಳ್ಬೋದು. ಅಥವಾ ನೀವು ಸಿಮೆಂಟ್ ಕಾಂಕ್ರೀಟ್ ಮಾಡಿ ತೊಟ್ಟಿನ ಬಹಳ ವರ್ಷಗಳವರೆಗೆ ಬೇಕು ಅಂದರೆ ತುಂಬ ವ್ಯವಸ್ಥಿತವಾಗಿ ಕೂಡ ನೀವು ನಿರ್ಮಿಸ್ಕೊಳ್ಬೋದು. ಸುಮಾರು 10 ಅಡಿ, 10-15 ಅಡಿ ಉದ್ದ, 3-4 ಅಡಿ ಅಗಲ, 2-3 ಅಡಿ ಆಳಕ್ಕೆ ತೊಟ್ಟಿನ ನೀವು ನಿರ್ಮಿಸ್ಕೊಂಡ್ರೆ ಕೆಲವೊಂದು ಸಾರಿ ಜೋಡು ತೊಟ್ಟಿನೂ ಕೂಡ ರೈತರು ನಿರ್ಮಿಸ್ಕೊಳ್ತಾರೆ. ಅದರಿಂದನೂ ಕೂಡ ಹಲವಾರು ಅನುಕೂಲಗಳಿದ್ದಾವೆ. ಒಂದರಲ್ಲಿ ಇದ್ದಿದ್ದಾಗ ತೆಗೆಯೋದಕ್ಕೆ ಇದು ಮಾಡೋದಕ್ಕೂ ಕೂಡ ಜೋಡು ತೊಟ್ಟಿನೂ ಕೂಡ ನಿರ್ಮಿಸ್ಕೊಳ್ಬೋದು. ಅಥವಾ ಸಿಂಗಲ್ ತೊಟ್ಟಿಗಳನ್ನು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಅನುಕೂಲತೆ ತಕ್ಕಂಗೆ. ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ನೀವು ಕೃಷಿ ತ್ಯಾಜ್ಯಗಳು, ತೆಂಗಿನ ಗರಿ, ಅಡಿಕೆ ಸಿಪ್ಪೆ, ಜೊತೆಗೆ ಭತ್ತದ ಹುಲ್ಲು, ರಾಗಿ ಹುಲ್ಲು, ಮೆಕ್ಕೆಜೋಳ ತ್ಯಾಜ್ಯ, ಹತ್ತಿ ಕಡ್ಡಿ ತ್ಯಾಜ್ಯ, ಜೊತೆಗೆ ಈ ಬೇರೆ ಬೇರೆ ಮೆಕ್ಕೆಜೋಳ ತ್ಯಾಜ್ಯ, ಈ ರೀತಿ ಕೃಷಿ ತ್ಯಾಜ್ಯಗಳು ಏನೇನು ಬರುತ್ತೋ ಅದೆಲ್ಲದನ್ನು ಕೂಡ ನೀವು ಕಟ್ ಮಾಡಿ ಒಂದು ಲೇಯರ್ ಕೃಷಿ ತ್ಯಾಜ್ಯ ಹಾಕಿದರೆ ಮೇಲ್ಗಡೆ ಒಂದು ಅಂಗಲ ಸಗಣಿ ಹಾಕ್ತೀವಿ ಅಥವಾ ಬಗ್ಡನ ಸಿಂಪಡಣೆ ಮಾಡ್ತೀವಿ. ಮತ್ತೆ ನೀವು ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಈ ರೀತಿಯಾಗಿ ಪದರ ಪದರವಾಗಿ ನೀವು ತುಂಬ್ತಾ ಬಂದಾಗ ಒಂದು ಹಂತದಲ್ಲಿ ಬೇಕಾದರೆ ಒಂದು ಲೇಯರ್ ನೀವು ಮಣ್ಣನ್ನು ಕೂಡ ನೀವು ಒಂದು ಅಂಗಲದಷ್ಟು ಮಣ್ಣನ್ನು ಕೂಡ ನೀವು ಫಲವತ್ತಾದ ಮಣ್ಣನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಮೇಲ್ಗಡೆ ನೀವು ಮತ್ತೆ ಕೃಷಿ ತ್ಯಾಜ್ಯ, ಸಗಣಿ ಬಗ್ಡ ಅಥವಾ ಸಗಣಿನ ನೀವು ಹಾಕಿ ಈ ರೀತಿಯಾಗಿ ತೊಟ್ಟಿ ತುಂಬ ತನಕನೂ ಕೂಡ ನಿರಂತರವಾಗಿ ತುಂಬ್ತಾ ಬರಬೇಕು. ಹಿಂಗೆ ತುಂಬಿದ ಮೇಲೆ 15-20 ದಿವಸ ಕಳೆಯೋದಕ್ಕೆ ಬಿಡಬೇಕು. ಹಿಂಗೆ ತ್ಯಾಜ್ಯ ಕಳಿತಕ್ಕಂಥ ಹಂತಕ್ಕೆ ಬಂದಾಗ ನೀವೇನು ಮಾಡ್ತೀರಿ, ಒಂದು 2 ಕೆಜಿಯಷ್ಟು ತೊಟ್ಟಿಗೆ 1 ಕೆಜಿಯಷ್ಟು ಹುಳು ಬಿಟ್ಟರು ಕೂಡ ನಿಮಗೆ ಸಾಕಾಗುತ್ತೆ. ಒಂದು ತೊಟ್ಟಿಗೆ ಹುಳುಗಳು ಬಂದುಬಿಟ್ಟು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ನಿಮಗೆ ಯಾವಾಗಲೂ ಕೂಡ ಲಭ್ಯ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ತಗೊಂಡು ಹೋಗಿ ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ರೈತರ ಮೂಲಕ ನೀವು ತಗೊಂಡು ತೊಟ್ಟಿಗೆ ಬಿಡ್ಬೋದು. ಹಿಂಗೆ ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ಯಾವಾಗಲೂ ಕೂಡ ತೇವಾಂಶ ಇರೋ ರೀತಿಯಲ್ಲಿ ಹಸಿ ಇರಬೇಕಷ್ಟೇ, ನೀರು ನಿಲ್ಲಬಾರ್ದು. ಆ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಎರೆಹುಳು ಗೊಬ್ಬರನ ತೊಟ್ಟಿಗೆ ನೀವು ಯಾವುದೇ ಪ್ಲಾಸ್ಟಿಕ್ ಮತ್ತು ಗಾಜು ಕಳ್ಳಿ ಇದನ್ನು ಹಾಕಬಾರ್ದು. ಈ ಹುಳುಗಳನ್ನು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ತ್ಯಾಜ್ಯನ ತಿಂತ ಹೋದಂಗೆ. ಗೊಬ್ಬರ ತಯಾರಾಗಿರ್ತಕ್ಕಂಥ ಹಂತ ಬಂದಾಗ ಕಾಫಿ ಪೌಡರ್ ಕಲರ್ ಅಪಿಯರೆನ್ಸ್ ನಮಗೆ ಸಿಗುತ್ತೆ. ಹುಡಿ ಹುಡಿಯಾಗಿರುತ್ತೆ, ಹಗುರವಾಗಿರುತ್ತೆ ಗೊಬ್ಬರ. ಈ ರೀತಿ ಒಂದ್ಸರಿ ಗೊಬ್ಬರ ತಯಾರಾಯಿತು ಅಂದರೆ ನಾವು ಗುಡ್ಡೆ ಆಕಾರದಲ್ಲಿ ಹಾಕಿ ಹುಳುಗಳನ್ನು ಸಂಗ್ರಹಣೆ ಮಾಡಿ ತೆಗಿತೀವಿ. ಇಲ್ಲಾಂದರೆ ಸಗಣಿ ಉಂಡೆಗಳನ್ನ ಅಲ್ಲಲ್ಲೇ ತೊಟ್ಟಿನಲ್ಲಿಟ್ಟು ಹುಳುಗಳು ಅಟ್ರ್ಯಾಕ್ಟ್ ಆಗಿ ಹುಳುಗಳನ್ನ ಮತ್ತೆ ಗೊಬ್ಬರನ ಬೇರ್ಪಡಿಸ್ತೇವೆ. ಇಲ್ಲಾಂದರೆ ಸೀವಿಂಗ್ ಮಾಡಿಬಿಟ್ಟು ನಾವು ಇದನ್ನು ಜರಡಿ ಹಿಡಿದ್ಬಿಟ್ಟು ಗೊಬ್ಬರನ ಇದು ಮಾಡಿಬಿಡ್ತೀವಿ. ಈ ರೀತಿಯಾಗಿ ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡತಕ್ಕಂಥ ಕ್ರಮಗಳನ್ನ ಅನುಸರಿಸಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ

0: ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 8867097307. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ. ಈಗ ಹವಾಮಾನ ವರದಿ. ರಾಜ್ಯಾದ್ಯಂತ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ಉತ್ತರ ಒಳನಾಡಿನ ಹಲವೆಡೆ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಗರ್ನೊಪ್ಪ ಉತ್ತರ ಕನ್ನಡ ಜಿಲ್ಲೆ 11 ಸೆಂಟಿಮೀಟರ್, ಆಗುಂಬೆ 7 ಸೆಂಟಿಮೀಟರ್, ಹೊನ್ನಾವರ 7 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಮಂಕಿ 6 ಸೆಂಟಿಮೀಟರ್, ಮೂಡುಬಿದ್ರೆ 6 ಸೆಂಟಿಮೀಟರ್, ಸುಳ್ಯ 6 ಸೆಂಟಿಮೀಟರ್, ಸಿದ್ದಾಪುರ 5 ಸೆಂಟಿಮೀಟರ್, ಕಮ್ಮರಡಿ 4 ಸೆಂಟಿಮೀಟರ್, ಕಾರ್ಕಳ 4 ಸೆಂಟಿಮೀಟರ್, ಕೊಟ್ಟಿಗೆಹಾರ 4 ಸೆಂಟಿಮೀಟರ್, ಕುಂದಾಪುರ 4 ಸೆಂಟಿಮೀಟರ್, ಸುಬ್ರಹ್ಮಣ್ಯ 4 ಸೆಂಟಿಮೀಟರ್, ಅಂಕೋಲ 3 ಸೆಂಟಿಮೀಟರ್, ಭಾಗಮಂಡಲ 3 ಸೆಂಟಿಮೀಟರ್, ಧರ್ಮಸ್ಥಳ 3 ಸೆಂಟಿಮೀಟರ್, ಹುಂಚದಕಟ್ಟೆ 3 ಸೆಂಟಿಮೀಟರ್, ಜಗಳಬೇಟ್ 3 ಸೆಂಟಿಮೀಟರ್, ಖಾನಾಪುರ 3 ಸೆಂಟಿಮೀಟರ್, ಕುಮಟಾ 3 ಸೆಂಟಿಮೀಟರ್, ಪೊನ್ನಂಪೇಟೆ 3 ಸೆಂಟಿಮೀಟರ್, ಸಿರ್ಸಿ 3 ಸೆಂಟಿಮೀಟರ್, ತಾಳಗುಪ್ಪ 3 ಸೆಂಟಿಮೀಟರ್, ಉಪ್ಪಿನಂಗಡಿ 3 ಸೆಂಟಿಮೀಟರ್, ಬೆಳ್ತಂಗಡಿ 2 ಸೆಂಟಿಮೀಟರ್, ಬ್ರಹ್ಮಾವರ 2 ಸೆಂಟಿಮೀಟರ್, ಕಳಸ 2 ಸೆಂಟಿಮೀಟರ್, ಕಾರವಾರ 2 ಸೆಂಟಿಮೀಟರ್, ಕೋಟಾ 2 ಸೆಂಟಿಮೀಟರ್, ಲೋಂಡಾ ಬೆಳಗಾವಿ ಜಿಲ್ಲೆ 2 ಸೆಂಟಿಮೀಟರ್, ಮಂಗಳೂರು 2 ಸೆಂಟಿಮೀಟರ್, ಮಣಿ 2 ಸೆಂಟಿಮೀಟರ್, ಪುತ್ತೂರು 2 ಸೆಂಟಿಮೀಟರ್, ಶಕ್ತಿನಗರ 2 ಸೆಂಟಿಮೀಟರ್, ಯಲ್ಲಾಪುರ 2 ಸೆಂಟಿಮೀಟರ್, ಬನವಾಸಿ 1 ಸೆಂಟಿಮೀಟರ್, ಬಂಟ್ವಾಳ 1 ಸೆಂಟಿಮೀಟರ್, ಗೋಕರ್ಣ 1 ಸೆಂಟಿಮೀಟರ್, ಹಿಡಕಲ್ ಅಣೆಕಟ್ಟು 1 ಸೆಂಟಿಮೀಟರ್, ಜಯಪುರ 1 ಸೆಂಟಿಮೀಟರ್, ಜೋಯಿಡಾ 1 ಸೆಂಟಿಮೀಟರ್, ಕೊಪ್ಪ 1 ಸೆಂಟಿಮೀಟರ್, ಎನ್ ಆರ್ ಪುರ 1 ಸೆಂಟಿಮೀಟರ್, ನಾಂಬೊಕ್ಲು 1 ಸೆಂಟಿಮೀಟರ್, ನಿಪ್ಪಾಣಿ 1 ಸೆಂಟಿಮೀಟರ್, ಸಂಕೇಶ್ವರ 1 ಸೆಂಟಿಮೀಟರ್, ಶಿವಮೊಗ್ಗ 1 ಸೆಂಟಿಮೀಟರ್, ಸೋಮವಾರಪೇಟೆ 1 ಸೆಂಟಿಮೀಟರ್, ಶೃಂಗೇರಿ 1 ಸೆಂಟಿಮೀಟರ್, ಉಡುಪಿ 1 ಸೆಂಟಿಮೀಟರ್, ಯಡ್ರಾಮಿ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಹವಾಮಾನ ವೈಶಿಷ್ಟ್ಯದ ಸಾರಾಂಶ. ನೈಋತ್ಯ ಮಾನ್ಸೂನ್ ಇಂದು ಜುಲೈ 3, 2026 ಉತ್ತರ ಅರಬ್ಬಿ ಸಮುದ್ರ, ಗುಜರಾತ್, ಮಧ್ಯಪ್ರದೇಶದ ಉಳಿದ ಭಾಗಗಳು ಮತ್ತು ರಾಜಸ್ಥಾನ ಮತ್ತು ಹರಿಯಾಣದ ಕೆಲವು ಭಾಗಗಳಿಗೆ ಮತ್ತಷ್ಟು ಮುಂದುವರೆದಿದೆ. ಜುಲೈ 3 ಮಾನ್ಸೂನ್ನ ಉತ್ತಮ ಮಿತಿಯು 22.60 ಡಿಗ್ರಿ ಸೆಲ್ಸಿಯಸ್, 22 ಡಿಗ್ರಿ ನಾರ್ತ್, ಜಾಮ್ನಗರ, ಉದಯಪುರ, ಅಜ್ಮೀರ್, ಜುಂಜುನು, ಹಿಸ್ಟಾರ್, ಭಟಿಂಡಾ ಮತ್ತು 32.5 ಸೆಂಟಿಮೀಟರ್ ಮೂಲಕ ಹಾದುಹೋಗುತ್ತದೆ. ಮುಂದಿನ 4-5 ದಿನಗಳಲ್ಲಿ ಉತ್ತರ ಅರಬ್ಬಿ ಸಮುದ್ರ, ಗುಜರಾತ್, ಹರಿಯಾಣ ಮತ್ತು ಪಂಜಾಬ್ನ ಉಳಿದ ಭಾಗಗಳು ಮತ್ತು ರಾಜಸ್ಥಾನದ ಕೆಲವು ಭಾಗಗಳಿಗೆ ನೈಋತ್ಯ ಮಾನ್ಸೂನ್ ಮತ್ತಷ್ಟು ಮುನ್ನಡೆಯಲು ಪರಿಸ್ಥಿತಿಗಳು ಅನುಕೂಲಕರವಾಗಿದೆ. ಕರ್ನಾಟಕ ಉತ್ತರ ಒಳನಾಡಿನ ಮಳೆಯಾದ ವರದಿ. ದಿನಾಂಕ 3-7-2026 ವರದಿ. ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಗಾಳಿಯೊಂದಿಗೆ ಗಂಟೆಗೆ 30-40 ಕಿಲೋಮೀಟರ್ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಬಾಗಲಕೋಟೆ, ಬೀದರ್, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಹಲವೆಡೆ ಗಾಳಿಯೊಂದಿಗೆ 30-40 ಕಿಲೋಮೀಟರ್ ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 4-7-2026 ವರದಿ. ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಗಾಳಿಯೊಂದಿಗೆ ಗಂಟೆಗೆ 30-40 ಕಿಲೋಮೀಟರ್ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಬಾಗಲಕೋಟೆ, ಬೀದರ್, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಹಲವೆಡೆ ಗಾಳಿಯೊಂದಿಗೆ ಹಗುರದಿಂದ ಮಧ್ಯ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನ ವರದಿ. ದಿನಾಂಕ 3-7-2026 ವರದಿ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ 30-40 ಕಿಲೋಮೀಟರ್ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕೆಲವೆಡೆ ನಿರಂತರ ಗಾಳಿ 30-40 ಕಿಲೋಮೀಟರ್ ಸಹಿತ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 4-7-2026 ವರದಿ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ 30-40 ಕಿಲೋಮೀಟರ್ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕೆಲವೆಡೆ ನಿರಂತರ ಗಾಳಿ ಅಥವಾ 30-40 ಕಿಲೋಮೀಟರ್ ಸಹಿತ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 5-7-2026 ವರದಿ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಗಂಟೆಗೆ 30-40 ಕಿಲೋಮೀಟರ್ ಭಾರಿಯಿಂದ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ,

ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕೆಲವೆಡೆ ನಿರಂತರ ಗಾಳಿ ಅಥವಾ 30-40 ಕಿಲೋಮೀಟರ್ ಸಹಿತ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 6-7-2026 ವರದಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ 30 ಗಂಟೆಗೆ 40 ಕಿಲೋಮೀಟರ್ ಭಾರಿಯಿಂದ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕೆಲವೆಡೆ ನಿರಂತರ ಗಾಳಿ ಅಥವಾ 30-40 ಕಿಲೋಮೀಟರ್ ಸಹಿತ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 7-7-2026 ವರದಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಗಂಟೆಗೆ 30-40 ಕಿಲೋಮೀಟರ್ ಭಾರಿಯಿಂದ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕೆಲವೆಡೆ ನಿರಂತರ ಗಾಳಿಯಿಂದ 30-40 ಕಿಲೋಮೀಟರ್ ಸಹಿತ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 8-7-2026 ವರದಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಗಂಟೆಗೆ 30-40 ಕಿಲೋಮೀಟರ್ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಗಂಟೆಗೆ 30-40 ಕಿಲೋಮೀಟರ್ ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು ಗ್ರಾಮೀಣ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಮಂಡ್ಯ, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಗಂಟೆಗೆ 30-40 ಕಿಲೋಮೀಟರ್ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 9-7-2026 ವರದಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಗಂಟೆಗೆ 30-40 ಕಿಲೋಮೀಟರ್ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಗಂಟೆಗೆ 30-40 ಕಿಲೋಮೀಟರ್ ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು ಗ್ರಾಮೀಣ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಮಂಡ್ಯ, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಗಂಟೆಗೆ 30-40 ಕಿಲೋಮೀಟರ್ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಯವರೆಗೆ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಕೆಲವು ಪ್ರದೇಶಗಳಲ್ಲಿ ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಳುವ ಸಾಧ್ಯತೆ ಇದ್ದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಮುಂದಿನ 48 ಗಂಟೆಗಳವರೆಗೆ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಕೆಲವು ಪ್ರದೇಶಗಳಲ್ಲಿ ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದ್ದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ.

0: ಇದುವರೆಗೂ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 7:35 ನಿಮಿಷಗಳಾಗುತ್ತಲಿದ್ದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪಾಕಿಸ್ತಾನದೊಂದಿಗಿನ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ ಬಲವರ್ಧನೆಗೆ 52,000 ಕೋಟಿ ರೂಪಾಯಿ ವೆಚ್ಚದ ಶಸ್ತ್ರಾಸ್ತ್ರ ಖರೀದಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. $1 trillion ರಫ್ತು ಗುರಿ ತಲುಪುವತ್ತ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ತೋತಾಪುರಿ ಮಾವು ಬೆಳೆಗಾರರ ಸಮಸ್ಯೆ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶ. ಹಾಗೂ ಫಿಫಾ ವಿಶ್ವಕಪ್

0: ಫುಟ್ಬಾಲ್ 32ರ ಸುತ್ತಿನಲ್ಲಿ ಇಂದು ಆಸ್ಟ್ರೇಲಿಯಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ. ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆಗೆ ನಿರಂತರವಾಗಿ ಬೆಂಬಲ ನೀಡುತ್ತಿರುವುದನ್ನು ಖಂಡಿಸಿರುವ ಭಾರತ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ಐಡಿಬ್ಲ್ಯೂಟಿ ಸದ್ಯಕ್ಕೆ ಅಮಾನತಿನಲ್ಲೇ ಮುಂದುವರಿಯಲಿದೆ ಎಂದು ಪುನರುಚ್ಚರಿಸಿದೆ. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಇಂದು ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನವು ಭಯೋತ್ಪಾದನೆಗೆ ನೀಡುತ್ತಿರುವ ಬೆಂಬಲವನ್ನು ಶಾಶ್ವತವಾಗಿ ಕೈಬಿಡಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಾಂಗ್ಲಾದೇಶದ ತೀಸ್ತಾ ನದಿ ಸಮಗ್ರ ನಿರ್ವಹಣೆ ಯೋಜನೆ ಕುರಿತು ಮಾತನಾಡಿದ ಅವರು, ಈ ವಿಷಯದಲ್ಲಿನ ಎಲ್ಲಾ ಬೆಳವಣಿಗೆಗಳನ್ನು ಪರಿಗಣಿಸಿ ಭಾರತವು ತನ್ನ ಮುಂದಿನ ನಿರ್ಧಾರ ಕೈಗೊಳ್ಳಲಿದೆ ಮತ್ತು ಯೋಜನೆಗೆ ಸಂಬಂಧಿಸಿದ ಭಾರತದ ನಿಲುವನ್ನು ಈಗಾಗಲೇ ಬಾಂಗ್ಲಾದೇಶಕ್ಕೆ ತಿಳಿಸಲಾಗಿದೆ ಎಂದಿದ್ದಾರೆ. ಇದೇ ವೇಳೆ ವೆನೆಜುವೆಲಾದಿಂದ ತರಲಾದ ಭಾರತೀಯ ನಾವಿಕನ ಮೃತದೇಹದಿಂದ ಪ್ರಮುಖ ಅಂಗಾಂಗಗಳನ್ನು ತೆಗೆದುಹಾಕಲಾಗಿದೆ ಎಂಬ ವರದಿಗಳಿಗೆ ಪ್ರತಿಕ್ರಿಯಿಸಿದ ವಕ್ತಾರರು, ಈ ಗಂಭೀರ ಘಟನೆಯ ಕುರಿತು ತುರ್ತು ತನಿಖೆ ನಡೆಸುವಂತೆ ವೆನೆಜುವೆಲಾ ಸರ್ಕಾರಕ್ಕೆ ಭಾರತ ವಿನಂತಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಯುದ್ದ ಸನ್ನದ್ದತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಕ್ಷಣಾ ಸ್ವಾಧೀನ ಮಂಡಳಿ ಡಿಎಸಿ ಸಭೆಯು ಸುಮಾರು 52,000 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಖರೀದಿ ಪ್ರಸ್ತಾಪಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 3 ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಪೂರಕವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಭೂಸೇನೆಯ ಬಲವರ್ಧನೆಗಾಗಿ ಆಕಾಶ್ ತರಂಗ್, ಡ್ರೋನ್ ನಿರೋಧಕ ವಿದ್ಯುನ್ಮಾನ ಯುದ್ದ ವ್ಯವಸ್ಥೆ, ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್, ಮಧ್ಯಮ ಶ್ರೇಣಿಯ ಮೇಲ್ಮೈನಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿ ಹಾಗೂ ಜೆಟ್ ಆಧಾರಿತ ಕಾಮಿಕಾಜೆ ಡ್ರೋನ್ ವ್ಯವಸ್ಥೆಗಳ ಖರೀದಿಗೆ ಒಪ್ಪಿಗೆ ನೀಡಲಾಗಿದೆ. ಈ ಅತ್ಯಾಧುನಿಕ ತಂತ್ರಜ್ಞಾನಗಳು ಶತ್ರುಗಳ ವಾಯುಪಡೆ ಹಾಗೂ ಯುದ್ದ ಟ್ಯಾಂಕ್ಗಳ ದಾಳಿಯನ್ನು ಸಮರ್ಥವಾಗಿ ಎದುರಿಸಲು ಭೂಸೇನೆಗೆ ನೆರವಾಗಲಿವೆ. ನೌಕಾಸೇನೆಗಾಗಿ ಶತ್ರುಗಳ ಚಲನವಲನ ನಿಯಂತ್ರಿಸುವ ಮೈನ್ಗಳು, ಹಡಗು ಆಧಾರಿತ ಕಣ್ಗಾವಲು ಡ್ರೋನ್ ಹಾಗೂ ಉಡ್ಡಯನ ವ್ಯವಸ್ಥೆ ಪರೀಕ್ಷಾ ಸೌಲಭ್ಯಕ್ಕೆ ಅನುಮೋದನೆ ನೀಡಲಾಗಿದೆ. ವಾಯುಸೇನೆಯ ನಿರಂತರ ಮತ್ತು ಕಣ್ಗಾವಲು ಸಾಮರ್ಥ್ಯವನ್ನು ಹೆಚ್ಚಿಸಲು ಹೈ ಆಲ್ಟಿಟ್ಯೂಡ್ ಸ್ಯೂಡೋ ಸ್ಯಾಟಲೈಟ್ ಖರೀದಿಗೆ ಮಂಡಳಿಯು ಹಸಿರು ನಿಶಾನೆ ತೋರಿದೆ. ರಫ್ತು ಗುರಿಯನ್ನು ತಲುಪುವತ್ತ ದೃಢವಾಗಿ ಸಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಾಣಿಜ್ಯ ಮಂಡಳಿ ಸಭೆಯಲ್ಲಿ ಮಾತನಾಡಿದ ಅವರು, ವಾರ್ಷಿಕ ರಫ್ತು ಗುರಿಯ ಪೈಕಿ ಸುಮಾರು 15%ರಷ್ಟನ್ನು ಮೊದಲ ತ್ರೈಮಾಸಿಕದಲ್ಲೇ ದಾಖಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಗುರಿ ತಲುಪಲು ಸರಕುಗಳ ರಫ್ತನ್ನು $530 ಬಿಲಿಯನ್ಗೆ ಹಾಗೂ ಸೇವಾ ರಫ್ತನ್ನು $470 ಬಿಲಿಯನ್ಗೆ ಹೆಚ್ಚಿಸಬೇಕಿದೆ. ಮೊದಲ ತ್ರೈಮಾಸಿಕದಲ್ಲಿ ಸರಕು ರಫ್ತು 15% ಹಾಗೂ ಸೇವಾ ರಫ್ತು 10%-11%ರಷ್ಟು ಪ್ರಗತಿ ಕಾಣುವ ನಿರೀಕ್ಷೆ ಇದೆ ಎಂದು ಹೇಳಿದರು. ದೇಶದ ರಫ್ತು ಕಾರ್ಯತಂತ್ರವು ಎಲ್ಲರನ್ನೂ ಒಳಗೊಂಡಿದ್ದು ಸಣ್ಣ ಮತ್ತು ಬೃಹತ್ ಕೈಗಾರಿಕೆಗಳಿಗೆ ಸಮಾನ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇವಲ ಸಮಸ್ಯೆಗಳನ್ನು ಗುರುತಿಸುವುದು ಮಾತ್ರವಲ್ಲದೆ ಸವಾಲುಗಳಿಗೆ ಸೂಕ್ತ ಪರಿಹಾರಗಳನ್ನು ರೂಪಿಸುವುದೇ ಆದರ್ಶ ವಿಧಾನಸಭೆಯ ಪ್ರಾಥಮಿಕ ಗುರಿಯಾಗಬೇಕು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ನೂತನ ಶಾಸಕರಿಗಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಮಾನ್ಯ ಜನರ ಆಶೋತ್ತರಗಳು ರಾಜ್ಯದ ಅಭಿವೃದ್ಧಿಯೊಂದಿಗೆ ಹಾಸುಹೊಕ್ಕಾಗಿರುತ್ತವೆ ಎಂದು ಅವರು ಹೇಳಿದರು. ಶಾಸಕರು ಸದನದ ಹಳೆಯ ಚರ್ಚೆಗಳನ್ನು ಕೂಲಂಕುಷವಾಗಿ ಅಧ್ಯಯನ ನಡೆಸಬೇಕು ಎಂದು ಸಲಹೆ ನೀಡಿದರು. ಅಧಿವೇಶನಗಳಲ್ಲಿ ನಿಖರ ಮಾಹಿತಿ ಆಧಾರಿತ ಚರ್ಚೆಗಳತ್ತ ಗಮನ ಹರಿಸಬೇಕು ಮತ್ತು ನಿರಂತರ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಪ್ರಸ್ತುತ ಡಿಜಿಟಲ್ ಹಾಗೂ ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿ ಜಾಗತಿಕ ವಿದ್ಯಮಾನಗಳ ಬಗ್ಗೆ ಅರಿವಿರಲು ಡಿಜಿಟಲ್ ಕಲಿಕೆಯನ್ನು ರೂಢಿಸಿಕೊಳ್ಳಬೇಕು ಮತ್ತು ಸದನದಲ್ಲಿ ಗರಿಷ್ಠ ಸಮಯ ಉಪಸ್ಥಿತರಿದ್ದು ಕಲಾಪದ ಸೂಕ್ಷ್ಮತೆಗಳನ್ನು ಕಲಿಯಬೇಕು ಎಂದು ಪ್ರೋತ್ಸಾಹಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಂಧ್ರಪ್ರದೇಶದ ತೋತಾಪುರಿ ಮಾವು ಬೆಳೆಗಾರರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಬಿಕ್ಕಟ್ಟುಗಳ ಕುರಿತು ಸಮಗ್ರ ಅಧ್ಯಯನ ನಡೆಸಲು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR

0: ಆರ್ ಅಡಿಯಲ್ಲಿ ಉನ್ನತ ಮಟ್ಟದ ತಜ್ಞರ ಸಮಿತಿಯೊಂದನ್ನು ರಚಿಸುವಂತೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಆದೇಶಿಸಿದ್ದಾರೆ. ಕೇಂದ್ರ ಸಚಿವರು ಇತ್ತೀಚೆಗೆ ಆಂಧ್ರಪ್ರದೇಶಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಂಸ್ಕರಣಾ ಉದ್ಯಮಕ್ಕಾಗಿ ವ್ಯಾಪಕವಾಗಿ ಬೆಳೆಯಲಾಗುವ ತೋತಾಪುರಿ ಮಾವಿನ ತಳಿಯ ಬೆಲೆಯು ಇತ್ತೀಚಿನ ತಿಂಗಳುಗಳಲ್ಲಿ ತೀವ್ರವಾಗಿ ಕುಸಿದಿದೆ ಎಂದು ಸ್ಥಳೀಯ ರೈತರು ಸಚಿವರ ಗಮನಕ್ಕೆ ತಂದಿದ್ದರು. ಈ ಹಿನ್ನೆಲೆಯಲ್ಲಿ ಕೃಷಿ ಸಚಿವರು ಈ ತ್ವರಿತ ಕ್ರಮ ಕೈಗೊಂಡಿದ್ದಾರೆ. ತೋತಾಪುರಿ ಮಾವು ಬೆಳೆಗಾರರ ಆದಾಯ ಮತ್ತು ಜೀವನೋಪಾಯವನ್ನು ರಕ್ಷಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ಸಚಿವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಟೆಲಿವಿಷನ್ ರೇಟಿಂಗ್ ಪಾಲಿಸಿ 2026 ಅಡಿಯಲ್ಲಿ ತನ್ನ ಪರವಾನಗಿ ನವೀಕರಣಗೊಳ್ಳುವವರೆಗೆ ಸುದ್ದಿ ಮತ್ತು ಸುದ್ದಿರಹಿತ ಎರಡು ವಿಭಾಗಗಳ ಟೆಲಿವಿಷನ್ ರೇಟಿಂಗ್ ಟಿಆರ್ಪಿಗಳನ್ನು ಪ್ರಕಟಿಸುವುದನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸುವಂತೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಬಿಎಆರ್ಸಿ ಸಂಸ್ಥೆಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ನಿರ್ದೇಶನ ನೀಡಿದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಪರಿಚಯಿಸಿರುವ ನೂತನ ನಿಯಂತ್ರಣ ಚೌಕಟ್ಟಿಗೆ ಸಂಪೂರ್ಣವಾಗಿ ಬದ್ಧವಾಗಿರುವ ಬಗ್ಗೆ ಪ್ರಮಾಣೀಕರಣಗೊಂಡು ಪರವಾನಗಿ ನವೀಕರಣಗೊಳ್ಳುವವರೆಗೆ ಬಿಎಆರ್ಸಿ ಸಂಸ್ಥೆಯ ರೇಟಿಂಗ್ ಕಾರ್ಯಾಚರಣೆಗೆ ಈ ನಿರ್ದೇಶನವು ತಾತ್ಕಾಲಿಕ ತಡೆ ನೀಡಿದೆ. ಹೊಸ ಆಧಾರ್ ಮೊಬೈಲ್ ಆಪ್ ಮೂಲಕ ಆಧಾರ್ ಕಾರ್ಡ್ಗೆ ಇಮೇಲ್ ಐಡಿ ಲಿಂಕ್ ಮಾಡುವ ಸೌಲಭ್ಯಕ್ಕೆ ಭಾರೀ ಸ್ಪಂದನೆ ಸಿಕ್ಕಿದ್ದು, ಸೇವೆ ಆರಂಭವಾದ ಕೇವಲ ಎರಡು ದಿನಗಳಲ್ಲಿ 2,05,000 ಹೆಚ್ಚು ನಾಗರಿಕರು ತಮ್ಮ ಇಮೇಲ್ ಐಡಿಗಳನ್ನು ನವೀಕರಿಸಿದ್ದಾರೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಯುಐಡಿಎಐ ಕಲ್ಪಿಸಿರುವ ಈ ನೂತನ ಸೌಲಭ್ಯದಿಂದಾಗಿ ಸಾರ್ವಜನಿಕರು ಯಾವುದೇ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡದೆ ನೇರವಾಗಿ ತಮ್ಮ ಸ್ಮಾರ್ಟ್ಫೋನ್ ಮೂಲಕವೇ ಇಮೇಲ್ ಅಪ್ಡೇಟ್ ಮಾಡಿಕೊಳ್ಳಬಹುದು. ಇದೇ ಜುಲೈ 1 ಜಾರಿಗೆ ಬಂದಿರುವ ಈ ಸೇವೆಯನ್ನು ಮುಂದಿನ 6 ಉಚಿತವಾಗಿ ನೀಡಲಾಗುತ್ತಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಕಾಣಿಕೆ ಹಣ ಕಳ್ಳತನದ ಘಟನೆಯನ್ನು ಬಳಸಿಕೊಂಡು ಸಮಾಜದಲ್ಲಿ ಒಡಕು ಮೂಡಿಸಲು ಯತ್ನಿಸುತ್ತಿರುವ ದೇಶ ವಿರೋಧಿ ಶಕ್ತಿಗಳ ತಂತ್ರಗಳಿಗೆ ಭಕ್ತರು ಒಳಗಾಗಬಾರದು ಎಂದು ರಾಷ್ಟೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಮನವಿ ಮಾಡಿದೆ. ಈ ಕಠಿಣ ಸಂದರ್ಭದಲ್ಲಿ ಸಾರ್ವಜನಿಕರು ತೀವ್ರ ಸಂಯಮ ಮತ್ತು ಒಗ್ಗಟ್ಟನ್ನು ಪ್ರದರ್ಶಿಸುವ ಮೂಲಕ ಪಿತೂರಿಗಳನ್ನು ವಿಫಲಗೊಳಿಸಬೇಕು ಎಂದು ಸಂಘ ಕರೆ ನೀಡಿದೆ. ಈ ಕುರಿತು ಹೇಳಿಕೆ ನೀಡಿರುವ ಆರ್ಎಸ್ಎಸ್ ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ, ಕಳ್ಳತನದ ಘಟನೆಯು ರಾಮಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರವು ಈಗಾಗಲೇ ವಿಶೇಷ ತನಿಖಾ ತಂಡವನ್ನು ರಚಿಸಿ ಕಾನೂನು ಪ್ರಕ್ರಿಯೆ ಆರಂಭಿಸಿದ್ದು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಭದ್ರತಾ ಕಾಳಜಿ ಹಾಗೂ ದುರುಪಯೋಗದ ಹಿನ್ನೆಲೆಯಲ್ಲಿ ಬಿಎಟಿ, ಬಿಎಂಎಸ್, ಐಪೋಕ್ಲಿ ಅಯಾನ್ ಮತ್ತು ಲಾಸೆಜಿ ಎಂಬ 3 ಮೊಬೈಲ್ ಅಪ್ಲಿಕೇಶನ್ಗಳನ್ನು ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಿಂದ ತಕ್ಷಣವೇ ತೆರವುಗೊಳಿಸುವಂತೆ ಕೇಂದ್ರ ಸರ್ಕಾರ ಆದೇಶಿಸಿದೆ. ಈ ಆಪ್ಗಳ ಮೂಲಕ ಇ ರಿಕ್ಷಾಗಳು ಸೇರಿದಂತೆ ವಿದ್ಯುತ್ ಚಾಲಿತ ವಾಹನಗಳನ್ನು ರಿಮೋಟ್ ಕಂಟ್ರೋಲ್ ಮೂಲಕ ದೂರದಿಂದಲೇ ನಿಷ್ಕ್ರಿಯಗೊಳಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಟೆಕ್ಸಾಸ್ನ ಆರ್ಲಿಂಗ್ಟನ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32 ಸುತ್ತಿನ ಪಂದ್ಯದಲ್ಲಿ ಇಂದು ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ಫ್ಲೋರಿಡಾದ ಮಯಾಮಿ ಗಾರ್ಡನ್ಸ್ನಲ್ಲಿ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30 ನಡೆಯಲಿರುವ ಅರ್ಜೆಂಟೀನಾ ಮತ್ತು ಕಾಬೋವರ್ಡೆ ತಂಡಗಳು ಸೆಣಸಲಿವೆ. ಸ್ವಿಟ್ಜರ್ಲ್ಯಾಂಡ್, ಸ್ಪೇನ್, ಪೋರ್ಚುಗಲ್, ಬೆಲ್ಜಿಯಂ, ಅಮೆರಿಕ, ಇಂಗ್ಲೆಂಡ್, ಮೆಕ್ಸಿಕೋ, ಫ್ರಾನ್ಸ್, ನಾರ್ವೆ, ಕೆನಡಾ, ಮೊರಾಕೋ, ಬ್ರೆಜಿಲ್ ಮತ್ತು ಪೆರಾಗ್ವೆ ತಂಡಗಳು ಈಗಾಗಲೇ 16 ಸುತ್ತಿಗೆ ಪ್ರವೇಶಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದೊಂದಿಗೆ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ ಬಲವರ್ಧನೆಗೆ 52,000 ರೂಪಾಯಿ ವೆಚ್ಚದ ಶಸ್ತಾಸ್ತ್ರ ಖರೀದಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. $1 trillion ರಫ್ತು ಗುರಿ ತಲುಪುವತ್ತ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ತೋತಾಪುರಿ ಮಾವು ಬೆಳೆಗಾರರ ಸಮಸ್ಯೆ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32 ಸುತ್ತಿನಲ್ಲಿ ಇಂದು ಆಸ್ಟ್ರೇಲಿಯಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ, ಇದು 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 7:45:42 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಹೇಳಿ ಆಹಾರ ಕಲಬೆರಕೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಸಿ ರಘು.
1: ಇವತ್ತು ಕಲಬೆರಕೆಯ ಸಂಪೂರ್ಣವಾಗಿ ಬದಲಾವಣೆ ಆಗಿ ಹೋಗಿದೆ. ಇವತ್ತು ಆಹಾರ ಅಂತಕ್ಕಂಥದ್ದು ಅಷ್ಟು ಸರಳವಾಗಿ ಸುಂದರವಾಗಿ ಸಿಂಪಲ್ ಆಗಿ ಇಲ್ಲ. ಆಹಾರದಲ್ಲಿ ನ್ಯಾನೋ ಪಾರ್ಟಿಕಲ್ಸ್ ಇರ್ಬೋದು, ಅಥವಾ GM ಫುಡ್ ಇರ್ಬೋದು, ಅಥವಾ ಈ ಬೂಸ್ಟ್ನಿಂದ ತಯಾರಿಸ್ತಕ್ಕಂತ ಮಾಂಸ ಇರ್ಬೋದು, ಅಥವಾ ಕ್ಲೋನಿಂಗ್ ಅಂತ ಏನ್ ಮಾಡ್ತಾರೆ ಅದರಿಂದ ತಯಾರಿಸತಕ್ಕಂತ ಮಾಂಸ ಇರ್ಬೋದು. ಅಲ್ಲದೆ ಇವತ್ತೊಂಥರ ಹೈಟೆಕ್ ಅಡಲ್ಟ್ರೇಷನ್ ಇದೆ. ಹಿಂದೆ ನಾವು ನೋಡ್ತಕ್ಕಂಥದ್ದು ಅಡಲ್ಟ್ರೇಷನ್ ಬಹಳ ಹಾಲಿಗೆ ನೀರು ಹಾಕೋದಕ್ಕೆ ಏನು ಮಹಾ ಟೆಕ್ನಾಲಜಿ ಬೇಕಾಗಿರಲಿಲ್ಲ. ಆದ್ರೆ ಇವತ್ತು ಆಧುನಿಕ ತಂತ್ರಜ್ಞಾನದ ಹೆಸರಿನಲ್ಲಿ ಬಹಳಷ್ಟು ಕಲಬೆರಕೆಗಳು ನಡೀತದೆ. ಕಲಬೆರಕೆ ಅಂತ ಹೇಳಿ ನಾವು ಅದನ್ನ ಕಾನೂನಿನ ಮೂಲಕ ಕಲಬೆರಕೆ ಅಂತ ಪರಿಗಣಿಸೋದಕ್ಕೆ ಸಾಧ್ಯವಿಲ್ಲದಿದ್ರು ಕೂಡ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಕ್ಕಂಥ ಯಾವುದೇ ಆಹಾರವನ್ನ ಅದು ಕೃಷಿಯಲ್ಲಿ ಮಾಡಿರತಕ್ಕಂಥದ್ದಿರ್ಬೋದು ಅಥವಾ ಕಾರ್ಖಾನೆಗಳಲ್ಲಿ ತಯಾರು ಮಾಡುವಾಗ ಇರ್ಬೋದು, ಎಲ್ಲೆಲ್ಲಿ ಅನಾಹುತಗಳು ಆಗಿದವೋ ಅವೆಲ್ಲವೂ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುದ್ದು ಅಂತಾದ್ರೆ ಅವುಗಳನ್ನೆಲ್ಲ ನಾವು ಹಿಂದೆ ಕಲಬೆರಕೆ ಅಂತ ಹೇಳ್ತೀವಿ. ಇವತ್ತು ಫುಡ್ ಸೇಫ್ಟಿ ಅಂತ ಹೇಳ್ತೀವಿ. ಹಿಂದೆ ಫುಡ್ ಅಡಲ್ಟ್ರೇಷನ್ ಆಕ್ಟ್ ಅಂತ ಹೇಳಿತ್ತು, ಅದನ್ನ ಇವತ್ತು ಬದಲಾವಣೆ ಮಾಡಿ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಆಕ್ಟ್ ಅಂತ ಹೇಳಿ ಮಾಡಿದ್ದಾರೆ. ಸರ್ಕಾರವೇ ಬದಲು ಮಾಡ್ಕೊಂಡಿದೆ. ಈ ಫುಡ್ ಸೇಫ್ಟಿ ಒಳಗಡೆ ಬಹಳಷ್ಟು ವಿಚಾರಗಳು ಹಿಂದೆ ಬರದೇ ಇದ್ದದ್ದು ಇವತ್ತು ನಾವು ಗಣನೆಗೆ ನಾವು ತಗೊಳ್ಬೇಕಾಗ್ತದೆ. ಇವತ್ತು ನಾವು ಎಣ್ಣೆಯನ್ನ ತಯಾರು ಮಾಡ್ತಕ್ಕಂಥ ರೀತಿ, ಎಣ್ಣೆ ಎಕ್ಸ್ಟ್ರಾಕ್ಷನ್ ಮಾಡ್ತಕ್ಕಂಥ ರೀತಿ, ಅಲ್ಲಿ ಎಷ್ಟು ಅನಾಹುತಗಳಾಗ್ತದೆ. ಈಗ ನಾನು ಒಂದು ಎಣ್ಣೆ ಮಿಲ್ಗೆ ಹೋಗಿದ್ದೆ, ಅಲ್ಲಿ ನೋಡಿ ಈಗ 255 ಡಿಗ್ರಿಯಲ್ಲಿ ಕುದಿಸುವಾಗ ಅಲ್ಲಿರ್ತಕ್ಕಂಥ ವಿಟಮಿನ್ ಎ, ಲೆಸಿತಿನ್ ಅಥವಾ ಒರೈಜಿನಾಲ್, ಏನು ಆಂಟಿ ಆಕ್ಸಿಡೆಂಟ್ಗಳು, ಆರೋಗ್ಯ ವೃದ್ಧಿ ಮಾಡ್ತಕ್ಕಂಥ ಅಂಶಗಳು ಏನು ನೇಚರ್ ಆಗಿ ಪ್ಯಾಕ್ ಆಗಿರ್ತವೋ ಅವೆಲ್ಲವನ್ನು ತೆಗೆದು ಔಷಧಿ ಕಂಪನಿಗಳಿಗೆ ಮಾರಾಟವಾಗ್ತದೆ. ಹೀಗಾಗಿ ಈ ತಯಾರಿಕೆ ನಮ್ಮ ಈ ಪ್ರೋಸೆಸ್ ಏನಿದೆ ಅದರಲ್ಲಿ ಬಹಳಷ್ಟು ಅನಾಹುತಗಳು ಆಗ್ತವೆ. ಅವೆಲ್ಲ ಕಾನೂನಿನ ಮೂಲಕ ಅನಾಹುತಗಳಲ್ಲ, ಕಾನೂನಿನ ಮೂಲಕ ಇವ್ಯಾವು ಕಲಬೆರಕೆಗಳಲ್ಲ. ಅಥವಾ ಕೀಟನಾಶಕಗಳ ಉಪಯೋಗ ಇರ್ಬೋದು, ಅಥವಾ ಆಂಟಿಬಯೋಟಿಕ್ಗಳ ಉಪಯೋಗಗಳು ಇರ್ಬೋದು. ಆಂಟಿಬಯೋಟಿಕ್ಗಳು ಇವತ್ತು ನಿಮ್ಗೆ ಗೊತ್ತಿರಬೇಕು, ಕೋಳಿಯ ಮಾಂಸವನ್ನು ತಯಾರಿಸುವಾಗ 1 ಟನ್ ಫೀಡ್ಗೆ 1 kg ಆಂಟಿಬಯೋಟಿಕ್ ಹಾಕಿ ಹಾಕಬೇಕು. ಈ ದೇಶದಲ್ಲಿ 75% ಆಂಟಿಬಯೋಟಿಕ್ ಫಾರ್ಮಾಸ್ಯುಟಿಕಲ್ ಕಂಪನಿಗಳು ಏನ್ ತಯಾರಿಸ್ತಿದಾವೋ ಅದು ಇವತ್ತು ಪಶುಸಂಗೋಪನೆ ಮತ್ತು ಕುಕ್ಕುಟ ಉದ್ಯಮಕ್ಕೆ ಸಪ್ಲೈ ಆಗ್ತದೆ. ಅದು ಕಾನೂನು ಮೂಲಕ ಅದು ಅಡಲ್ಟ್ರೇಷನ್ ಅಲ್ಲ. ಆಂಟಿಬಯೋಟಿಕ್ ರೆಸಿಡ್ಯೂ ನಿಮ್ಮ ದೇಹಕ್ಕೆ ಸೇರಿದ್ರೆ ಮೊಟ್ಟೆ ಮೂಲಕೋ ಮಾಂಸದ ಮೂಲಕೋ ಅದನ್ನ ಯಾರು ಅಡಲ್ಟ್ರೇಷನ್ ಅಂತ ಹೇಳೋದಿಲ್ಲ. ಅಕ್ಕಿ ಪಾಲಿಶ್ ಮಾಡಿದ್ರೆ ಅಡಲ್ಟ್ರೇಷನ್ ಅಂತ ಯಾರು ಹೇಳೋದಿಲ್ಲ. ಆದ್ರೆ ನನ್ನ ದೃಷ್ಟಿಯಲ್ಲಿ ಅದು ಅಡಲ್ಟ್ರೇಷನ್ನೇ. ಯಾಕಂದ್ರೆ ಒಂದು ಕೆಟ್ಟದ್ದನ್ನ ಸೇರಿಸ್ತಕ್ಕಂಥದ್ದು, ಇನ್ನೊಂದು ಒಳ್ಳೇದನ್ನ ತೆಗಿತಕ್ಕಂಥದ್ದು. ಒಳ್ಳೇದನ್ನ ತೆಗೆದು ಹಾಳು ಮಾಡ್ತಕ್ಕಂಥದ್ದು, ಆರೋಗ್ಯಕ್ಕೆ ಹಾನಿ ಮಾಡ್ತಕ್ಕಂಥದ್ದು ಕೂಡ ಇವತ್ತು ನಾವು ಕಲಬೆರಕೆ ಅಂತಾನೋ ಅಥವಾ ಅದಕ್ಕೆ ಫುಡ್ ಸೇಫ್ಟಿ ಆಂಗಲ್ ಇಂದ ನೋಡಿದಾಗ ಅದು ಅನ್ಯಾಯವೇ, ಅದು ಆರೋಗ್ಯಕ್ಕೆ ಹಾನಿ ಮಾಡ್ತಕ್ಕಂಥದ್ದೇ. ನೋಡಿ, ಅಕ್ಕಿಯನ್ನ ಪಾಲಿಶ್ ಮಾಡೋದ್ರಿಂದ ಪಾಲಿಶ್ ಸಿಗುತ್ತೆ, ಪಾಲಿಶ್ ಇಂದ ಎಣ್ಣೆ ತೆಗೆದಾಗ ತೌಡು ಸಿಗುತ್ತೆ, ಅದರಲ್ಲಿ ವಿಟಮಿನ್ ಇ ಸಿಗುತ್ತೆ. ಆ ವಿಟಮಿನ್ ಇ ತೌಡು ಇವತ್ತು ಅದೇ ತೌಡನ್ನ ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿಗೆ ಹೋಗಿ ಬಂದಾಗ ಪ್ರಿಬಯೋಟಿಕ್ ಅಂತ ಹೈಟೆಕ್ ಆಗಿ ಬಂದ್ಬಿಟ್ಟು ಕಾನ್ಸ್ಟಿಪೇಷನ್, ಮಲಬದ್ಧತೆ ಬಂದಾಗ ಅದನ್ನೇ ಪ್ರಿಸ್ಕ್ರಿಪ್ಷನ್ ಮಾಡ್ತಕ್ಕಂಥದ್ದು, ಅಥವಾ ಇಲ್ಲಿ ಪಾಲಿಶ್ಡ್ ಅಕ್ಕಿ ತಿಂತಕ್ಕಂಥದ್ದು ಡಯಾಬಿಟೀಸ್ ಬರ್ತಕ್ಕಂಥದ್ದು. ಈ ಕಾಯಿಲೆಗಳಿಗೆ ಏನು ಉತ್ತೇಜನ ಕೊಡ್ತಕ್ಕಂತ ನಮ್ಮ ಪ್ರೋಸೆಸ್ ಇರ್ಬೋದು, ತಯಾರಿಕೆ ಮಾಡ್ತಕ್ಕಂಥದ್ದು ಇರ್ಬೋದು, ಇವೆಲ್ಲವೂ ನನ್ನ ದೃಷ್ಟಿಯಿಂದ ಕಲಬೆರಕೆವೆ. ಹಿಂದೆ ನಾವು ಇವುಗಳನ್ನೆಲ್ಲ ತಗೊಳ್ತಾ ಇರಲಿಲ್ಲ, ಆದ್ರೆ ಇವತ್ತು ತಗೊಳ್ಬೇಕಾಗಿದೆ. ಮತ್ತೆ ಇನ್ನೂ ಒಂದಿದೆ, ಇವತ್ತು ನಾವು ಪ್ಯೂರ್ ಅಂತ ಹೇಳ್ತಾ ಹೋಗ್ತೇವೆ, ಪ್ಯೂರ್ ಇರಬೇಕು ಆಹಾರ, ಪ್ಯೂರ್ ಫುಡ್ ಇರಬೇಕು. ಎಷ್ಟು ಪ್ಯೂರ್ ಅಂತ ಹೇಳಿದ್ರೆ ಅದು ಸ್ಟೆರೈಲ್ ಆಗಿರ್ತಕ್ಕಂಥ ಲೆವೆಲ್ಗೆ ಪ್ಯೂರಿಟಿಯನ್ನು ತಗೊಂಡಿದ್ದೀವಿ ನಾವು. ಈ ಪ್ಯೂರಿಟಿ ಹೆಸರಿನಲ್ಲೂ ಕೂಡ ಬಹಳಷ್ಟು ಅನಾಹುತಗಳಾಗಿದ್ದಾವೆ. ನಾನು ಅದಕ್ಕೆ ಯಾವಾಗಲೂ ಹೇಳೋದು ಎನಿಥಿಂಗ್ ಪ್ಯೂರ್ ಇಸ್ ಜಂಕ್ ಅಂತ. ಸಕ್ಕರೆ ಬಹಳ ಪ್ಯೂರ್ ಅದು, ಅದ್ರ ಬೇರೆ ಯಾವುದೂ ಇಲ್ಲ, ಕಂಪ್ಲೀಟ್ ಆಗಿ ತೆಗೆದುಹಾಕಿದ್ದಾರೆ, ಅಷ್ಟು ಪ್ಯೂರ್ ಆಗಿದೆ. ಆದ್ರೆ ಅದರಿಂದ ಆರೋಗ್ಯಕ್ಕೆ ಅನಾಹುತ. ಆ ಜಾಗರಿ ಪ್ಯೂರ್ ಅಲ್ಲ, ಆದ್ರೆ ಓಕೆ, ಅದರಿಂದ ಆರೋಗ್ಯಕ್ಕೆ ಅಷ್ಟು ಅನಾಹುತ ಇಲ್ಲ. ಸೊ ಹೀಗಾಗಿ ನಾವು ಈ ಪ್ಯೂರಿಟಿ ಹೆಸರಿನಲ್ಲೂ ಕೂಡ, ಈಗ ನೋಡಿ ನೀವು ದೊಡ್ಡ ದೊಡ್ಡ ಇವತ್ತು ಮಲ್ಟಿನ್ಯಾಷನಲ್ ಕಂಪನಿಗಳು ಬರ್ತಕ್ಕಂತ ಹೋಟೆಲ್ ಚೈನ್ಗಳು ಇರ್ಬೋದು, ದೊಡ್ಡ ದೊಡ್ಡ ಚೈನ್ಗಳು ಇವತ್ತು ಎಲ್ಲಾ ನಗರಗಳಿಗೂ, ಸಣ್ಣ ನಗರಗಳಿಗೂ ಕಾಲಿಡ್ತಾ ಇದಾವೆ. ಅಲ್ಲಿ ಹೋದ್ರೆ ನಿಮ್ಗೆ ಎಲ್ಲ ಚೆನ್ನಾಗಿ ಕಾಣ್ತದೆ, ಎಲ್ಲ ಕ್ಲೀನ್ ಆಗಿರುತ್ತೆ, ಸ್ವಚ್ಛವಾಗಿರುತ್ತೆ, ಸ್ಟೆರೈಲ್ ಆಗಿರುತ್ತೆ. ಆದ್ರೆ ಆರೋಗ್ಯಕ್ಕೆ ಒಳ್ಳೆಯದಾ? ಅಂತ ಸ್ಟೆರಿಲಿಟಿ ಮತ್ತು ಪ್ಯೂರಿಟಿ ನಾವು ಇವು ಮಾಡರ್ನ್ ಹೆಸರಲ್ಲಿ, ಆಧುನಿಕತೆಯ ಹೆಸರಿನಲ್ಲಿ ಹೀಗಿರ್ಬೇಕು. ಈ ಬ್ರೆಡ್ ಅಂದ್ರೆ ಪ್ಯೂರು, ಸಕ್ಕರೆ ಅಂದ್ರೆ ಪ್ಯೂರು, ರಿಫೈನ್ಡ್ ಸಾಲ್ಟ್ ಅಂದ್ರೆ ಪ್ಯೂರು. ಈ ಪ್ಯೂರಿಟಿ ಅನ್ನೋ ಹೆಸರಲ್ಲೂ ಕೂಡ ನಾವು ಅನಾಹುತಗಳನ್ನು ಮಾಡ್ಕೊಂಡಿದ್ದೀವಿ. ಒಂದ್ ಕಡೆ ಈ ಶುದ್ಧತೆಯಿಂದ ಅನಾಹುತ ಆದ್ರೆ ಇನ್ನೊಂದ್ ಕಡೆ ನಮ್ಮಲ್ಲಿ ರಸ್ತೆ ಸೈಡ್ ಮಾಡ್ತಕ್ಕಂತ ಹೋಟೆಲ್ಗಳಿರ್ಬೋದು ಅಥವಾ ಆಹಾರ ತಯಾರಿಕಾ ಘಟಕಗಳಿರ್ಬೋದು, ಏನೂ ಬೇಸಿಕ್ ಆಗಿರ್ತಕ್ಕಂತ ಮೂಲಭೂತವಾದ ಸ್ವಚ್ಛತೆಯನ್ನು ಕಾಪಾಡದೆ ಕಂಟಾಮಿನೇಷನ್ ಆಗ್ತಕ್ಕಂಥದ್ದು ಅಥವಾ ಮೈಕ್ರೋ ಇನ್ಫೆಕ್ಷನ್ ಡಿಸೀಸಸ್ ನಮ್ಮಲ್ಲಿ ಇವತ್ತು ಜಾಸ್ತಿ ಇದೆ. ಮಕ್ಕಳು

ಇವತ್ತು ನಮ್ಮ ದೇಶದಲ್ಲಿ ಸುಮಾರು 6% ಮಕ್ಕಳು ಮೊದಲನೇ ಹುಟ್ಟು ಹಬ್ಬಕ್ಕೆ ಇರೋದಿಲ್ಲ, ಸಾಯ್ತವೆ. ಒಂದು ಸ್ವಚ್ಛತೆ ಕೊರತೆ ಒಂದಾದ್ರೆ, ಇನ್ನೊಂದು ಕಡೆ ನಾನೇನ್ ಹೇಳಿದ್ದು, ಬಹಳ ಕ್ಲೀನ್ ಇರ್ಬೇಕು. ಈಗ ಹೇಳ್ತಾರೆ ಹೈಜೀನ್ ಹೈಪೋಥಿಸಿಸ್ ಅಂತ ಹೇಳ್ತಾರೆ ನೋಡಿ. ಒಂದು ಕಡೆ ಸ್ವಚ್ಛತೆ ಕೊರತೆ ಇರತಕ್ಕಂಥದ್ದು, ಏನು ಇಲ್ಲದೆ ಇರತಕ್ಕಂಥದ್ದು, ಬಹಳ ಗಲೀಜಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಸ್ವಚ್ಛತೆಯ ಎಕ್ಸ್ಟ್ರೀಮ್ ಪೊಸಿಷನ್ ಹೋದಾಗ ಅಲರ್ಜಿ ಶುರು ಆಗ್ತದೆ. ಈಗ ಡಾಕ್ಟರ್ ಹೇಳ್ತಾರೆ ನಿಮ್ ಮಗುಗೆ ಅಲರ್ಜಿ ಆಗಿದೆ ಅಂದ್ರೆ ಒಂಚೂರು ಮಣ್ಣಲ್ಲಿ ಆಟ ಆಡ್ಸಿ ಅಂತ. ಈ ಎಕ್ಸ್ಟ್ರೀಮ್ ಲೆವೆಲ್ ನಾವು ಇಲ್ಲಿ ಬಿಟ್ಟು ಅಲ್ಲೂ ಹೋಗ್ಬೇಕಾಗಿಲ್ಲ. ಈ ಒಂದು ಮಿಡಲ್ ಪಾತ್ ಅಂತ ಏನಿದೆಯೋ, ಗೋಲ್ಡನ್ ಮೀನ್ ಅಂತ ಏನಿದೆಯೋ, ಅದನ್ನ ನಾವು ಕಾಪಾಡ್ಕೋಬೇಕು.

ವಾಸವಾಗಿದೀವೋ ಅದು ನಮಗ್ ಸಂಬಂಧಪಟ್ಟಿದ್ದಲ್ಲ ಅಂತ. ಯಾಕಂದ್ರೆ 90% ಸೆಲ್ಸ್ ಬಿಲಾಂಗ್ ಟು ಬ್ಯಾಕ್ಟೀರಿಯಾ, ಜೀವಕೋಶಗಳ ಲೆಕ್ಕ ಹಾಕಿದ್ರೆ ನಮ್ಮದೇ ಕಮ್ಮಿ. ಸೊ ಹಾಗಿದ್ದಾಗ ಯಾವ ಪ್ಯೂರಿಟಿಯಿಂದ ಮಾತಾಡ್ತಕ್ಕಂಥದ್ದು, ಆ ದೃಷ್ಟಿಯಿಂದ ನೋಡ್ಬೇಕಾಗ್ತದೆ. ಮತ್ತೆ ಬೆಳೆದಿರ್ತಕ್ಕಂಥ ಆಹಾರ ಇವತ್ತು ಮೂಲಭೂತವಾಗಿ ಹಣ್ಣು ತರಕಾರಿನೋ ಎಣ್ಣೆ ಕಾಳುಗಳು ದವಸ ಧಾನ್ಯಗಳು ಏನಿದಾವೋ, ನಮ್ಮ ಕೃಷಿ ಪದ್ಧತಿಯಲ್ಲೂ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ. ಈ ಹೈಟೆಕ್ ಅಥವಾ ಹಸಿರು ಕ್ರಾಂತಿಯಲ್ಲಿ ಬಹಳಷ್ಟು ಅನಾಹುತಗಳಾದ ಈಗ ಹೇಳ್ತಾರೆ, ಒಂದು ಬೀಜ ಮೊಳಕೆ ಒಡೆಯುವಾಗಲೇ ಅದರ ಮೂಗಿನ ಮೇಲೆ ಎಂಡೋಸಲ್ಫಾನ್ ಹೊತ್ಕೊಂಡೇ ಹೊರಗಡೆ ಬರ್ತದೆ. ಮಾಡರ್ನ್ ಪೌಲ್ಟ್ರಿ ಫಾರ್ಮ್ ಅಲ್ಲಿ ಲೈಟ್ ಆಫ್ ಮಾಡಿದ್ರೆ ಕೋಳಿ ಸಾಯ್ತವೆ, ಕೊಕ್ಕಿದ್ರೆ ಪ್ರಾಬ್ಲಮ್ ಆಗುತ್ತೆ, ಕಾಲಿದ್ರೆ ಪ್ರಾಬ್ಲಮ್ ಆಗಿದೆ, ರಕ್ಕೆ ಬಿಚ್ಚಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಇವತ್ತಿನ ಟೆಕ್ನಾಲಜಿ ಹೇಗಿದೆ ಅಂದ್ರೆ ಮೊಟ್ಟೆ ಒಡಿಬಾರ್ದು, ಬೀಜ ಮೊಳಕೆ ಬರಬಾರ್ದು, ಹಕ್ಕಿ ಹಾಡಬಾರ್ದು, ನಾಯಿ ಬೊಗಳಬಾರ್ದು ಅಂತ ಹೇಳ್ತಾರೆ. ಅಂತ ಒಂದು ತಂತ್ರಜ್ಞಾನಗಳನ್ನ ನಾವು ತಂದಿದೀವೋ, ಆ ತಂತ್ರಜ್ಞಾನಗಳನ್ನ ರೈತರಿಗೆ ಕೊಟ್ಟಿದೀವೋ, ಅವ್ರು ಅದನ್ನ ಮಾಡಲೇಬೇಕಾಗಿದೆ. ಬೇರೆ ಯಾವ ಇದು ಇಲ್ಲ. ಹೆಚ್ಚು ಇಳುವರಿಯ ಹೆಸರಿನಲ್ಲಿ ಅನಾಹುತಗಳು ಆಗಿದಾವೆ. ಆಹಾರದ ಗುಣಮಟ್ಟ ಹಾಳಾಗಿ ಈಗ ನೋಡಿ, ನಾವು ತಿಂತಕ್ಕಂತ ಅಕ್ಕಿ ಅಥವಾ ಏನು ಹೈಬ್ರಿಡ್ ವೆರೈಟಿ ಅಥವಾ ಜಿಎಂ ವೆರೈಟಿಗಳಿದಾವೋ ಅದರಲ್ಲಿ ಮೂಲಭೂತವಾಗಿ ಸ್ಟಾರ್ಚ್ ಇದೆ. ಸ್ಟಾರ್ಚ್ ಅಲ್ಲಿ ಎರಡು ಅಂಶಗಳಿದಾವೆ, ಅಮೈಲೋ ಪೆಕ್ಟಿನ್ ಮತ್ತು ಅಮೈಲೋಸ್ ಅಂತ ಹೇಳ್ತಕ್ಕಂಥದ್ದು. ಈ ಹೈಲ್ಡ್ ವೆರೈಟಿಯಲ್ಲಿ ಅಮೈಲೋ ಪೆಕ್ಟಿನ್ ಅಂಶ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದ್ದರಿಂದ ಏನಾಯ್ತು, ನಾವು ತಿಂದ ಆಹಾರ ಬಹಳ ಶೀಘ್ರವಾಗಿ ಜೀರ್ಣ ಆಗ್ತದೆ, ರಕ್ತಕ್ಕೆ ಒಂದು ಪ್ರವಾಹ ಆಗ್ತದೆ. ಪ್ರವಾಹವನ್ನು ಕಂಟ್ರೋಲ್ ಮಾಡಕ್ಕೆ ನಮ್ಮ ಏನು ಇನ್ಸುಲಿನ್ ಇರ್ಬೋದು, ಗ್ಲುಕಾಗನ್ ಇರ್ಬೋದು, ಅವುಗಳು ಪ್ರಯತ್ನ ಮಾಡ್ತವೆ. 10-15 ವರ್ಷ ಪ್ರಯತ್ನ ಮಾಡಿ ಕೈ ಬಿಡ್ತವೆ, ಕೈ ಬಿಟ್ಟಾಗ ಡಯಾಬಿಟೀಸ್ ಆಗ್ತದೆ. ಸೊ ಹೀಗಾಗಿ ಮೂಲಭೂತವಾಗಿ ನೋಡಿ, ಇದನ್ನ ನಾವು ಅಡಲ್ಟ್ರೇಷನ್ ಅನ್ನೋಣ, ಕಲಬೆರಿಕೆ ಇರೋಣ, ಏನಂತ ಹೇಳಿ ಕರೆಯೋಣ ನಾವು ಇದನ್ನ, ಇದು ಕಾನೂನು ಪೂರ್ವಕ ಇದೆಲ್ಲ ಸರಿನೇ, ಆದ್ರೆ ಇದನ್ನು ಕೂಡ ನಾವು ಪರಿಗಣನೆ ತಗೋಬೇಕಾಗ್ತದೆ. ಮತ್ತೆ ಇವತ್ತು ಬಂದಿರತಕ್ಕಂಥ ಪದಾರ್ಥ ನೀವು ಸ್ಟೋರ್ ರೂಮ್ ಹೋದ್ರೆ ಮಿಥೈಲ್ ಬ್ರೋಮೈಡ್, ಅಲ್ಯೂಮಿನಿಯಂ ಫಾಸ್ಫೈಡ್, ಡೆಡ್ಲಿ ಕೆಮಿಕಲ್ಸ್, ಇವೆಲ್ಲ ಎರಡನೇ ಮಹಾಯುದ್ಧದಲ್ಲಿ ಉಪಯೋಗಿಸ್ತಾ ಇರತಕ್ಕಂಥ ರಾಸಾಯನಿಕಗಳು, ಅವುಗಳನ್ನು ಹಾಕಿಯೇ ನಾವು ಕೀಟವನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು. ಇದು ಎಲ್ಲ ದೇಶಗಳು 66 ದೇಶಗಳು ಬ್ಯಾನ್ ಮಾಡಿದಾವೆ. ಇವತ್ತು ನಮ್ಮ ಸರ್ಕಾರಿ ಗೋಡೌನ್ಗಳಲ್ಲಿ, FCI ಗೋಡೌನ್ ನಲ್ಲಿ ಅದೇ ಗೋಡೌನ್ ನಿಂದ ಮಿಡ್ ಡೇ ಮಧ್ಯಾಹ್ನ ಊಟಕ್ಕೆ ಹೋಗ್ತಕ್ಕಂಥ ಅಕ್ಕಿ, ಅದೇ ಗೋಡೌನ್ ನಿಂದ ICD ಅಂಗನವಾಡಿ ಸೆಂಟ್ರಿಗೆ ಹೋಗ್ತಕ್ಕಂಥ ಅಕ್ಕಿ, ಈ ತರದ ಅಕ್ಕಿ ಗೋಧಿಯ ನಾವು ಈ 2-grain-centric ಪಾಲಿಸಿ ಏನಿದೆ, ಇದರಿಂದ ನಾವು ಏನಾದ್ರೂ ಅಪೌಷ್ಟಿಕತೆ ಹೋಗ್ತದೆ, ಜನರಲ್ಲಿ ಆರೋಗ್ಯ ಬರ್ತದೆ ಅಂತ ಹೇಳ್ತಕ್ಕಂಥದ್ದು ಕನಸು. ಆಹಾರ ಅಂತ ಹೇಳಿದ್ರೆ ಒಂದು ರಸಾನುಭವ. ಅದು ಈ ತೈತಿರಿಯ ಉಪನಿಷತ್ ಹೇಳ್ತಾರೆ, ದ ಲಾರ್ಡ್ ಇಸ್ ರಸ ಅಂತ ಹೇಳ್ಬಿಟ್ಟು, ರಸಾನುಭವ ಅಂತಕ್ಕಂಥದ್ದು ಇದೆಯಲ್ಲ. ಅಲ್ಲಿ ನಿಮ್ಮ ಆಯುರ್ವೇದದಲ್ಲಿ ಆಹಾರವನ್ನು ತಗೊಂಡ್ರೆ ರಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಇನ್ಫ್ಯಾಕ್ಟ್ ಪೌಷ್ಟಿಕಾಂಶಗಳಿಂದ ಹೆಚ್ಚಿನ ಪ್ರಾಮುಖ್ಯತೆ ರಸಾನುಭವಕ್ಕಿದೆ. ರಸದಿಂದ ದೇಹದಲ್ಲಿ ಏನೇನು ಕಿಣ್ವಗಳು ಉತ್ಪತ್ತಿ ಆಗ್ತವೆ, ಅನುಭವ ಹೇಗಾಗ್ತದೆ, ಆ ರಸಾನುಭವವನ್ನು ನಾವು ಕಳ್ಕೊಂಡಿದೀವಿ ಇವತ್ತು ಆಹಾರದಲ್ಲಿ. ಸೆನೆಕಾ ಅಂತ ಒಬ್ಬ ರೋಮನ್ ಫಿಲಾಸಫರ್ ಹೇಳ್ತಾನೆ, ಯಾರು ಸಾಯೋದಿಲ್ಲ, ತನ್ನನ್ನು ತಾವು ಕೊಂದ್ಕೊಳ್ತಾರೆ ತಾವು ತಿನ್ನುವ ಆಹಾರದ ಮೂಲಕ ಅಂತ. ಪೀಪಲ್ ಡೋಂಟ್ ಡೈ, ದೇ ಕಿಲ್ ದೆಮ್ಸೆಲ್ಸ್ ವಿತ್ ಫೋರ್ಕ್ ಅಂಡ್ ಸ್ಪೂನ್ ಅಂತ ಹೇಳಿ. ಇವತ್ತು ನಾವು ನಮ್ಮ ಎಲ್ಲ ಇಂದ್ರಿಯಗಳನ್ನು ನಾವು ಒಂದು ರೀತಿಯಲ್ಲಿ ಮೋಸ ಪಡಿಸ್ಕೊಳ್ತಾ ಇದ್ದೀವಿ. ನಾಲಿಗೆಯನ್ನ ಅಜಿನೋಮೋಟೋ ಫ್ಲೇವರಿಂದ ಮೋಸ ಮಾಡ್ಕೊಳ್ತೀವಿ, ಕಣ್ಣಿನಿಂದ ಬಣ್ಣ ಬಣ್ಣದ ಲೋಕದಿಂದ ಮೋಸ ಮಾಡ್ಕೊಳ್ತೀವಿ, ಮೂಗಿಗೆ ಆರ್ಟಿಫಿಷಿಯಲ್ ಫ್ಲೇವರಿಂದ ಮೋಸ ಮಾಡ್ಕೊಳ್ತಾ ಇದ್ದೀವಿ. ನಾವು ಆರ್ಟಿಫಿಷಿಯಲ್ ಜಗತ್ತಿನಲ್ಲಿ ನಮ್ಮ ಇಂದ್ರಿಯಗಳನ್ನು ನಮ್ಮ ಅನುಭವವನ್ನು ನಾವು ಒಂಥರ ವಿ ಆರ್ ವಿಕ್ಟಿಮ್ಸ್ ಆಫ್ ಅವರ್ ಓನ್ ಆರ್ಟಿಫಿಷಿಯಲ್ ಕ್ರಿಯೇಟಿವಿಟಿ. ಸೊ ಇದು ಬಹಳಷ್ಟು ತೊಂದರೆ ಆಗಿದೆ. ಮತ್ತೆ ಇವತ್ತು ಸಾವಯವ ಪದಾರ್ಥಗಳನ್ನು ಬೆಳೀತಕ್ಕಂಥದ್ದೇ ಇರಬಹುದು, ಆದ್ರೆ ಸಾವಯವ ಏನಾಗಿದೆ, ನಮ್ಮ ಈ ವೆಸ್ಟರ್ನ್ ಸಾವಯವ ಮೆಥಡ್ ಅಥವಾ ಮಾಡಿರತಕ್ಕಂಥ ನಿಧಿ ನಿಯಮಗಳು ಏನಿದಾವೆ ಅವುಗಳು ಸ್ವಲ್ಪ ಅಷ್ಟು ಸರಿಯಿಲ್ಲ. ಅಲ್ಲಿ ಏನ್ ಹೇಳಿದ್ರೆ, ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿ ಕ್ಲೀನ್ ಮಾಡಬಹುದು ಡೇರಿಯಲ್ಲಿ, ಮತ್ತೆ ನಮ್ಮ ಬೋರ್ಡೋ ಮಿಕ್ಸ್ಚರ್ ಕಾಪರ್ ಸಲ್ಫೇಟ್ ಸುಣ್ಣ ಹಾಕಿ ಅದನ್ನು ಕೂಡ ಹೊಡಿಬಹುದು, ಇದನ್ನು ಹೊಡಿಬಹುದು, ಅದು ಓಕೆ ಇದು ಓಕೆ ಅಂತ ಹೇಳಿ ಒಂದು ನೀವು ಅಲ್ಲಿ ನೋಡಿದ್ರೆ ಆಲೋಡ್ ಲಿಸ್ಟ್ ನೋಡಿದ್ರೆ ತುಂಬಾ ಉದ್ದವಾಗಿದೆ ಲಿಸ್ಟ್. ಅದು ಈ ನೇಟಿವ್ ಸಂಸ್ಕೃತಿಯಲ್ಲಿ ಆಹಾರ ಬೆಳೀತಕ್ಕಂಥ ಪದ್ಧತಿ ಏನಿತ್ತು ಅದು ನಿಜವಾಗಿಯೂ ಪರಿಸರಕ್ಕೆ ಬಹಳ ಹತ್ತಿರವಾಗಿತ್ತು. ಅದು ಹಣ್ಣು ಮಾರ್ತಕ್ಕಂಥದ್ದು ಇರ್ಬೋದು, ಆಹಾರವನ್ನು ಭೂಮಿ ಒಳಗಡೆ ಅಡಿಯಲ್ಲಿ ಇಟ್ಟು ಸ್ಟೋರ್ ಮಾಡಿ ಬೆಳಕು ಇಟ್ಕೊಂಡು ಹೋಗಿ ಬೆಳಕು ಉರಿಲಿಲ್ಲ ಅಂದ್ರೆ ಅದು ಚೆನ್ನಾಗಿದೆ ಸೇಫ್ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಇರ್ಬೋದು. ಹೀಗಾಗಿ ನಾವು ಮೂಲಭೂತವಾಗಿರ್ತಕ್ಕಂಥ ನಮ್ಮ ಸಾಂಪ್ರದಾಯಿಕ ಜ್ಞಾನ ಆಯ್ತು ಅದನ್ನೆಲ್ಲ ಕಳ್ಕೊಂಡ್ಬಿಟ್ಟು ನೋಡಿ. ಇವತ್ತು ಕಾಯಿಲೆಗಳು ನಮ್ಮ ದೇಶದಲ್ಲೇ ನೋಡ್ಕೊಂಡ್ರೆ ಆಹಾರದ ಎಕಾನಮಿ 17 ಲಕ್ಷ ಕೋಟಿ ಆದ್ರೆ ಹೆಲ್ತ್ ಕೇರ್ ಇಂಡಸ್ಟ್ರಿ ಅಂತ ಎಲ್ಲದನ್ನು ಲೆಕ್ಕ ಹಾಕಿದ್ರೆ ನಿಮಗೆ $10 ಲಕ್ಷ ಕೋಟಿ ಹೋಗಿದೆ. ಈಗ ಅಮೆರಿಕದಲ್ಲಿ $48,000 ಅವರಿಗೆ ಒಂದು ವರ್ಷಕ್ಕೆ ಆದಾಯ ಬಂದ್ರೆ $4,000 ಊಟಕ್ಕೆ ಖರ್ಚು ಮಾಡ್ತಾರೆ, $8,000 ಮೆಡಿಸನ್ಗೆ ಹೋಗುತ್ತೆ ಹೆಲ್ತ್ ಕೇರ್ ಎಕ್ಸ್ಪೆಂಡಿಚರ್. ಆ ರೀತಿಯಾಗಿ ಒಂದು ಸಿಕ್ ಸೊಸೈಟಿ, ಒಂದು ಅನಾರೋಗ್ಯ ಪೀಡಿತವಾಗಿರ್ತಕ್ಕಂಥ ಸಮಾಜವನ್ನು ಎಷ್ಟು ಡೆವಲಪ್ಮೆಂಟ್ ಆದರೂ ಸಮಾಜ ಸ್ವಸ್ಥವಾಗಿ ಇದೆಯೇ ಇಲ್ವೇ ಅಂತ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಅದಕ್ಕೋಸ್ಕರ ಇವತ್ತು ಈ GDPಯನ್ನೇ ತೆಗೆದುಬಿಟ್ಟು GNP ಗ್ರಾಸ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಹೇಳಿ ಮಾಡಬೇಕು ಅಂತ ಹೇಳ್ತಾ ಇರತಕ್ಕಂಥದ್ದು. ಆರೋಗ್ಯ ಇದ್ರೆ ಸಂತೋಷಕ್ಕೂ ಆರೋಗ್ಯಕ್ಕೂ ನಿಕಟವಾದ ಸಂಬಂಧ ಇದೆ.
ಹೀಗಾಗಿ ಇವತ್ತಿನ ತಂತ್ರಜ್ಞಾನದ ಹೆಸರಿನಲ್ಲಿ, ಪ್ಯೂರಿಟಿಯ ಹೆಸರಿನಲ್ಲಿ ಬಹಳಷ್ಟು ಕಲಬೆರಕೆ ಇವುಗಳು ಆಗ್ತದೆ. ಮತ್ತೆ ಯಾವ ಸಮಾಜ ನಾಗರಿಕ ಸಮಾಜ ಅಂತದ್ದು ಅವ್ರು ಜಾಸ್ತಿ ಕೆಟ್ಟ ಹೋಗಿದ್ದಾರೆ. ತಂತ್ರಜ್ಞಾನದ ವಿಚಾರನೆ ತಗೊಳ್ಳೋಣ. ಈಗ ನೋಡಿ, ಸುಮಾರು 600

0: ರೋಲರ್ ಫ್ಲೋರ್ ಮಿಲ್ಗಳು ಈ ದೇಶದಲ್ಲಿ ಇದಾವೆ, ದೊಡ್ಡ ದೊಡ್ಡ ರೋಲರ್ ಫ್ಲೋರ್ ಮಿಲ್ಗಳು. ಆ ರೋಲರ್ ಫ್ಲೋರ್ಗೆ ಗೋಧಿಯನ್ನ ಸಂಪೂರ್ಣವಾಗಿ ಪುಡಿ ಮಾಡ್ತಕ್ಕಂತ ಸಾಮರ್ಥ್ಯ ಇಲ್ಲ, ಅದು 12 ಭಾಗವಾಗಿ ಮಾಡ್ತದೆ. ಅದನ್ನ ಎಲ್ಲ ತುಂಡು ಮಾಡಿ ಕಾಲು ಬೇರೆ ಕೈ ಬೇರೆ ಕತ್ತರಿಸಿ ಬೇರೆ ಮಾಡಿ ಕೊನೆಗೆ ನಿಮಗೆ ಸಿಗ್ತಕ್ಕಂಥದ್ದು 3 ಎಲ್ಲ ಸೀವ್ ಮಾಡಿ ಅದು ಮಾಡಿ ಇದು ಮಾಡಿ ಮೈದಾ ಸೂಜಿ ಆಟ ಸಿಗುತ್ತೆ. ಅದೇ ನಮ್ಮ ಈ ಹಳೆ ಚಕ್ಕಿ ಮಿಲ್ ಅಲ್ಲಿ ಸಂಪೂರ್ಣವಾಗಿ ಹೋಲ್ ವೀಟ್ ಅನ್ನು ಗ್ರೈಂಡ್ ಮಾಡಬಹುದು. ಆ ತಂತ್ರಜ್ಞಾನಕ್ಕೆ ಸಂಪೂರ್ಣವಾಗಿ ಪ್ರೋಸೆಸ್ ಮಾಡ್ತಕ್ಕಂತ ಸಾಮರ್ಥ್ಯವೇ ಇಲ್ಲ. ಅಂತ ಟೆಕ್ನಾಲಜಿ ಇಟ್ಕೊಂಡು ನಾವು ಎಷ್ಟೇ ಹೈಟೆಕ್ ಆಗ್ಬೋದು, 1 ಗಂಟೆಗೆ ಇಷ್ಟು ಟನ್ ಅನ್ನು ಬಿಸಾಕ್ಬೋದು, ಆದ್ರೆ ಅದರಿಂದ ಆರೋಗ್ಯಕ್ಕೆ ಹಾನಿ ಆಗ್ತಾ ಇದೆ. ನೋಡಿ, ಈಗ ಸೋಯಾಬೀನ್ ಅನ್ನು ತಗೊಂಡು ನಾವು ಮಾಡರ್ನ್ ಆಯಿಲ್ ಮಿಲ್ ಅಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡಿದೀವಿ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಸೋಯಾಬೀನ್ ಅಲ್ಲಿ 7% ಒಮೆಗಾ 3 ಎಣ್ಣೆ ಅಂಶ ಇದೆ, ಒಮೆಗಾ 3 ಫ್ಯಾಟಿ ಆಸಿಡ್ ಅಂತ ಹೇಳ್ಬಿಟ್ಟು. ಅದು 250 ಡಿಗ್ರಿ ಬಾಯಿಲ್ ಮಾಡಿ ತೆಗೆಯುವಾಗ ಒಡೆದು ಹೋಗುತ್ತೆ, ಹಾಳಾಗಿ ಹೋಗುತ್ತೆ. ಯಾವ ಕಾರ್ಖಾನೆಯವರು ಯಾವ ಇಂಡಸ್ಟ್ರಿಯವರು ಹೇಳೋದಿಲ್ಲ ತನ್ನ ಎಣ್ಣೆ ಪ್ಯಾಕ್ ಮಲ್ಲಿ, ಅಲ್ಲಿ ಹೇಳೋದೇನು ಹೇಳ್ತಾರೆ ಅದ್ರಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಅನ್ನೋದು ಒಂದೇ ಒಂದನ್ನು ಹೇಳ್ತಾರೆ ಹೊರತು, ನಾವು ಮಾಡೋ ತಂತ್ರಜ್ಞಾನದಿಂದ ಇಂಥ ಹೈಟೆಕ್ ತಂತ್ರಜ್ಞಾನದಿಂದ ನಾವು ತಯಾರಿಸುವಾಗ ಆಹಾರದ ಮೂಲಭೂತ ಗುಣಗಳೇ ನಾಶವಾಗಿ ಹೋಗ್ತದೆ ಅಂತ ಯಾರು ಹೇಳ್ತಾ ಇಲ್ಲ ಇವತ್ತು. ಹೀಗಾಗಿ ನಾವು ಒಂದು ಸಿಕ್ ಸಮಾಜವನ್ನ ಸೃಷ್ಟಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ತಪ್ಪೇನಿಲ್ಲ.
1: ಇದುವರೆಗೂ ಆಹಾರ ಕಲಬೆರಕೆ ಕುರಿತು ಮಾತನಾಡಿದವರು ಡಾಕ್ಟರ್ ಕೆಸಿ ರಘು.
2: ಕೇಳ್ತಿದ್ದೀರಾ ಚಿತ್ರದುರ್ಗ ಆಕಾಶವಾಣಿ 102.6 FM.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

0: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ, ನಮ್ಮ ಹೊಣೆಗಾರಿಕೆ.
5: ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 8:52. ಇನ್ನು ಮುಂದೆ ಕೇಳಿ. ಜನರಂಜಿನಿ ಕೇಳುಗರ ಮೆಚ್ಚಿನ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಜನರಂಜಿನಿ ಕೇಳುಗರ ಮೆಚ್ಚಿನ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮ್ಮ ಮೆಚ್ಚಿನ ರೇಡಿಯೋ ಗೆಳೆಯ ಹೆಚ್ ಗಣೇಶ್ ಬಾಬು ಮಾಡುವ ಆಧಾರದ ಸ್ವಾಗತ. ಕೇಳುಗರೆ, ಜನರಂಜಿನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 944

0: 4027273 ಮತ್ತೊಂದು ಮೊಬೈಲ್ ಸಂಖ್ಯೆ 9141970222 9448640273 ಆ್ಯಂಡ್ 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ನೇರವಾಗಿ ನನ್ನ ಜೊತೆ ಮಾತಾಡ್ತಾ ನಿಮ್ಮ ಮೆಚ್ಚಿನ ಹಾಡನ್ನು ಕೇಳಬಹುದು. ನೀವು ನೇರ ಫೋನಿನ ಕಾರ್ಯಕ್ರಮವಾಗಿರೋದ್ರಿಂದ ನಾನು ನೇರವಾಗಿ ಮಾತಾಡ್ತಾ ನಿಮಗೆ ನಿಮ್ಮ ಹಾಡನ್ನು ಪ್ರಸಾರ ಮಾಡ್ತೇನೆ. ಗಮನಿಸಿ, ನಮ್ಮಲ್ಲಿ ಲಭ್ಯವಿರುವ ಚಿತ್ರದ ಗೀತೆಗಳನ್ನು ಮಾತ್ರ ಕೇಳಿ ಅಂತ ಹೇಳ್ತಾ, ಹಾಗೆ ಬುಧವಾರ ಕರೆ ಮಾಡದಂತಹ ಕೇಳುಗರು ಮತ್ತೆ ಶುಕ್ರವಾರ ಕರೆ ಮಾಡುವಂತಿಲ್ಲ. ಹಾಗೆ ನಮ್ಮ ಮೊದಲನೇ ಕಾಲರು ಇಲ್ಲಿ ತಮ್ಮ ಹೆಸರನ್ನು ಬಿಟ್ಟು ತಮ್ಮ ಕುಟುಂಬದ ಹೆಸರಾಗಲಿ ಸ್ನೇಹಿತರ ಹೆಸರಾಗಲಿ ಹೇಳುವಂತಿಲ್ಲ. ಇದು ನಿಮ್ಮ ಇಷ್ಟದ ಕಾರ್ಯಕ್ರಮವಾಗಿರೋದ್ರಿಂದ ನಿಮ್ಮ ಈ ಚಿತ್ರದ ಬಗ್ಗೆ ನೀವು ಅನಿಸಿಕೆಗಳನ್ನು ಹೇಳ್ಬೋದು ಅಷ್ಟೇ. ಹಾಗಾದರೆ ಬನ್ನಿ, ನಮ್ಮ ಮೊದಲನೇ ಕಾಲರ್ ಮಾತಾಡ್ಸೋಣ. ಹಲೋ,
1: ಹಲೋ,
0: ನಮಸ್ಕಾರ, ಹೇಳಿ.
1: ನಮಸ್ತೆ ಸರ್, ಸತೀಶ್ ಕುಮಾರ್.
0: ಸತೀಶ್ ಕುಮಾರ್
1: ಸಿಕ್ಕಿದೆ,
0: ಪ್ರಯತ್ನ ಪಟ್ಟಿದ್ದೀರಿ, ಸಿಕ್ಕಿದೆ. ಯಾವ ಹಾಡ್ಬೇಕು ತಮ್ಗೆ?
1: ಹೊರಗಡೆ ಮಳೆ ಚೆನ್ನಾದ್ರೆ ಚೆನ್ನ ಮುಚ್ಚಲ ಆಗ್ತದಲ್ಲ, ಅದಕ್ಕೋಸ್ಕರ ರಸಿಕ ಚಿತ್ರದಿಂದ ಚಿತ್ತಪಟ್ಟ ಚಿತ್ರಪ್ರಕಾರ ಅಂತ ಮಳೆ ಹಿಡ್ಕೋ ಅಂತ.
0: ರಸಿಕ, ಯಾಕೆ ಇಷ್ಟ ಆಯ್ತು ಹಾಡು?
1: ಮಳೆ ಕಣ್ಣು ಮುಚ್ಚಲ ಇರ್ತಾ ಸರ್ ರೈತರಿಗೆ,
0: ಅದಕ್ಕೋಸ್ಕರ
1: ಸಾಹಿತ್ಯ ಮತ್ತೆ ಅಂಕಲೇಖರ ಸಾಹಿತ್ಯನು ಚೆನ್ನಾಗಿದೆ.
0: ಅದ ಮಳೆ ಸರಿಯಾಗಿ ಬರ್ತಿಲ್ಲ ಅಂತೇಳಿ ತಾವು ಕೇಳ್ತಿದ್ರಿ. ಆಯ್ತು, ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಕೇಳಿ.
1: ಥ್ಯಾಂಕ್ ಯು.

0: ಹಲೋ
1: ಹಲೋ
0: ನಮಸ್ಕಾರ ಹೇಳಿ.
1: ನಮಸ್ತೆ ನಳಿನಿ ಸತಿ.
0: ಓಕೆ ಮೇಡಮ್, ಕೊನೆ ಹೇಗಿದ್ದೀರಿ?
1: ಹಾಗೆ ಇದ್ದೀನಿ, ಜ್ವರ ಇದೆಯಲ್ಲ ಹಾಗಾಗಿ ಹಾಗೆ ಇದ್ದೀನಿ.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ಬೇಕು ತಮಗೆ?
1: ಇದು ಯಾವ್ದಪ್ಪ ಮರೆಯಲಾಗದ ಕತೆ, ಅದರಲ್ಲಿ ಯಾವ್ದು ಬರುತ್ತಲ್ಲ, ಬರೆಯದ ಬರೆಯುವೆ ನಿನಗಾಗಿ ಅಂತ ಒಂದು ಸಾಂಗ್ ಇದೆ.
0: ಇದೆ ಬರೆಯುವೆ ನಿನಗಾಗಿ, ಒಳ್ಳೆ ಹಾಡು, ಸಾಹಿತ್ಯ ಚೆನ್ನಾಗಿದೆ,
1: ಕೇಳ್ಬೇಕು ಅನ್ಸುತ್ತೆ, ಚೆನ್ನಾಗಿದೆ ಸಾಹಿತ್ಯ, ಹಾಗಾಗಿ ತುಂಬಾ ಇಷ್ಟ ಆಗಿದೆ.
0: ಹಳೆ ಹಾಡುಗಳನ್ನ ಕೇಳ್ತಾ ಇರ್ತೀರಾ ತಾವು? ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತೀರಾ?
1: ಹಳೆ ಹಾಡುಗಳೇ ತುಂಬಾ ಇಷ್ಟ, ಮ್ಯೂಸಿಕ್ ಅಂಡ್ ಸಾಹಿತ್ಯ ಚೆನ್ನಾಗಿರುತ್ತೆ. ನಾವು ಅದನ್ನ ಆಲಿಸ್ಕೊಂತಲ್ಲೇನೆ ನಮ್ ಬಾಯಿಗೆ ಬಂದ್ಬಿಡುತ್ತೆ ಸಾಂಗ್ ಎಲ್ಲ, ಇಷ್ಟ ಆಗುತ್ತೆ ಹಾಡುಗಳೆಲ್ಲ.
0: ಓಕೆ ಮೇಡಮ್, ನಿಮ್ಮ ಹಾಡು ಪ್ರಸಾರ ಆಗ್ತದೆ. ಕರೆ ಮಾಡಿದ್ಕೆ ಧನ್ಯವಾದ ತಮ್ಗೆ.
1: ಥ್ಯಾಂಕ್ ಯು.

0: ಕೆಳಗರಿಗೆ ಮನಸ್ಸಿ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೂ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ. ಇವರೊಂದಿಗೆ ವಿಜಯಕಲಾ ಜಗಲೂರ್. ಹಾಗೆ ಕೆಳಗರೆ ಹಾಗೂ ರೈತ ಬಾಂಧವರಿಗೆ ಮನಸ್ಸಿ ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮ ದಿನಾಂಕ 7/7/2023 ಮಂಗಳವಾರ ಸಂಜೆ 6:50 ನಿಮ್ಮ ಚಿತ್ರದುರ್ಗ FM ಕೇಂದ್ರದಿಂದ ಪ್ರಸಾರವಾಗಲಿದೆ. ವಿಷಯ ತಡ ಮುಂಗಾರಿಗೆ ಸೂಕ್ತ ಬೆಳೆಗಳ ಆಯ್ಕೆ ಮತ್ತು ನಿರ್ವಹಣೆ. ಭಾಗವಹಿಸುತ್ತಾರೆ ಡಾಕ್ಟರ್ BO ಮಲ್ಲಿಕಾರ್ಜುನ, ಬೇಸಾಯ ಶಾಸ್ತ್ರಜ್ಞರು, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ನಡೆಸಿಕೊಡುತ್ತಾರೆ UM ಮರಳುಸಿದ್ದೇಶ್. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970272. ದೂರವಾಣಿ ಸಂಖ್ಯೆ 08194295649. ತಪ್ಪದೇ ಕೇಳಿ ಹಾಗೂ ಭಾಗವಹಿಸಿ. ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮ ದಿನಾಂಕ 7/7/2026 ಮಂಗಳವಾರ ಸಂಜೆ 6:50 ನಿಮ್ಮ ಚಿತ್ರದುರ್ಗ FM ಕೇಂದ್ರದಿಂದ. ಇನ್ನು ಜನರಂಜನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ,
1: ನಮಸ್ತೆ.
0: ನಮಸ್ತೆ, ತಮ್ಮ ಹೆಸರು ಹೇಳಿ.
1: ನಾನು ಪುತ್ತೂರಿಂದ
0: ತಿಮ್ಮಪ್ಪ. ತಿಮ್ಮಪ್ಪ ಅವ್ರು ಏನ್ ಮಾಡ್ಕೊಂಡಿದ್ದಾರೆ? ಹೌದಾ, ಯಾವ ಹಾಡು ಬೇಕು ತಮ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ? ಬಹಳ ದೂರದಿಂದ ಕರೆ ಮಾಡಿದಿರಿ ತಾವು.
1: ಹೌದು ಸರ್, ನಾನು ಒಲವು ಮೂಡಿ ನಾಟಕದಿಂದ
0: ಹೌದು ಒಳ್ಳೆ ಹಾಡೇ ಕೇಳಿದ್ರಿ. ಬಹುಶಃ ಇವತ್ತು ಶುಕ್ರವಾರ ಅಂತ ಹೇಳಿ ಲಕ್ಷ್ಮಿಗೋಸ್ಕರ ಹಾಡು ಕೇಳಿದ್ರ ಇದು?
1: ಹೌದು ಸರ್,
0: ಹೌದು. ಯಾಕೆ ಇಷ್ಟ ಆಯ್ತು ಈ ಹಾಡು ತಮ್ಗೆ?
1: ಅದು ಲಕ್ಷ್ಮಿ ಆರಾಧನೆ, ನಾವು ಶುಕ್ರವಾರ ಎಲ್ಲ ಇದು ನಾನಿಲ್ಲ ಮತ್ತೆ ಶುಕ್ರವಾರ ನಾವು ಬೆಳಿಗ್ಗೆ ಆರಾಧನೆ ಮಾಡ್ತೇವೆ ಲಕ್ಷ್ಮಿ ದೇವಿಯಿಂದ. ಶುಕ್ರವಾರ ನಮಗೆ ಗೊತ್ತಾಗೋದು ಉಂಟು.
0: ನೀವು ಶುಕ್ರವಾರ ಪೂಜೆನ ಮಾಡ್ತೀರಾ ಪ್ರತಿ ಶುಕ್ರವಾರ ಲಕ್ಷ್ಮಿಗೆ?
1: ಪ್ರತಿ ದಿವಸ ಬೆಳಿಗ್ಗೆ ಆರತಿ ಎಲ್ಲ ಮಾಡ್ಬೇಕು ಉಂಟು ಲಕ್ಷ್ಮಿ ದೇವಿಗೆ.
0: ಆಯ್ತು, ನಿಮ್ಮ ಮೆಚ್ಚಿನ
1: ದೇವಿ ದೇವಸ್ಥಾನಕ್ಕೆಲ್ಲ ಹೋಗ್ತೇವೆ ಸರ್.
0: ಪುತ್ತೂರಿಂದ ಕರೆ ಮಾಡ್ತಿದ್ದೀರಾ, ಬಹುಶಃ ನಮ್ಮ ಆಕಾಶವಾಣಿ ಚಿತ್ರದುರ್ಗನ ಯಾವ ತರ ತಾವು ಕೇಳ್ತೀರಿ? ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಕೇಳ್ತೀರಿ? ಇದು ನಿಮಗೆ ಯಾವ ಕಾರ್ಯಕ್ರಮ ಇಷ್ಟ ಆಗತ್ತೆ ನಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ?
1: ನನಗೆ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು, ಕೃಷಿ ರಂಗ ಮತ್ತೆ ಇದು ಚಿತ್ರಗೀತೆ ಹಾಡು ನೇರ ಫೋನಿನ ಕಾರ್ಯಕ್ರಮ.

0: ಎಲ್ಲ ಮತ್ತೆ ಆರೋಗ್ಯದ ಇದು ಉಂಟಲ್ಲ ಎಲ್ಲ ಸಿಸ್ಟಮ್ ಇರ್ತಾರೆ.
1: ಹಾಗಾಗಿ ನಿಮ್ಮ ತಮ್ಮ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರ, ತಮಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ನಿಮ್ಮ ಮೆಚ್ಚಿನ ಹಾಡು ಬರ್ತಾ ಇದೆ ಕರೆ ಮಾಡೋದಕ್ಕೆ ಧನ್ಯವಾದಗಳು ತಮಗೆ.
0: ಆಯ್ತು ಸರ್, ಥ್ಯಾಂಕ್ ಯು.

0: हेलो
1: हेलो सर, नमस्ते
0: नमस्ते. ತಮ್ಮ ಹೆಸರು?
1: ರಾಧಾ ಅಂತ.
0: ರಾಧಾ ಎಲ್ಲಿಂದ?
1: ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಚಳ್ಳಕೆರೆ ತಾಲೂಕು ಉಪ್ಪಿನ ಓಬನಹಳ್ಳಿಯಿಂದ ಸರ್.
0: ಓಬನಹಳ್ಳಿ?
1: ಹೌದು ಸರ್.

0: ಬೇರೆ ತಾಲೂಕು. ಯಾವ ಹಾಡು ಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ತಮಗೆ? ಯಾರೋ ಹೇಳ್ಕೊಡ್ತಾ ಇದಾರೆ ತಮಗೆ. ಯಾವ ಹೇಳಿ ಸ್ನೇಹಾಂಜಲಿ ಯಾವ ಚಿತ್ರದ ಹಾಡು? ಸ್ನೇಹಾಂಜಲಿ, ಐ ಆಮ್ ಇನ್ ಲವ್, ಪ್ರೀತಿಯ ಸವಿ ನೆನಪಲ್ಲಿ, ಸ್ನೇಹ ಅನ್ನೋದು. ಐ ಆಮ್ ಇನ್ ಲವ್. ಐ ಆಮ್ ಇನ್ ಲವ್. ಓಕೆ, ಯಾಕೆ ಇಷ್ಟ ಆಯ್ತು ಈ ಹಾಡು ತಮಗೆ? ಅವ್ರಿಗೆ ಇಷ್ಟ ಅಂತ ತಾವು ಕೇಳ್ತಿದ್ರಿ? ಏನ್ ಮಾಡ್ಕೊಂಡಿದ್ದೀರಾ ತಾವು? ನಮ್ಮ ಕಾರ್ಯಕ್ರಮಗಳೆಲ್ಲ ಕೇಳ್ತಾ ಇರ್ತೀರಿ? ಗೃಹಿಣಿಯರಿಗೇನೆ ನಮಗೆ ನೇರ ಫೋನಿನ ಕಾರ್ಯಕ್ರಮ ಇರುತ್ತಲ್ಲ ಅಡಿಗೆ ಅರಮನೆ, ಅದರಲ್ಲ ಭಾಗವಹಿಸ್ತೀರಿ ಶನಿವಾರ ಎಲ್ಲ? ನಾಳೆ ಕೇಳಿ ಮತ್ತೆ ಭಾಗವಹಿಸಿ. ಓಕೆ, ನಿಮ್ಮ ಹಾಡು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ತಮಗೆ.
1: ಥ್ಯಾಂಕ್ ಯು ಸರ್.

0: ಹಲೋ
1: ಹಲೋ ಸರ್,
0: ಹೇಳಿ, ತಮ್ಮ ಹೆಸರು ಹೇಳಿ.
1: ಸರ್, ಚಿತ್ರದುರ್ಗದಿಂದ ನೇತ್ರಾ ನಟರಾಜ್.
0: ನೇತ್ರಾ ನಟರಾಜ್ ಅವ್ರು ಯಾವ ಹಾಡ್ಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ?
1: ಸರ್, ಇಂದ್ರ ಚಿತ್ರದಿಂದ ರಾಜ ನಿನ್ನಾಣೆ ಅಂತಿದೆ ಸರ್ ಹಾಡು.
0: ಹ್ಮ್, ಯಾಕೆ ಇಷ್ಟ ಆಯ್ತು ಹಾಡು?
1: ಹಾಡು ಚೆನ್ನಾಗಿದೆ ಸರ್, ನನಗೆ ಇಷ್ಟ ಆಯ್ತು, ಡ್ಯಾನ್ಸ್ ಇದೆ.
0: ಈ ಚಿತ್ರ ನೋಡಿದಿರಿ ನೀವು?
1: ನೋಡಿದ್ದೀನಿ.
0: ಕೇಳಿ, ನಿಮ್ಮ ಮೆಚ್ಚಿನ ಹಾಡು ಬರ್ತಾ ಇದೆ, ಕರೆ ಮಾಡಿದಕ್ಕೆ ಧನ್ಯವಾದ.
1: ಓಕೆ ಸರ್, ಥ್ಯಾಂಕ್ ಯು ಸರ್.

0: ഹലോ
1: ഹലോ
0: നമസ്കാരം തമേശ്രീ
1: മഞ്ജു ചിങ്ങാളി സാറേ നിപ്പാണി
0: നിപ്പാണി എന്താ മഞ്ജു ചിങ്ങാളി ಮಂಜು ಚಿಂಗಾಳಿ ಅವರು ಮೆಸೇಜ್ ಎಲ್ಲ ಮಾಡ್ತಿರ್ತೀರಿ, ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ, ಬಹಳ ಸಂತೋಷ ಆಯ್ತು. ಬಹಳ ಸಂತೋಷ ಆಯ್ತು, ಬಹಳ ದೂರದಿಂದ ಕರೆ ಮಾಡಿದಿರಿ. ಯಾವ ಹಾಡು ಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ತಮಗೆ? ಯಾವುದು ಎಕ್ಕ? ಹ್ಮ್, ಅದರಲ್ಲಿ ಹೊಸ ಹಾಡನ್ನೇ ಕೇಳಿದ್ರಿ, ಯಾಕೆ ಇಷ್ಟ ಆಯ್ತು ಈ ಹಾಡು ತಮ್ಗೆ?
1: ತುಂಬಾ ಚೆನ್ನಾಗಿದೆ, ಚಿತ್ರದುರ್ಗದಲ್ಲಿ ಇದೆ.
0: ನಮ್ಮ ಚಿತ್ರದುರ್ಗದಲ್ಲಿ ಹಾಡು ಕೇಳಿದ್ರಿ, ಬೇರೆ ಕಡೆ ಕೇಳಿಲ್ಲ? ಆಯ್ತು, ನಿಮ್ಮ ಹಾಡು ಪ್ರಸಾರ ಆಗತ್ತೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು.

0: ಕೇಳ್ತಿದ್ದೀರಾ ಚಿತ್ರದುರ್ಗ ಆಕಾಶವಾಣಿ 102.6 FM. ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
0: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
4: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
0: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
5: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
6: ನಮ್ಮ ಕಾರ್ಯಕ್ರಮದ ಕೊನೆಯ ಕರೆ. ಹಲೋ,
7: ಹಲೋ, ನಮಸ್ಕಾರ.
6: ನಮಸ್ಕಾರ, ತಮ್ಮ ಹೆಸರು?
7: ನಾಗೇಂದ್ರ ಸರ್, ದೊಡ್ಡುಳ್ಳಾರ್ತಿ ಅಂತ, ಚಳ್ಳಕೆರೆ ತಾಲೂಕು.
6: ನಾಗೇಂದ್ರ ದೊಡ್ಡುಳ್ಳಾರ್ತಿ
7: ಸರ್.
6: ಯಾವ ಹಾಡು ಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ?
7: ಅಪೂರ್ವ ಸಂಗಮ ಚಿತ್ರದಿಂದ ಸರ್. ಅಪೂರ್ವ ಸಂಗಮ.
6: ಅಪೂರ್ವ ಸಂಗಮ,
7: ಹೌದು ಸರ್. ಅದರಲ್ಲಿ ನಿನ್ನೆಗಿಂತ ಇಂದು ಚಂದ ಅಂತ ಒಂದು ಹಾಡು ಬರುತ್ತೆ ನೋಡಿ ಸರ್.
6: ಹಾ, ಒಳ್ಳೆ ಹಾಡೆ ಅದು. ನಿನ್ನೆಗಿಂತ ಇಂದು ಚಂದ
7: ಸರ್,
6: ವಾಣಿಜ್ಯ ರಮ
7: ಹಾಡಿರೋದು. ಅದರಾಗೆ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ, ಅದಕ್ಕೆ ಆ ಹಾಡು ನಂಗೆ ಇಷ್ಟ ಆಗುತ್ತೆ ಸರ್.
6: ಓಕೆ. ಎಲ್ಲಾ ಶಂಕರ್ ನಾಗ್ ಅವರು ಮತ್ತೆ ರಾಜ್ಕುಮಾರ್ ಅವರು ಅಭಿನಯಿಸಿರುವಂತಹ ಚಿತ್ರ ಸಾಕಷ್ಟು ಜನಪ್ರಿಯವಾದಂತಹ ಚಿತ್ರ ಅದು. 84 ತೆರೆ ಕಂಡಂತಹ ಚಿತ್ರ ಅನ್ಸುತ್ತೆ ಅದು ಬಹುಶಃ. ಓಕೆ, ಅದಕ್ಕಾಗಿ ಇಷ್ಟ ಆಯ್ತಾ ತಮ್ಗೆ?
7: ಹೌದು.
6: ಕೇಳಿ, ನಿಮ್ಮ ಮೆಚ್ಚಿನ ಹಾಡು ಬರ್ತಾ ಇದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ತಮ್ಗೆ.
7: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 8:45:10. ಈಗ ಕೇಳಿ, ವಚನಗಳು. ಮೊದಲಿಗೆ ಕೇಳಿ ಚಂದಿರಸ ಅವರ ವಚನ, ದೇವೇಂದ್ರ ಕುಮಾರ್ ಮುದುಗೋಳ ಅವರ ಧ್ವನಿಯಲ್ಲಿ.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಈಗ ಕೇಳಿ ಸಿದ್ದರಾಮ ಅವರ ವಚನ ಬಸವರಾಜ ರಾಜಗುರು ಅವರ ಸ್ವರದಲ್ಲಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರವೀಂದ್ರ ಹೆಗಡೆ ಮುರೂರು ಅವರು ಹಾಡಿರುವ ಹಾವಿನ ಹಳ್ಳ ಕಲ್ಲಯ್ಯ ಅವರ ವಚನ.

ಇದುವರೆಗೂ ವಚನಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 9 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

0: of Raigad, Ratnagiri, Sindhudurg and also in Kolhapur. According to IMD, rainfall is expected to intensify in the state from tomorrow till 7th July. Heavy to very heavy rain is likely at several places, while isolated areas over Konkan and the adjoining Ghat regions of Maharashtra may receive extremely heavy rain. Thunderstorms are also likely over parts of Madhya Maharashtra, Marathwada and Vidarbha. The IMD has advised fishermen not to venture into the sea till July 7th due to winds and rough sea conditions. Sangeeta Godbole, Akashwani News, Mumbai.
1: On to sports. In the FIFA World Cup, Australia will take on Egypt in a round of 32 match at Arlington in US tonight. In other round of 32 matches, Argentina will face Cabo Verde at Miami Gardens, while Colombia will clash with Ghana at Kansas City Stadium tomorrow morning. In the Wimbledon Tennis Championships, American Jessica Pegula and Naomi Osaka of Japan have reached the round of 16 in women's singles. Osaka defeated Daria Kasatkina 6-1, 6-3 in just 65 minutes in round of 32 match. Jessica dominated Spain's Buzas Maniero in a 6-1, 6-3 victory. In men's singles, third round of matches, world number one Jannik Sinner is currently facing US player Jensen Brooksby, while Daniil Medvedev is taking on Jan Lennard Struff of Germany. In another third round fixture, Serbian Novak Djokovic is taking on Arthur Rinconesh of France. Benchmark domestic equity indices ended with modest gains today, extending their rising streak for the third straight session. The Sensex rose 262 points to close at 77,764. And now, before we end the bulletin, the headlines once again. Government says Indus Waters Treaty remains suspended. Pakistan must renounce support to cross-border terrorism. India on track to achieve $1 trillion export target this year, says Commerce Minister Piyush Goyal. Prime Minister Narendra Modi to visit Indonesia, Australia and New Zealand on a six-day tour beginning Monday. Defence Acquisition Council clears procurement proposals worth 52,000 crore rupees to enhance combat readiness. Government to seek explanation from Meta on Instagram ads promoting child sexual abuse. France reports nearly 9,000 deaths during record-breaking heat wave last week. And in FIFA World Cup, Australia to take on Egypt in a round of 32 match at Arlington in US tonight. That is all in the news at 9. Good night.
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 9:15:08. ಈಗ ಕೇಳಿ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಅದಕ್ಕಿಂತ ಮುಂಚೆ ನಮ್ಮ ಕೇಳುಗರು ಇಂದು ಸಂಜೆ 5 ಗಂಟೆಗೆ ಸಿನಿ ಪ್ರಪಂಚದ ಬಗ್ಗೆ ಅವರ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಳಿಸಿರುವಂತಹ ಸಂದೇಶವನ್ನು ನೋಡುವ ಸಮಯ. ಹಾಗಾದರೆ ಬನ್ನಿ ನಮ್ಮ ಕೇಳುಗರು ಅವರ ಅಭಿಪ್ರಾಯವನ್ನು ನೋಡೋಣ. ಗುಡ್ ಈವ್ನಿಂಗ್, ನಮಸ್ತೆ ಕೆ ಎಸ್ ಸದಾಶಿವ ಅವರ ಬಗ್ಗೆ ಒಳ್ಳೆ ಮಾಹಿತಿ, ಓಲ್ಡ್ ಸಾಂಗ್ಸ್ ತುಂಬ ಚೆನ್ನಾಗಿ ಬರ್ತಿದೆ, ನಿಮ್ಮ ನಿರೂಪಣೆ ಯಾವಾಗಲೂ ಸರ್ ಸೂಪರ್ ಅಂತ ಹೇಳ್ತಿದ್ದಾರೆ. ಅಮೃತ ರಮೇಶ್ ಚಿತ್ರದುರ್ಗದಿಂದ ಓಕೆ, ತಮ್ಮ ಅನಿಸಿಕೆಗೆ ಧನ್ಯವಾದ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್, ಇವತ್ತಿನ ಸಿನಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಚಿ ಸದಾಶಿವಯ್ಯ ಅವರ ಮಾಹಿತಿ ತುಂಬ ಚೆನ್ನಾಗಿ ಮೂಡಿಬಂತು. ನಿಮ್ಮ ನಿರೂಪಣೆ ಕೂಡ ಅಷ್ಟೇ ಸೊಗಸಾಗಿತ್ತು. ಜೊತೆಗೆ ಸದಾಶಿವಯ್ಯ ಅವರೇ ಗೀತೆ ರಚನೆ ಮಾಡಿದ ಹಾಡುಗಳು ತುಂಬ ಅರ್ಥಪೂರ್ಣವಾಗಿತ್ತು. ಸಂತ ತುಕಾರಾಮ್ ಚಿತ್ರದ ಬೇಡ ಕೃಷ್ಣ ರಂಗಿನಾಟ ನನ್ನ ಇಷ್ಟದ ಹಾಡು ಕೂಡ. ಎಲ್ಆರ್ ಈಶ್ವರಿ ಹಾಡಿದ ಎಳ್ಳಯ್ಯ ಮನ ಮೋಹನ ಹಾಡಿನ ರಾಗ ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ನೀವು ಪ್ರಸಾರ ಮಾಡಿದ ಹಾಡುಗಳು ಎಲ್ಲವೂ ಚೆನ್ನಾಗಿದ್ದವು, ಮಾಹಿತಿ ಕೂಡ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ. ತಮ್ಮ ಅನಿಸಿಕೆಗೆ ಧನ್ಯವಾದ. ಸಂಜೆ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ನನ್ನ ಆತ್ಮೀಯ ಗಣೇಶ್ ಬಾಬು ಸರ್ ಅವರಿಗೆ ನಮಸ್ಕಾರಗಳು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ತಾವು ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ. ಸಂಜೆ ಸಿನಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಜಿ ಸದಾಶಿವಯ್ಯ ಅವರ ಕೊಂಚ ಮಾಹಿತಿಯೊಂದಿಗೆ ಅವರೇ ರಚಿಸಿರುವ ಹಳೆಯ ಚಿತ್ರಗೀತೆಗಳು ಮನಸ್ಸಿಗೆ ಖುಷಿ ಕೊಟ್ಟವು. ಯಾಕಂದರೆ ಇಂಥ ಹಳೆಯ ಹಾಡುಗಳು ನಮಗೆ ಸಿಗೋದೇ ಅಪರೂಪ. ಅಂಥದ್ರಲ್ಲಿ ನೀವು ನಮಗಾಗಿ ಹುಡುಕಿ ತಂದು ಪ್ರಸಾರ ಮಾಡುತ್ತಿರುವ ನಿಮಗೆ ವಿಶೇಷ ಧನ್ಯವಾದಗಳು. ಮತ್ತು ನಿಮ್ಮ ನಗುಮುಖದ ನಿರೂಪಣೆ ಕೂಡ ಇಷ್ಟವಾಯಿತು, ಧನ್ಯವಾದಗಳು, ನಮಸ್ಕಾರ ಅಂತ ಹೇಳ್ತಿದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ತಮ್ಮ ಪ್ರೀತಿಯ ಅನಿಸಿಕೆ ಹಾಗೂ ಅಭಿಪ್ರಾಯಕ್ಕೆ ಧನ್ಯವಾದ ಚಿಕ್ಕಪ್ಪ ಶಾರದಾ ಅವರೇ. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಇವರು ಇಂದಿನ ಸಿನಿ ಪ್ರಯಾಣ ತುಂಬಾ ಚೆನ್ನಾಗಿದೆ,

ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳಲು ತುಂಬ ಚೆನ್ನಾಗಿದೆ ಅಂತ ಅವರ ಅನಿಸಿಕೆ. ತಮ್ಮ ಅನಿಸಿಕೆಗೆ ಧನ್ಯವಾದ. ಬೀನಾ ವಸಂತರಾವ್ ಬೆಂಗಳೂರು ಇವರು, ನಮಸ್ಕಾರ ಗಣೇಶ್ ಬಾಬು ಸರ್, ನಮಸ್ಕಾರ ತಮಗೆ. ಸತ್ಯ ಅನಿಸೋಯ ಚಿತ್ರದ ಎಲ್ಲ ಗೀತೆಗಳು ತುಂಬ ತುಂಬ ಚೆನ್ನಾಗಿವೆ, ಪ್ರಸಾರ ಮಾಡುತ್ತಿರುವ ತಮಗೆ ತುಂಬ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ತಮಗೂ ಧನ್ಯವಾದಗಳು. ನಮ್ಮ ಕೇಳುಗರು ನೀಡಿದ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಈಗ ನೋಡಿದೆ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳಿಗೆ ನನ್ನ ಮನಃಪೂರ್ವಕ ಧನ್ಯವಾದಗಳು. ಇನ್ನು ಭಾವತರಂಗ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮೊದಲಿಗೆ ಅರ್ಚನಾ ಉಡುಪು ಅವರು ಹಾಡಿರುವ ಎಂ ಗೋಪಾಲಕೃಷ್ಣ ಅಡಿಗವರ ಒಂದು ಭಾವಗೀತೆ.

ಕೆಳಗಡೆ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೂ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ. ಇವರೊಂದಿಗೆ ವಿಜಯಕಲಾ ಜಗಲೂರ್. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚಿತ ಒಂದು ಭಾವಗೀತೆ, ಮೈಸೂರು ಅನಂತಸ್ವಾಮಿ ಅವರ ಸ್ವರದಲ್ಲಿ.

ಇದುವರೆಗೂ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಆಲಿಸಿದಿರಿ. ಈಗ ಕೇಳಿ ಭಕ್ತಿ ಪ್ರಧಾನ ಚಿತ್ರಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 9:30 ಭಕ್ತಿ ಪ್ರಧಾನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಹಾಸ್ಯರತ್ನ ರಾಮಕೃಷ್ಣ ಚಿತ್ರದ ಗೀತೆಯನ್ನು ಕೇಳೋಣ. ಹಾಸ್ಯರತ್ನ ರಾಮಕೃಷ್ಣ ಚಿತ್ರದ ಗೀತೆ ಇದು BS ರಂಗ ನಿರ್ದೇಶಿಸಿದ 1982 ಭಾರತೀಯ ಕನ್ನಡ ಭಾಷೆಯ ಹಾಸ್ಯ ಚಲನಚಿತ್ರವಾಗಿದೆ. ಚಿತ್ರದಲ್ಲಿ ಅನಂತ್ ನಾಗ್ ಅವರು ರಾಮಕೃಷ್ಣ ಎಂಬ ಕವಿಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯ ಹಾಗೂ ಸಂಗಡಿಗರು. ಚಿ ಉದಯಶಂಕರ್ ಅವರ ರಚಿತ ಗೀತೆಗೆ TG ಲಿಂಗಪ್ಪ ಅವರ ಸಂಗೀತ.

ಕೆಳಗರೆ ಗಮನಿಸಿ, ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮ. ದಿನಾಂಕ 7/7/2023 ಮಂಗಳವಾರ ಸಂಜೆ 6:50 ನಿಮ್ಮ ಚಿತ್ರದುರ್ಗ FM ಕೇಂದ್ರದಿಂದ ಪ್ರಸಾರವಾಗಲಿದೆ. ವಿಷಯ: ತಡ ಮುಂಗಾರಿಗೆ ಸೂಕ್ತ ಬೆಳೆಗಳ ಆಯ್ಕೆ ಮತ್ತು ನಿರ್ವಹಣೆ. ಭಾಗವಹಿಸುತ್ತಾರೆ ಡಾಕ್ಟರ್ BO ಮಲ್ಲಿಕಾರ್ಜುನ, ಬೇಸಾಯ ಶಾಸ್ತ್ರಜ್ಞರು, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ನಡೆಸಿಕೊಡುತ್ತಾರೆ UM ಮರಳಸಿದ್ದೇಶ್. ಕೇಳುಗರು ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970272. ದೂರವಾಣಿ ಸಂಖ್ಯೆ 08194295649. ತಪ್ಪದೇ ಕೇಳಿ ಹಾಗೂ ಭಾಗವಹಿಸಿ. ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮ. ದಿನಾಂಕ 7/7/2026 ಮಂಗಳವಾರ ಸಂಜೆ 6:50 ನಿಮ್ಮ ಚಿತ್ರದುರ್ಗ FM ಕೇಂದ್ರದಿಂದ. ಹೇಮರೆಡ್ಡಿ ಮಲ್ಲಮ್ಮ ಚಿತ್ರದ ಗೀತೆಗಳಿಗೆ ಹಾಡಿದ್ದಾರೆ SJ, ಸಂಗೀತ ದಿವಾಕರ್.

ಹೇಮಾವತಿ ಚಿತ್ರದ ಗೀತೆಯನ್ನು ಕೇಳೋಣ. ಹೇಮಾವತಿ ಚಿತ್ರವು 1977ರಲ್ಲಿ ಬಿಡುಗಡೆಯಾದ ಒಂದು ಪ್ರಸಿದ್ಧ ಕನ್ನಡ ಚಲನಚಿತ್ರವಾಗಿದೆ. ಖ್ಯಾತ ನಿರ್ದೇಶಕ ಸಿದ್ದಲಿಂಗಯ್ಯ ಅವರು ನಿರ್ದೇಶಿಸಿರುವ ಈ ಚಿತ್ರವು ಗೋರೂರು ರಾಮಸ್ವಾಮಯ್ಯಂಗಾರವರ ಕಾದಂಬರಿಯನ್ನು ಆಧರಿಸಿದೆ. ಈ ಚಿತ್ರಕ್ಕೆ ಹುಣಸೂರು ಕೃಷ್ಣಮೂರ್ತಿಯವರ ಸಂಭಾಷಣೆ ಇದೆ. ಈ ಗೀತೆಯ ಗಾಯಕಿ ಎಸ್ ಜಾನಕಿ, ಚಿ ಉದಯಶಂಕರ್ ಅವರು ಬರೆದ ಈ ಗೀತೆಗೆ ಎಲ್ ವೈದ್ಯನಾಥನ್ ಅವರ ಸ್ವರ ಸಂಯೋಜನೆ.

ಈಗ ಕೇಳೋಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಈ ಚಿತ್ರದ ಗೀತೆ. ರಾಮಣ್ಣರೇ ಚಿತ್ರವನ್ನು ರಿಷಭ್ ಶೆಟ್ಟಿ ಅವರು ನಿರ್ಮಿಸಿ ಬರೆದು ನಿರ್ದೇಶಿಸಿದ್ದಾರೆ. ಈ ಚಿತ್ರದಲ್ಲಿ ಗಡಿನಾಡಿನಲ್ಲಿರುವ ಕನ್ನಡ ಶಾಲೆಗಳ ಪರಿಸ್ಥಿತಿ ಮತ್ತು ಅಲ್ಲಿ ಕನ್ನಡಿಗರಿಗೆ ಉಂಟಾಗುವ ತೊಂದರೆಗಳನ್ನು

ಚಿತ್ರದಲ್ಲಿ ನಿರ್ದೇಶಕರು ತೋರಿಸಿದ್ದಾರೆ. ಈ ಚಿತ್ರದ ಹೆಚ್ಚಿನ ಚಿತ್ರೀಕರಣ ಕಾಸರಗೋಡು, ಮಂಗಳೂರು, ಸುಳ್ಯ ಪರಿಸರದಲ್ಲಿ ನಡೆದಿದ್ದು, ಕೆಲವು ಭಾಗಗಳು ಮಡಿಕೇರಿ ಮತ್ತು ಮೈಸೂರಿನಲ್ಲಿ ನಡೆದಿವೆ. ಈ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಆಶಾ ಭಟ್, ಸುನಿಧಿ, ಗಣೇಶ್ ಹಾಗೂ ಸಂಗಡಿಗರವರ ಧ್ವನಿಗಳಲ್ಲಿ, ಕೆ ಕಲ್ಯಾಣವರ ರಚಿತ ಗೀತೆಗೆ ವಾಸುಕಿ ವೈಭವ್ ಅವರ ಸಂಗೀತವಿದೆ.

ಇನ್ನು ರಾಬರ್ಟ್ ಚಿತ್ರವು 2021ರಲ್ಲಿ ಬಿಡುಗಡೆಯಾದ ಕನ್ನಡ ಭಾಷೆಯ ಭಾರತೀಯ ಆಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದೆ. ತರುಣ್ ಸುಧೀರ್ ಈ ಚಲನಚಿತ್ರವನ್ನು ಬರೆದು ನಿರ್ದೇಶಿಸಿದ್ದಾರೆ ಮತ್ತು ಉಮಾಪತಿ ಶ್ರೀನಿವಾಸ ಗೌಡ ಅವರು ಉಮಾಪತಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಿದ್ದಾರೆ. ಚಿತ್ರದಲ್ಲಿ ದರ್ಶನ್, ಜಗಪತಿ ಬಾಬು, ರವಿ ಕಿಶನ್, ಆಶಾ ಭಟ್, ದೇವರಾಜ್ ಮತ್ತು ಪಿ ರವಿಶಂಕರ್ ಮುಂತಾದವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ವಿ ಹರಿಕೃಷ್ಣ ಮತ್ತು ಅರ್ಜುನ್ ಜನ್ಯ ಸಂಗೀತ ಈ ಚಲನಚಿತ್ರಕ್ಕಿದೆ. ಈ ಚಿತ್ರದ ಛಾಯಾಗ್ರಹಣ ಸುಧಾಕರ್, ಎಸ್ ರಾಜ್ ಮತ್ತು ಸಂಕಲನವನ್ನು ಕೆ ಎಂ ಪ್ರಕಾಶ್ ನಿರ್ವಹಿಸಿದ್ದಾರೆ. ಈ ಚಿತ್ರವು ಅದೇ ಹೆಸರಿನಿಂದ ತೆಲುಗು ಆವೃತ್ತಿಯೊಂದಿಗೆ 11 ಮಾರ್ಚ್ 2021ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಯಿತು. ಇದರ ಒಂದು ಗೀತೆಯನ್ನು ಈಗ ಕೇಳೋಣ. ಹಾಡಿದ್ದಾರೆ ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರು. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಈ ಗೀತೆಗೆ ಅರ್ಜುನ್ ಜನ್ಯ ಅವರ ಸ್ವರ ಸಂಯೋಜನೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಜೇಶ್ವರಿ ಚಿತ್ರದ ಗೀತೆ. ಹಾಡಿದ್ದಾರೆ ಡಿ ಪ್ರಭಾಕರ್ ರಾವ್ ಹಾಗೂ ಸಂಗಡಿಗರು. ಕರೀಂ ಖಾನ್ ಎಸ್ ಕೆ ಅವರ ರಚಿತ ಗೀತೆಗೆ ದಾಮೋದರ್ ಆರ್ ಜಯರಾಮ್ ಅವರ ಸಂಗೀತವಿದೆ.

ಇದುವರೆಗೂ ಭಕ್ತಿ ಪ್ರಧಾನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾದವು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 10 ಗಂಟೆಯಿಂದ 11 ಗಂಟೆಯವರೆಗೂ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇದುವರೆಗೂ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಸಂಜೆಯ ಚಂದ್ರವಳಿ ಪ್ರಸಾರ ಮುಕ್ತಾಯವಾಯಿತು. ಈಗ ಸಮಯ ಸರಿಯಾಗಿ 11:18. ಇನ್ನು ನಮ್ಮ ನಿಲಯದ ನಾಳಿನ ಪ್ರಸಾರವು 5:55 ದುರ್ಗ